0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ ವೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಈಗ October 4 ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂಥ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಕಷಾಯ ಶಾಲೆ ಇತ್ತು, ಮನೆಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, October 4 ಬೆಳಿಗ್ಗೆ 7 ಸಂಜೆ 6 ಕಾರ್ಯಕ್ರಮ ಇತ್ತು, ಬನ್ನಿ.
3: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರದಲ್ಲಿ October 4 ಬೆಳಿಗ್ಗೆ 7 ಸಂಜೆ 6 ತನಕ. ಪ್ರಿಯ ಕೇಳುಗರೆ, ನೀವು ಕೇಳ್ತಿಪ್ಪದು ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಲಶಕ್ತಿ ಸಚಿವಾಲಯದ ವತಿಯಿಂದ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ ನಿರ್ಮಿಸಿರುವಂತಹ ಕಾರ್ಯಕ್ರಮವೇ ಸ್ವಚ್ಛ ಹಾಗೂ ಸುಜಲ ಗ್ರಾಮದ ಕತೆ ರೇಡಿಯೋ ಜತೆ. ಇದರ 3 ಸಂಚಿಕೆ ಈಗ ಪ್ರಸಾರಗೊಳ್ಳಲಿಕ್ಕಿದೆ. ಹರ್ ಘರ್ ಜಲ್ ಕಾರ್ಯಕ್ರಮದ ಒಂದು ನೋಟ, ಜಲ್ ಜೀವನ್ ಮಿಷನ್ ನಿಂದ ಪ್ರತಿ ಮನೆಗೂ ನೀರು, ತಿಳಿದುಕೊಳ್ಳಿ, ಅಳವಡಿಸಿಕೊಳ್ಳಿ. ಇದನ್ನ ಎಲ್ಲಾ ಸಮುದಾಯಕ್ಕೂ ಸರಳ ಭಾಷೆಯಲ್ಲಿ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಮ್ಮ ಸಮುದಾಯ ಬಾನುಲಿಗಳಲ್ಲಿ ಪ್ರಸ್ತುತಗೊಳ್ಳಲಿಕ್ಕಿದೆ. ಇನ್ಯಾಕ್ ತಡ ಮಾಡೋದು, ಕಾರ್ಯಕ್ರಮವನ್ನ ಆರಂಭಿಸೋಣ.

0: ಅಯ್ಯೋ, ಈ ಸ್ವಚ್ಛಿಕ ಎಲ್ಲಿಗೆ ಹೋದ್ಲು? ಇಷ್ಟು ತಡವಾಗಿ ಅವಳು ಎಂದೂ ಬಂದಿರಲಿಲ್ಲ. ಇವತ್ತು ಕಾರ್ಯಕ್ರಮನ ನಾನೊಬ್ನೇ ನಡ್ಸ್ಕೊಡ್ಬೇಕಾಗುತ್ತೋ ಏನೋ.
1: ತಡಿ ತಡಿ ಸುಜಲ್, ನಾನು ಬಂದೆ.
0: ಓ, ನೀನ್ ಬಂದ್ಯಾ? ನೀನು ನೀರು ತರಲು ಹೋಗಿರ್ಬೋದು ಅನ್ಕೊಂಡೆ.
1: ನೀರ್ ತರ್ಲು ಹೋಗುದಾ? ಇಲ್ಲ ಇಲ್ಲ ಸುಜಲ್, ಬಾವಿ ಕೈ ಪಂಪ್ಗಳ

0: ಅಲ್ಲಿ ಹೋಗಿ ನೀರ್ ತರುವ ಕಾಲ ಈಗ ಹಿಂದಿನ ಮಾತಾಗಿದೆ. ಈಗ ನಮ್ಮ ಮನೆಗಳಲ್ಲಿ ನೀರ್ ಬರ್ತದೆ.
1: ಹೌದು, ನೀನ್ ಹೇಳಿದ್ದು ಸರಿಯಾಗಿದೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಷ್ಟೊಂದ್ ದೊಡ್ಡ ವ್ಯತ್ಯಾಸ ಬಂದಿದೆ ಅಲ್ವಾ?
0: ನಮ್ಮ ಊರಿನಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ಹಾಗೂ ಇತರರು ತಮ್ಮ ದಿನದ ಉಳಿದ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಮುಗಿಸಿಕೊಳ್ಳಲು ಬೆಳಿಗ್ಗೆ ನೀರು ಸಂಗ್ರಹಿಸುವ ಕೆಲಸದಲ್ಲಿ ತೊಡಗಿಕೊಳ್ತಿದ್ದ ದಿನಗಳು ನನಗೆ ಇನ್ನೂ ನೆನಪಿವೆ.
1: ನೀನ್ ಹೇಳಿದ್ ನಿಜ. ಸಾಕಷ್ಟು ಬಾರಿ ಸಾಕಾಗೋಷ್ಟು ನೀರು ಸಿಗ್ಬೇಕೆಂದು ದಿನಕ್ಕೆ ಎರಡು ಬಾರಿ ಕೂಡ ಹೋಗಿ ನೀರ್ ತರಬೇಕಾಗ್ತಿತ್ತು.
0: ಅಷ್ಟೇ ಅಲ್ಲ, ಹೆಣ್ಮಕ್ಳು ತಮ್ಮ ವಿದ್ಯಾಭ್ಯಾಸವನ್ನ ಬಿಟ್ಟು ನೀರ್ ತರಲು ಹೋಗ್ಬೇಕಾಗ್ತಿತ್ತು. ಅದ್ರ ಜೊತೆಗೆ ಕಲುಷಿತ ನೀರು ಕುಡಿದು ಅನಾರೋಗ್ಯಕ್ಕೆ ಒಳಗಾಗುವುದು ಕೂಡ ಸಾಮಾನ್ಯವಾಗಿತ್ತು.
1: ನೀರೇ ನೀರೇ ನಿನ್ನ ಬಣ್ಣವೇನು,
0: ಯೋಚಿಸ್ತೇನೆ ಯೋಚಿಸ್ತೇನೆ ನಿನ್ನ ದಾರಿ ಏನು.
1: ವಾವ್ ಸ್ವಚ್ಛಿಕ, ಇದು ಹೊಸ ಹಾಡೇ ಆಗ್ಬಿಡ್ತು.
0: ಸುಜಲ್ ಸರ್, ಹಾಡುವ ಸಮಯ ಮುಗಿಯಿತು, ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ.
1: ಓ ಹೌದು ಹೌದು, ನಿಮಗೆಲ್ಲರಿಗೂ ಸುಜಲ್ ನಿಂದ ನಮಸ್ಕಾರಗಳು.
0: ಸ್ವಚ್ಛಿಕ ಕಡೆಯಿಂದಲೂ ನಿಮಗೆಲ್ಲರಿಗೂ ನಮಸ್ಕಾರ.
1: ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಲಶಕ್ತಿ ಸಚಿವಾಲಯದ ವತಿಯಿಂದ ನಡೆಸಲಾಗುತ್ತಿರುವ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ ನಿರ್ಮಿಸಿರುವ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
0: ಸ್ವಚ್ಛ ಹಾಗೂ ಜಲ ಸಮೃದ್ಧ ಗ್ರಾಮದ ಕತೆ ರೇಡಿಯೋ ಜೊತೆ. ಸುಜಲ್, ಜಲಜೀವನ್ ಮಿಷನ್ ನಿಜಕ್ಕೂ ಕಾಲವನ್ನು ಬದಲಾಯಿಸಿದೆ. 2019 ಆರಂಭವಾದ ಜಲ ಜೀವನ್ ಮಿಷನ್ ಹರ್ ಘರ್ ಜಲ್ ಕಾರ್ಯಕ್ರಮದ ಮೂಲಕ ದೇಶದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿಯ ಮೂಲಕ ನೀರು ಒದಗಿಸಲು ಆರಂಭಿಸಿದೆ.
1: ಹೌದು, ಈಗ ಮಹಿಳೆಯರು, ವಯೋವೃದ್ಧರು ಮತ್ತು ಹೆಣ್ಣು ಮಕ್ಕಳು ನೀರು ತರಲು ಮನೆಯಿಂದ ಹೊರಗೆ ಹೋಗಬೇಕಾದ ಅನಿವಾರ್ಯತೆಯೇ ಇಲ್ಲ.
0: ಆದರೆ ಇದೆಲ್ಲವೂ ಅಷ್ಟು ಸುಲಭವಾಗಿ ಆಗಿಲ್ಲ. ಜಲ ಜೀವನ್ ಮಿಷನ್ ಎಂದರೆ ಕೇವಲ ಪೈಪ್ಲೈನ್ಗಳನ್ನು ಹಾಕುವುದು ಎಂದು ಹಲವರು ಭಾವಿಸುತ್ತಾರೆ. ಆದ್ರೆ ನಿಜ ಹೇಳಬೇಕಂದ್ರೆ ಪ್ರತಿದಿನ ಪ್ರತಿಯೊಂದು ಕುಟುಂಬಕ್ಕೂ ಶುದ್ಧ, ಸುರಕ್ಷಿತ ಮತ್ತು ಸಾಕಷ್ಟು ನೀರನ್ನ ಒದಗಿಸುವ ಬದ್ಧತೆಯೇ ಜಲ ಜೀವನ್ ಮಿಷನ್.
1: ಇಂದು ನಿಮ್ಮ ಮನೆಯ ನಲ್ಲಿಯಲ್ಲಿ ಹರಿಯುತ್ತಿರುವ ನೀರು ತಾನಾಗಿಯೇ ಬಂದಿಲ್ಲ, ಇದರ ಹಿಂದೆ ಇಡೀ ದೇಶದ ಪರಿಶ್ರಮ ಮತ್ತು ಜನರ ಸಹಭಾಗಿತ್ವವಿದೆ. ಈಗ ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಈ ಮಿಷನ್ 2028 ವಿಸ್ತರಿಸಲಾಗಿದೆ. ಪ್ರತಿಯೊಂದು ಮನೆಗೂ ನೀರು ತಲುಪುವುದರ ಜೊತೆಗೆ ಪ್ರತಿಯೊಂದು ಗ್ರಾಮದಲ್ಲೂ ನೀರು ಸರಬರಾಜು ಯೋಜನೆಗಳ ಉತ್ತಮ ನಿರ್ವಹಣೆ, ದುರಸ್ತಿ ಮತ್ತು ನಿರಂತರ ಸೇವೆಯನ್ನು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ನೀವು ಮುಂದೆ ಸಾಗುತ್ತಾ ಹೋದಂತೆ ದಾರಿಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ನಿಮ್ಮೊಳಗಿನ ಚೈತನ್ಯವನ್ನು ಎಚ್ಚರಿಸುತ್ತಾ ಹೋದಂತೆ ಪ್ರತಿಯೊಂದು ಕೆಲಸವೂ ಸುಲಭವಾಗುತ್ತಾ ಹೋಗುತ್ತದೆ.
0: ವಾ, ಎಷ್ಟು ಚೆನ್ನಾಗಿ ಹೇಳಿದಿರಿ. ಒಮ್ಮೆ ಕಷ್ಟವೆಂದು ತೋರುತ್ತಿದ್ದ ಪ್ರತಿಯೊಂದು ಕೆಲಸವು ಸಂಪೂರ್ಣ ಸಿದ್ಧತೆಯೊಂದಿಗೆ ಮುಂದೆ ಸಾಗಿದಾಗ ಸುಲಭವಾಗ್ತದೆ. ಜಯವು ಸಿದ್ಧರಾಗಿರುವವರದ್ದೇ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರ ಕರೆಯ ಮೇರೆಗೆ ದೇಶವು ಪ್ರತಿಯೊಂದು ಸವಾಲನ್ನ ಎದುರಿಸಿ ಕೆಲಸ ಮಾಡಿದೆ. ಮರುಭೂಮಿಯ ಬಿಸಿಲಿರಲಿ ಅಥವಾ ಬೆಟ್ಟ ಗುಡ್ಡಗಳ ಕಠಿಣ ಪ್ರದೇಶಗಳಿರಲಿ, ಇಂದು ಪ್ರತಿಯೊಂದು ಮನೆಗೂ ಮತ್ತು ಪ್ರತಿಯೊಂದು ವಸತಿಗೂ ನಲ್ಲಿಯ ಮೂಲಕ ನೀರು ಒದಗಿಸುವ ಕೆಲಸ ನಡೆಯುತ್ತಿದೆ.
1: ಏನಾಯ್ತು, ಯಾಕೆ ಹೀಗೆ?
0: ಇದೆಲ್ಲ ಕೇಳಿದ್ಮೇಲೆ ಯಾರ ಕಣ್ಣಲ್ಲಾದ್ರೂ ನೀರು ಬರುತ್ತದೆ. ಈ ಕತೆ ನನ್ನೊಬ್ಬಳ ಕತೆಯಲ್ಲ. ಇಂದು ದೇಶದ ಲಕ್ಷಾಂತರ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ತಲೆಯ ಮೇಲಿದ್ದ ನೀರು ಹೊರುವ ಹೊರೆಯನ್ನ ಈ ಯೋಜನೆ ಕಡಿಮೆ ಮಾಡಿದೆ. ಸರಿ, ನಲ್ಲಿಯ ಮೂಲಕ ನೀರು ಬಂದ ನಂತರ ನಮ್ಮ ಗ್ರಾಮದಲ್ಲಿ ಇನ್ನೇನು ಬದಲಾವಣೆಗಳಾಗಿವೆ?
1: ಮೊದಲು ನಾನು ಸ್ವಲ್ಪ ನೀರು ಕುಡಿಯುತ್ತೇನೆ, ಆಮೇಲೆ ಹೇಳ್ತೇನೆ. ನೋಡು ಸ್ವಚ್ಛಿಕ, ಇಲ್ಲಿ ಬಂದಿರೋದು ಕೇವಲ ನೀರಲ್ಲ, ಗ್ರಾಮದ ಜನರೂ ಈ ಯೋಜನೆಯಲ್ಲಿ ಭಾಗಿಯಾಗಿದ್ದಾರೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಮೂಲಕ ಜನರು ಒಟ್ಟಾಗಿ ಯೋಜನೆಯನ್ನು ನಿರ್ವಹಿಸುವ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಮುಂದೆ ಬಂದು ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದಾರೆ.
0: ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅದೇನು? ಅದರ ಬಗ್ಗೆ ಸರಿಯಾಗಿ ವಿವರಿಸಿ.
1: ಬಾ, ಅದನ್ನು ವಿವರಿಸುತ್ತೇನೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂದರೆ, ನೀರು ಸಮಿತಿಯ ಮುಖ್ಯ ಕೆಲಸವೆಂದರೆ ಗ್ರಾಮದಲ್ಲಿನ ನೀರು ಸರಬರಾಜು ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದು. ನಳ ಜಲಮಿತ್ರ ಅಂದ್ರೆ ಆಪರೇಟರ್ ಇರ್ತಾರೆ, ಅವರ ಸಹಾಯದಿಂದ ಮೋಟಾರ್, ಪೈಪ್ಲೈನ್ಗಳು ಮತ್ತು ನೀರಿನ ಟ್ಯಾಂಕ್ಗಳ ನಿರ್ವಹಣೆ ಮಾಡಲಾಗ್ತದೆ. ಸೋರಿಕೆಗಳಿದ್ರೆ ದುರಸ್ತಿ ಮಾಡಲಾಗ್ತದೆ. ನೀರಿನ ಗುಣಮಟ್ಟವನ್ನು ನಿಯಮಿತವಾಗಿ ಪರೀಕ್ಷಿಸಲಾಗುತ್ತದೆ. ಹೌದು, ನೀರನ್ನು ಬಳಸುವ ಶುಲ್ಕದ ಬಗ್ಗೆಯೂ ಜನರಿಗೆ ಮಾಹಿತಿ ನೀಡುತ್ತಾರೆ.
0: ಅಯ್ಯೋ, ಇವೆಲ್ಲವನ್ನೂ ಗ್ರಾಮದ ಜನರೇ ಮಾಡಬೇಕಾ?
1: ಇಲ್ಲ ಇಲ್ಲ, ಈ ಎಲ್ಲ ಕೆಲಸಗಳನ್ನು ನಿರ್ವಹಿಸಲು ಪಂಚಾಯತ್ ಅವರೊಂದಿಗೆ ಸಹಕರಿಸುತ್ತದೆ. ಇದರ ಜೊತೆಗೆ ಕೆಲವು ಚಟುವಟಿಕೆಗಳಿಗೆ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರ ಸಹಾಯವನ್ನು ಪಡೆಯಬಹುದು.
0: ಹಾಗಾದ್ರೆ ಪಂಚಾಯತ್ ಮಟ್ಟದಲ್ಲಿ ಸರ್ಪಂಚ್, ಪ್ರಧಾನ್, ಮುಖ್ಯ ಮತ್ತು ಪಂಚಾಯತ್ ಪ್ರತಿನಿಧಿಗಳ ಜವಾಬ್ದಾರಿಗಳೇನು?
1: ಪಂಚಾಯತ್ ಮಟ್ಟದಲ್ಲಿ ಸರ್ಪಂಚ್ ಮತ್ತು ಪಂಚಾಯತ್ ಪ್ರತಿನಿಧಿಗಳು ನೀರು ಸಮಿತಿಯೊಂದಿಗೆ ಸೇರಿ ಯೋಜನೆಯ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಾರೆ. ಇದರಿಂದ ಜನರ ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ.
0: ಓ ಅದ್ಭುತ. ಹಾಗಾದ್ರೆ ಸಮುದಾಯದ ಪಾತ್ರದ ಬಗ್ಗೆಯೂ ಹೇಳಿ ಸುಜಲ್ ಕುಮಾರ್ ಸರ್.
1: ಸ್ವಚ್ಛಿಕ, ಈ ವ್ಯವಸ್ಥೆಯಲ್ಲಿ ಸಮುದಾಯ ಅತ್ಯಂತ ಪ್ರಮುಖ ಕೊಂಡಿಯಾಗಿದೆ. ಜನರ ಸಹಕಾರವಿಲ್ಲದೆ ಯಾವುದೇ ಯೋಜನೆಯನ್ನು ದೀರ್ಘಕಾಲ ಸರಿಯಾಗಿ ನಿರ್ವಹಿಸುವುದು ಮತ್ತು ಸುಸ್ಥಿರವಾಗಿಡುವುದು ತುಂಬಾ ಕಷ್ಟ. ಈ ಯೋಜನೆಯಲ್ಲಿ ಸಮುದಾಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳ ಜವಾಬ್ದಾರಿಗಳು ಹೀಗಿವೆ: ನೀರು ಸಮಿತಿ ಮತ್ತು ಪಂಚಾಯತ್ನೊಂದಿಗೆ ಒಟ್ಟಿಗೆ ಕೆಲಸ ಮಾಡುವುದು, ನೀರು ಸರಬರಾಜು ಸೇವೆ ಶುಲ್ಕವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುವುದು, ನೀರನ್ನು ವ್ಯರ್ಥ ಮಾಡದೇ ಇರುವುದು, ನೀರಿನ ಮೂಲಗಳನ್ನು ರಕ್ಷಿಸುವುದು ಮತ್ತು ಅವುಗಳ ಪುನರ್ಭರ್ತಿ ಅಂದ್ರೆ ರೀಚಾರ್ಜ್ ಮಾಡುವ ಕೆಲಸಕ್ಕೆ ಸಹಕರಿಸೋದು, ಸಮಸ್ಯೆ ಅಥವಾ ದೂರುಗಳನ್ನು ಮುಚ್ಚಿಡದೆ ತಕ್ಷಣವೇ ಸಂಬಂಧಪಟ್ಟವರಿಗೆ ತಿಳಿಸೋದು ಮತ್ತು ಸರ್ಕಾರದೊಂದಿಗೆ ಸೇರಿ ಪರಿಹಾರ ಕಂಡುಕೊಳ್ಳೋದು.
0: ಪ್ರತಿಯೊಬ್ಬ ವ್ಯಕ್ತಿಯು ಈ ಯೋಜನೆ ನನ್ನದು ಎಂದು ಭಾವಿಸಿದಾಗ ಮಾತ್ರ ಒಂದು ಯೋಜನೆ ನಿಜವಾದ ಅರ್ಥದಲ್ಲಿ ಸುಸ್ಥಿರವಾಗ್ತದೆ.
1: ಅದಕ್ಕಾಗಿಯೇ ಈಗ ನೀರು ಸರಬರಾಜು, ನೀರಿನ ಗುಣಮಟ್ಟ ಮತ್ತು ನಿರ್ವಹಣೆಯಂತಹ ಯೋಜನೆಗೆ ಸಂಬಂಧಿಸಿದ ಮಾಹಿತಿಯನ್ನ ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡುವುದಕ್ಕೂ ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿಯೊಬ್ಬರೂ ಸರಿಯಾದ ಮಾಹಿತಿಯ ಆಧಾರದ ಮೇಲೆ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬಹುದು.
0: ಅದು ತುಂಬಾ ಒಳ್ಳೆಯ ವಿಚಾರ. ಆದ್ರೆ ಯೋಜನೆಯಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ಅಲ್ವಾ? ಅವುಗಳನ್ನ ಹೇಗೆ ಪರಿಹರಿಸಲಾಗ್ತದೆ?
1: ಅಂತ ಸಂದರ್ಭದಲ್ಲಿ ಗ್ರಾಮಸ್ಥರು ತಮ್ಮ ಸರ್ಪಂಚ್ ಅಥವಾ ನೀರು ಸಮಿತಿಯ ಸದಸ್ಯರಿಗೆ ಮಾಹಿತಿ ಕೊಡಬಹುದು. ವ್ಯವಸ್ಥೆಯನ್ನು ನಿರ್ವಹಿಸಲು ಒಬ್ಬ ಆಪರೇಟರ್ ಕೂಡ ಇರ್ತಾನೆ. ಅವರನ್ನ ನಾವು ನಳಜಲ್ ಮಿತ್ರ ಎಂದು ಕರೆಯುತ್ತೇವೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರು ಕೂಡ ಪರಿಹರಿಸಬಹುದು. ದೊಡ್ಡ ಸಮಸ್ಯೆಗಳಿದ್ರೆ ಜಿಲ್ಲಾ ಮಟ್ಟದಲ್ಲಿರುವ DTUನ ಸಹಾಯ ಪಡ್ಕೊಳ್ಬಹುದು.
0: ಇದು ತುಂಬಾ ಒಳ್ಳೆಯ ವಿಚಾರ.
1: ಈ ಮಿಷನ್ ಇದುವರೆಗೆ ಎಷ್ಟು ಪ್ರಗತಿ ಸಾಧಿಸಿದೆ ಮತ್ತು JJM 2.0 ವಿಶೇಷವಾದದ್ದೇನು, ಇದರ ಬಗ್ಗೆ ಜಲ್ ಜೀವನ್ ಮಿಷನ್ನ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ನಮಗೆ ತಿಳಿಸಲಿದ್ದಾರೆ. ಬನ್ನಿ ಅವರ ಮಾತುಗಳನ್ನ ಕೇಳೋಣ.
2: ನಮಸ್ಕಾರ ಸಾಥಿಯೋ, ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ್ ಏವಂ ಮಿಷನ್ ನಿರ್ದೇಶಕ್ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ರೇಡಿಯೋ ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕೆ ಮಾಧ್ಯಮ ಸೆ ಆಪ್ ಸಭಿ ಸೆ ಜುಡ್ಕರ್ ಮುಜೆ ಬಹುತ್ ಖುಷಿ ಹೋ ರಹಿ ಹೈ. ಚೂಂಕಿ ಆಜ್ ಕಾ ಯಹ ಎಪಿಸೋಡ್ ಜಲ್ ಜೀವನ್ ಮಿಷನ್ ಪರ್ ಕೇಂದ್ರಿತ ಹೈ, ಇಸ್ಲಿಯೇ ಮೈ ಇಸ್ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ಇಸ್ಕಿ ಕುಛ್ ಮಹತ್ವಪೂರ್ಣ ಬಾತೆ ಆಪ್ ಸಭಿ ಕೆ ಸಾಥ್ ಸಾಝಾ ಕರ್ನಾ ಚಾಹತಾ ಹೂಂ. ಸಾಥಿಯೋ, ಜಲ್ ಜೀವನ್ ಮಿಷನ್ ಕಾ ಮುಖ್ಯ ಉದ್ದೇಶ ಯಹಿ ರಹಾ ಹೈ ಕಿ ಭಾರತ್ ಕೆ ಹರ್ ಗ್ರಾಮೀಣ ಕ್ಷೇತ್ರ ಮೇ ಹರ್ ಘರ್ ತಕ್ ಔರ್ ಗಾಂವ್ ಕೆ ಆಂಗನವಾಡಿ ವ ಸ್ಕೂಲ್ ಜೈಸೆ ಸಂಸ್ಥಾನೋ ತಕ್ ಪೈಪ್ ಲೈನ್ ಕೆ ಮಾಧ್ಯಮ ಸೆ ನಲ್ ಸೆ ಸಾಫ್ ಔರ್ ಸುರಕ್ಷಿತ ಪೀನೆ ಕಾ ಪಾನಿ ಪಹುಂಚೆ. ಪಿಛಲೆ ಕುಛ್ ವರ್ಷೋ ಮೇ ಹಮ್ ಇಸ್ ದಿಶಾ ಮೇ ತೇಜಿ ಸೆ ಆಗೆ ಬಢೆ ಹೈ. ಆಜ್ ಮಿಷನ್ ಉಸ್ ಚರಣ ಮೇ ಪಹುಂಚ ಚುಕಾ ಹೈ ಜಹಾಂ ಕೈ ಗಾಂವೋ ಔರ್ ಪಂಚಾಯತೋ ಮೇ ಯೋಜನಾಯೆ ಪೂರಿ ಹೋ ಚುಕಿ ಹೈ ಔರ್ ಅಬ್ ಉನ್ಕಾ ಸಂಚಾಲನ್ ಔರ್ ರಖ ರಖಾವ್ ಸಬ್ಸೆ ಮಹತ್ವಪೂರ್ಣ ವಿಷಯ ಬನ್ ಗಯಾ ಹೈ. ಇಸಿ ಕ್ರಮ ಮೇ ಮೈ ಆಪ್ ಸಭಿ ಕೋ ಯಹ ಭಿ ಬತಾನಾ ಚಾಹೂಂಗಾ ಕಿ ಜಲ್ ಜೀವನ್ ಮಿಷನ್ ಕಾ ದೂಸರಾ ಚರಣ ಲಾಗೂ ಹೋ ಚುಕಾ ಹೈ ಜಿಸ್ಕೆ ಅಂತರ್ಗತ ಮಿಷನ್ ಕೋ 2028 ತಕ್ ಬಢಾಯಾ ಗಯಾ ಹೈ. ಇಸ್ ನಯೆ ಚರಣ ಮೇ ಜಲ್ ಜೀವನ್ ಮಿಷನ್ ಅಬ್ ನಯೆ ಸುಧಾರೋ ಕೆ ಸಾಥ್ ಸಂಚಾಲಿತ ಹೋ ರಹಾ ಹೈ. ಅಬ್ ಹಮಾರಾ ಧ್ಯಾನ್ ಸಿರ್ಫ ಹರ್ ಘರ್ ತಕ್ ನಲ್ ಸೆ ಜಲ್ ಪಹುಂಚಾನೆ ತಕ್ ಹಿ ಸೀಮಿತ ನಹಿ ಹೈ ಬಲ್ಕಿ ಯಹ ಸುನಿಶ್ಚಿತ ಕರ್ನಾ ಹೈ ಕಿ ಯಹ ಸೇವಾ ನಿಯಮಿತ ಸುರಕ್ಷಿತ ಔರ್ ಲಂಬೆ ಸಮಯ ತಕ್ ಸತತ ರೂಪ ಸೆ ಬನಿ ರಹೆ. ಇಸ್ಕೆ ಲಿಯೆ ಗಾಂವ್ ಕೆ ಲೋಗೋ ಕಿ ಭೂಮಿಕಾ ಕೋ ಔರ್ ಮಜಬೂತ್ ಕಿಯಾ ಜಾ ರಹಾ ಹೈ. ಜಲ್ ಸೇವಾ ಆಕಲನ್ ಕೆ ಮಾಧ್ಯಮ ಸೆ ಗಾಂವ್ ಕೆ ಲೋಗ್ ಖುದ್ ಅಪ್ನಿ ಯೋಜನಾ ಕಿ ಸಮೀಕ್ಷಾ ಕರ್ತೆ ಹೈ ಏವಂ ಪಾನಿ ಕಿ ಉಪಲಬ್ಧತಾ ಗುಣವತ್ತಾ ಔರ್ ಸೇವಾ ಕಿ ಸ್ಥಿತಿ ಕೋ ಸಮಜ್ತೆ ಹೈ. ಇಸ್ಕೆ ಬಾದ್ ಜಿಲ್ಲಾ ಸ್ತರ ಕಿ ತಕನೀಕಿ ಟೀಮ್ ಯಾನಿ DTU ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಯೂನಿಟ್ ಕಿ ಮದದ್ ಸೆ ಸೇವಾ ಮೇ ಸುಧಾರ ಕಿ ಯೋಜನಾ ತಯಾರ್ ಕರ್ತಿ ಹೈ. DTU ಪಂಚಾಯತೋ ಕೋ ರಖ ರಖಾವ್ ಏವಂ ಮರಮ್ಮತ್ ಕೆ ಕಾರ್ಯೋ ಮೇ ಭಿ ಮದದ್ ಕರ್ತಾ ಹೈ. ಸಾಥ್ ಹಿ ಜಲ್ ಜೀವನ್ ಮಿಷನ್ ಕೆ ತಹತ್ ಜನ ಭಾಗೀದಾರಿ ಕೋ ಬಢಾವಾ ದೇನೆ ಹೇತು ಸಂವಾದ್ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ದೋ ಸ್ತರೋ ಪರ್ ಸೀಖ ಔರ್ ಅನುಭವ ಸಾಝಾ ಕಿಯೆ ಜಾ ರಹೆ ಹೈ. ಸುಜಲ್ ಗ್ರಾಮ ಪೇಯಜಲ್ ಸಂವಾದ್ ಮೇ ಗ್ರಾಮ ಔರ್ ಗ್ರಾಮ ಪಂಚಾಯತ್ ಅಪ್ನಿ ಅಚ್ಚಿ ಪಹಲ್ ಔರ್ ಉಪಲಬ್ಧಿಯಾ ರಾಷ್ಟ್ರೀಯ ಸ್ತರ ತಕ್ ಸಾಝಾ ಕರ್ತೆ ಹೈ ಜಿಸ್ಸೆ ಉನ್ಹೇ ಪಹಚಾನ್ ಮಿಲ್ತಿ ಹೈ. उनके कार्यों को सराहा जाता है और देश के दूसरे गांव भी उनसे सीखते हैं। वहीं डीसी और डीएम पेयजल संवाद एक ऐसा मंच है जहां जिला प्रशासन अपने जिले के सफल उदाहरण और अनुभव साझा करता है, जिससे पेयजल से जुड़े प्रभावी समाधान और श्रेष्ठ कार्य पूरे जिले के साथ साथ अन्य क्षेत्रों तक भी पहुंचते हैं। वहीं डीसी डीएम पेयजल संवाद में जिला प्रशासन अपने जिले के सफल उदाहरण और अनुभव साझा करते हैं, जिससे पेयजल संबंधित जरूरी समाधान और बेहतर कार्यों को पूरे जिले और अन्य स्थानों तक पहुँचाते हैं। दोस्तों, जल जीवन मिशन केवल पाइप और टंकी लगाने की योजना नहीं है, बल्कि यह जन भागीदारी पर आधारित एक जन आंदोलन है। जब गांव खुद अपनी जल व्यवस्था को समझकर संभालता है, तभी यह लंबे समय तक टिकाऊ रहती है। इसलिए जल स्रोतों की सुरक्षा, गुणवत्ता बनाए रखना और समुदाय की भागीदारी इस मिशन के प्रमुख आधार हैं, ताकि पानी आने वाली पीढ़ियों तक सुरक्षित बना रहे।
1: ಸ್ವಚ್ಛಿಕ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ಹೇಳದಂತೆ, ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಹಲವಾರು ಸುಧಾರಣೆಗಳನ್ನು ತರಲಾಗಿದೆ. ಇದರಿಂದ ನೀರು ಸರಬರಾಜು ಸೇವೆಯನ್ನು ನಿಯಮಿತವಾಗಿ, ಸುಸ್ಥಿರವಾಗಿ ಮತ್ತು ಇನ್ನಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗ್ತಿದೆ. ಒಮ್ಮೆ ಯೋಚಿಸು, ಪ್ರಸ್ತುತ ದೇಶಾದ್ಯಂತ 15 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ನಲ್ಲಿಯ ನೀರು ತಲುಪ್ತಾ ಇದೆ. ದೇಶದ ಪ್ರತಿಯೊಂದು ಮನೆಗೂ ನಲ್ಲಿಯ ಮೂಲಕ ನಿಯಮಿತವಾಗಿ ಮತ್ತು ನಿರಂತರವಾಗಿ ನೀರು ಸಿಗಲು ಆರಂಭವಾದರೆ ಜನರ ಜೀವನ ಎಷ್ಟು ಸುಲಭವಾಗಬಹುದು ಅಲ್ವಾ?
0: ಹೌದು, ಆದ್ರೆ ನಲ್ಲಿಯ ಮೂಲಕ ಬರುವ ನೀರನ್ನ ಸ್ವಚ್ಛವಾಗಿಟ್ಟುಕೊಳ್ಳುವ ಜವಾಬ್ದಾರಿ ನಮ್ಮ ಗ್ರಾಮಸ್ಥರದ್ದು ಆಗಿದೆ. ಯಾರು ಅನಾರೋಗ್ಯಕ್ಕೆ ಒಳಗಾಗದಂತೆ ನಾವು ಎಚ್ಚರಿಕೆ ವಹಿಸಬೇಕು. ಅದೇನಕ್ಕಿದ್ದು ಸೇಜಲ್, ನಿಮ್ಗೆ ಕೇಳಿಸ್ತಾ?
1: ಅವಳೆ ದೂಷಿಕಾ, ನೀನ್ ಹೇಳದನ್ನ ಕೇಳಿ ನಗ್ತಾ ಇದ್ದಾಳೆ.
0: ಅಲ್ಲ, ನಾನೇನಾದ್ರೂ ತಮಾಷೆ ಮಾತು ಹೇಳಿದ್ನಾ?
1: ನಿನಗೇನ್ ಹೇಳ್ದೆ?
0: ನಾನೇನ್ ಹೇಳ್ದೆ?
1: ನೀರು ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಳೋದು ಜನರ ಜವಾಬ್ದಾರಿ ಹೌದು ಅಂತ ಹೇಳ್ದೆ ಅಲ್ವಾ?
0: ಯಾಕೆ ಮತ್ತೆ ಮತ್ತೆ ನಗ್ತಾ ಇದೀಯಾ?
3: ನಿನ್ನ ಮುಗ್ಧತೆ ನೋಡಿ ನಗ್ತಾ ಇದ್ದೀನಿ. ಶುದ್ಧ ನೀರನ್ನು ಗುರುತಿಸೋದು ಹೇಗೆ, ಅದರ ಮಹತ್ವವೇನು ಅಂತ ನಿಮಗ್ ಗೊತ್ತಿದ್ದಿದ್ರೆ ನಾನು ಇಷ್ಟು ಹೊತ್ತಿಗಾಗ್ಲೇ ಈ ಊರನ್ನೇ ಬಿಟ್ಟು ಹೋಗ್ತಿದ್ದೆ. ನಿಮ್ಮನೆಗ್ ನೀರ್ ಬಂದ್ರೆ ಸಾಕು, ಎಲ್ಲ ಸರಿಯೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀರಾ? ನೀರು ಕಲುಷಿತವಾದ್ರೆ ಏನಾಗುತ್ತೆ ಗೊತ್ತಾ? ಮೂರ್ಖರೆ, ಅನಾರೋಗ್ಯ, ಆಸ್ಪತ್ರೆ, ಔಷಧಿ, ಇವೆಲ್ಲವೂ ನನ್ನಿಂದಲೇ ಆಗುತ್ತೆ. ನಾನೇ ದೂಷಿಕ, ನೀರು ಮಾಲಿನ್ಯದ ರಾಣಿ.
1: ಓಹೋ, ನೀನು ಮಾಲಿನ್ಯದ ರಾಣಿನಾ? ನಿನ್ನ ಆಡಳಿತ ಕಾಲ ಈಗ ಮುಗೀತು.
0: ಈ ಬಾರಿ ನಿನ್ನಾಟ ನಡೆಯಲು ನಾವು ಬಿಡುವುದೇ ಇಲ್ಲ.
1: ಶುದ್ಧ ನೀರಿನ ಮಹತ್ವವನ್ನ ಜನರಿಗೆ ತಿಳಿಸಬೇಕೆಂದು ನಾವು ನಿರ್ಧಾರ ಮಾಡಿದೀವಿ.
3: ಹಾಗಾದ್ರೆ ಇದುವರೆಗೆ ಜನರ ಮನೆಗಳಿಗೆ ನೀರ್ ಬರ್ತಾ ಇರ್ಲಿಲ್ವಾ? ಈಗ ಅಷ್ಟು ದೊಡ್ಡ ಬದಲಾವಣೆ ಏನಾಗಿದ್ಯಪ್ಪ?
1: ಹೌದಮ್ಮ, ಹೌದು, ಖಂಡಿತವಾಗಿಯೂ ಹಿಂದೆಯೂ ಜನರ ಮನೆಗಳಿಗೆ ನೀರ್ ಬರ್ತಾ ಇತ್ತು. ಆದ್ರೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಕುಡಿಯುವ ನೀರು ಸರಬರಾಜು ಯೋಜನೆಯಲ್ಲೂ ನೀರನ್ನು ಶುದ್ಧೀಕರಿಸಲು ಡಿಸ್ಇನ್ಫೆಕ್ಷನ್ ಘಟಕ ಮತ್ತು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಗೊತ್ತಾ? ಕ್ಲೋರಿನೇಷನ್, ಫಿಲ್ಟ್ರೇಷನ್ ಮತ್ತೆ ಇತರ ನೀರು ಶುದ್ಧೀಕರಣ ಪ್ರಕ್ರಿಯೆಗಳಿಂದ ಶುದ್ಧ ಮತ್ತು ಸುರಕ್ಷಿತ ನೀರನ್ನ ಪೂರೈಸ್ತಾ ಇದ್ದೀವಿ ಗೊತ್ತಾ?
3: ಆದ್ರೆ ನಂತರ ನೀರು ಮತ್ತೆ ಕೂಡ ಕಲುಷಿತವಾಗಬಹುದು ಅಲ್ವಾ? ಅದು ಜನರಿಗೆ ಗೊತ್ತಾಗುತ್ತೆ?
1: ನೀರಿನ ಗುಣಮಟ್ಟ ಪರೀಕ್ಷೆ ಜಲಜೀವನ್ ಮಿಷನ್ ನ ಅತ್ಯಂತ ಪ್ರಮುಖ ಭಾಗ ಅಂತ ನಿನಗೆ ಗೊತ್ತಿಲ್ವಾ? ಇದಕ್ಕಾಗಿ ಪ್ರತಿಯೊಂದು ಗ್ರಾಮದಲ್ಲೂ 5 ಮಹಿಳೆಯರು ಹಾಗೂ ಮಹಿಳಾ ಸದಸ್ಯರಿಗೆ ಫೀಲ್ಡ್ ಟೆಸ್ಟಿಂಗ್ ಕಿಟ್ಗಳಾದಂತ FTK ಬಳಸಿ ನೀರಿನ ಗುಣಮಟ್ಟ ಪರೀಕ್ಷಿಸುವ ತರಬೇತಿ ನೀಡಲಾಗ್ತದೆ. ಅಗತ್ಯವಿದ್ದಾಗ ನೀರಿನ ಮಾದರಿಗಳನ್ನ ಪ್ರಯೋಗಾಲಯಗಳಿಗೂ ಕಳಿಸಲಾಗ್ತದೆ. JJM ಈ ಹೊಸ ಹಂತದಲ್ಲಿ ಇಂತಹ ಮಹಿಳಾ ಸದಸ್ಯರ ಗುಂಪುಗಳನ್ನ ಈಗ ಸುಜಲಂ ಶಕ್ತಿ ಎಂದು ಕರೆಯಲಾಗ್ತಾ ಇದೆ.
3: ಮತ್ತು ಶ್ರೀ ಸುಜಲ್ ಅವರ, ಜನರು ನಿಮ್ಮ ಮಾತಿಗಿಂತ ನನ್ನ ಮಾತನ್ನೇ ಹೆಚ್ಚು ಕೇಳ್ತಾರೆ. ನೀವು ಜನರಿಗೆ ಎಷ್ಟೊಂದು ಕಷ್ಟದ ಕೆಲಸಗಳನ್ನ ಹೇಳ್ತೀರಿ, ಇದನ್ನ ತೊಳಿರಿ, ಅದನ್ನ ಬಳಿರಿ, ಅದನ್ನ ಸ್ವಚ್ಛಗೊಳಿಸಿ, ಹೀಗೆ ಮಾಡಿ, ಹಾಗೆ ಮಾಡಿ. ನಾನೇನ್ ಹೇಳ್ತೀನಿ ಗೊತ್ತಾ, ಬಿಡಿ, ತೆಗ್ದಾಕಿ, ಎಸದ್ ಬಿಡಿ, ಬಿಸಾಡ್ಬಿಡಿ, ಹಾಗೆ ಇರ್ಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ.
0: ಓಹೋ, ಆದ್ರೆ ಈಗ ಎಲ್ಲರೂ ನಮ್ಮ ಮಾತನ್ನ ಕೇಳ್ತಾರೆ. ನಮ್ಮ ಪ್ರತಿದಿನದ ಸಣ್ಣ ಪುಟ್ಟ ಅಭ್ಯಾಸಗಳ ಮೂಲಕವೇ ನಮ್ಮ ನೀರಿನ ಮೂಲಗಳನ್ನ ಸ್ವಚ್ಛವಾಗಿಟ್ಕೊಳ್ಬಹುದು ಅಂತ ನಾವು ಜನರಿಗೆ ತಿಳಿಸ್ತಾ ಇದ್ದೇವೆ.
1: ಯಾಕಂದ್ರೆ ಶುದ್ಧ ಕುಡಿಯುವ ನೀರು ನಮ್ಮನ್ನ ರೋಗಗಳಿಂದ ರಕ್ಷಿಸುತ್ತದೆ, ಮಕ್ಕಳನ್ನ ಆರೋಗ್ಯವಂತರಾಗಿ ಮತ್ತು ಸದೃಢವಾಗಿ ಬೆಳೆಸ್ತದೆ, ಜೊತೆಗೆ ಮನೆಯ ಖರ್ಚನ್ನು ಸಹ ಕಡಿಮೆ ಮಾಡುತ್ತೆ. ಒಂದು ಕುಟುಂಬ ಆರೋಗ್ಯವಾಗಿದ್ರೆ ಔಷಧಿ ಮತ್ತು ಚಿಕಿತ್ಸೆಗೆ ಖರ್ಚು ಮಾಡೋ ಹಣ ಉಳಿಯುತ್ತದೆ. ಆ ಹಣವನ್ನ ಮಕ್ಕಳ ಶಿಕ್ಷಣ, ಪೌಷ್ಟಿಕ ಆಹಾರ ಮತ್ತು ಮನೆಯ ಇತರ ಅಗತ್ಯಗಳಿಗೆ ಬಳಸಬಹುದು. ಆದ್ದರಿಂದ ಮಿಸ್ಸಸ್ ದೂಷಿಕಾ, ನಿಮ್ಮ ಗಂಟು ಮುಟ್ಟೆ ಕಟ್ಟಿಕೊಂಡು ಹೊರಡೋ ಸಮಯ ಬಂದಿದೆ.
3: ಈ ಜಲ್ ಜೀವನ್ ಮಿಷನ್ ಎಲ್ಲರನ್ನು ಜಾಗೃತಗೊಳಿಸ್ತಾ ಇದೆ. ಪರವಾಗಿಲ್ಲ, ಈಗ ನಾನು ಹೋಗ್ತೀನಿ, ಆದ್ರೆ ಮತ್ತೆ ಖಂಡಿತ ಬರ್ತೀನಿ. ಯಾವ ಗ್ರಾಮದಲ್ಲಿ ಜನರು ನಿರ್ಲಕ್ಷ್ಯ ಮಾಡ್ತಾರೋ ಅಲ್ಲಿಗ್ ನಾನು ಮತ್ತೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ, ಅವರು ನನಗೆ ಖಂಡಿತ ಅವಕಾಶನ ಕೊಟ್ಟೇ ಕೊಡ್ತಾರೆ.
1: ಹೋಗು ಹೋಗು, ನಿನಗಿನ್ನಿಲ್ಲಿ ಜಾಗನೇ ಇಲ್ಲ.
4: ಚಲೋ ಚಲೋ ಸುನೇ ಹಮ್ ರೇಡಿಯೋ ಕಿ ಜುಬಾನಿ, ಸಚ ಸುಜಲ ಗಾಂವ್ ಕಿ ಏಕ ಅನೋಖಿ ಕಹಾನಿ.
5: ಹಮ್ ಪಾನಿ ಬನಾ ನಹೀ ಸಕ್ತೆ, ಸಿರ್ಫ್ ಬಚಾ ಸಕ್ತೆ ಹೈ. ಇಸ್ಲಿಯೇ ಹಮಾರೆ ಪಾಸ್ ಏಕ್ ಹೀ ರಾಸ್ತಾ ಹೈ, ಪಾನಿ ಚಾಹಿಯೆ ತೋ ಉಸೆ ಬಚಾಯಿಯೆ. ಲೀಕೇಜ್ ರೋಕೆ, ಪಾನಿ ಬಚಾಯೆ. ಕ್ಯಾ ಆಪ್ ಜಾನ್ತೆ ಹೈ, ಮಾಮೂಲಿ ಲೀಕೇಜ್ ಸೆ ಹೀ ಹರ್ ಮಹೀನೆ 1000 ಲೀಟರ್ ಪಾನಿ ಬರ್ಬಾದ್ ಹೋ ಜಾತಾ ಹೈ. ಯದಿ ಏಕ್ ನಲ್ ಸೆ ಹರ್ ಮಿನಟ್ 45 ಬೂಂದ್ ಪಾನಿ ಟಪಕ್ತಾ ಹೈ, ತೋ 3 ಘಂಟೆ ಮೇ 1 ಲೀಟರ್ ಸೆ ಜ್ಯಾದಾ ಪಾನಿ ಬಹ ಜಾತಾ ಹೈ. ಪಾನಿ ಕಿ ಹರ್ ಬೂಂದ್ ಮಾಯನೆ ರಖ್ತಿ ಹೈ, ಜಲ್ ಬಚಾಯೆ ಭವಿಷ್ಯ ಬನಾಯೆ.
6: ಸ್ವಚ್ಛ ಸುಜಲ್, ಸ್ವಚ್ಛ ಸುಜಲ್, ಯಹಿ ಹೈ ಭಾರತ್ ಕಾ ನಾರಾ ನ್ಯಾರಾ.
5: ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ, ರೇಡಿಯೋ ಕಿ ಜುಬಾನಿ.
0: ಸೂಜಲ್, ಜನರು ನಿಜವಾಗಿಯೂ ನಮ್ಮ ಮಾತಿಗಿಂತ ದೋಷಿಗಳ ಮಾತನ್ನ ಹೆಚ್ಚು ಕೇಳ್ತಾರಾ?
1: ಇಲ್ಲ ಸ್ವಚ್ಛಿಕ, ನಮ್ಮ ಸ್ವಲ್ಪ ನಿರ್ಲಕ್ಷ್ಯ ಮತ್ತು ಸೋಮಾರಿತನದಿಂದಲೇ ಕೆಲವೊಮ್ಮೆ ನಮ್ಮ ನೀರಿನ ಮೂಲಗಳು ಕಲುಷಿತವಾಗ್ತವೆ, ಆಗ ದೋಷಿಕ ಗೆಲ್ತಾಳೆ.
0: ಸರಿ, ಜಲಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಾಣ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಸರ್ಕಾರ ಮತ್ತು ಇಲಾಖೆ ಮುಖ್ಯವಾಗಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಕೆಲಸ ಮಾಡ್ತವೆ ಅಂತ ನೀವು ಹೇಳಿದ್ರಿ. ಆದ್ರೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಯೋಜನೆಯನ್ನು ನಿರ್ವಹಿಸುವ ಜವಾಬ್ದಾರಿಯನ್ನ ಗ್ರಾಮದ ಜನರು ಹೇಗೆ ತೆಗೆದುಕೊಳ್ತಾರೆ? ಈ ಯೋಜನೆಯನ್ನು ಸಮುದಾಯ ಮತ್ತು ಪಂಚಾಯತ್ಗೆ ಯಾವಾಗ ಮತ್ತು ಹೇಗೆ ಹಸ್ತಾಂತರಿಸಲಾಗ್ತದೆ?
1: ಇದು ತುಂಬಾ ಮಹತ್ವದ ಪ್ರಶ್ನೆ. ಎಲ್ಲಿ ಕೇಳು, ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಯೋಜನೆಯಲ್ಲಿ ಯಾವುದೇ ಕೊರತೆಗಳು ಉಳಿಯದಂತೆ ಕೆಲವು ದಿನಗಳ ಕಾಲ ಅದನ್ನ ಪರೀಕ್ಷಿಸಲು ಟ್ರಯಲ್ ರನ್ ನಡೆಸಲಾಗ್ತದೆ. ಅದನ್ನ ಕಮಿಷನಿಂಗ್ ಅಂತ ಕರೀತಾರೆ. ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಖಚಿತವಾದ ನಂತರನೇ ಗ್ರಾಮ ಮಟ್ಟದ ನೀರು ಸರಬರಾಜು ಯೋಜನೆಯನ್ನ ಪಂಚಾಯತ್ ಮತ್ತು ಸಮುದಾಯಕ್ಕೆ ಹಸ್ತಾಂತರಿಸಲಾಗ್ತದೆ. ಈ ಸಂದರ್ಭದಲ್ಲಿ ಸರ್ಕಾರವು ಸಮುದಾಯದ ಸಹಯೋಗದೊಂದಿಗೆ ಜಲಾರ್ಪಣ್ ದಿವಸ್ ಆಚರಿಸುತ್ತದೆ. ಈ ಟ್ರಯಲ್ ರನ್ ಕನಿಷ್ಠ 15 ದಿನಗಳ ಕಾಲ ನಡೆಯಬೇಕು.
0: ಜಲರ್ಪಣ್ ದಿವಸ್, ಎಷ್ಟು ಸುಂದರವಾದ ಹೆಸರು, ಇದರ ಅರ್ಥವೇನು?
1: ಅದರ ಬಗ್ಗೆ ನಮಗೆ ಜಲ್ ಜೀವನ್ ಮಿಷನ್ ನ ಮಿಷನ್ ನಿರ್ದೇಶಕರಾದಂತಹ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ತಿಳಿಸ್ತಾರೆ. ಬಾ ಕೇಳೋಣ.
2: ಮೈ ಕಮಲ್ ಕಿಶೋರ್ ಸೋನ್, अपर सचिव एवं मिशन निदेशक राष्ट्रीय जल जीवन मिशन। चलिए आज के इस रेडियो कार्यक्रम के माध्यम से मैं आपको बताता हूँ कि जल अर्पण दिवस क्या है। 73वें संविधान संशोधन और जन भागीदारी की भावना के अनुरूप जल जीवन मिशन में जब कोई जल आपूर्ति योजना पूरी होती है तो उसे संचालन और रखरखाव के लिए ग्राम पंचायत और समुदाय को सौंपा जाता है। इसी जिम्मेदारी को उत्सव के रूप में स्वीकार करने के लिए जल अर्पण दिवस मनाया जाता है। दोस्तों, जल अर्पण दिवस उस गांव के लिए एक ऐतिहासिक दिन होता है जब सरकार और विभाग जल जीवन मिशन के अंतर्गत बनी ग्रामीण पाइप जल आपूर्ति योजनाओं को औपचारिक रूप से ग्राम पंचायत एवं ग्राम जल एवं स्वच्छता समिति और समुदाय को सौंपते हैं। इस दिन गांव का समुदाय अपनी जल व्यवस्था को गर्व, जिम्मेदारी और अपनापन के साथ स्वीकार करता है और उसे संभालने व सुरक्षित रखने का सामूहिक संकल्प लेता है।
7: ಅರ್ಥವಾಯ್ತಾ ಸುಚಿಕಾ, ಜಲಾರ್ಪಣ ದಿವಸ ಅಂದ್ರೆ ಏನು ಅಂತ? ಈ ಮಾಹಿತಿನ ಕೊಟ್ಟದ್ದು ಯಾರು ಅನ್ಕೊಂಡೆ? ಜಲ್ ಜೀವನ್ ಮಿಷನ್ ನ ಮಿಷನ್ ನಿರ್ದೇಶಕರಾದಂತಹ ಶ್ರೀ ಕಮಲ್ ಕಿಶೋರ್ ಸೋನ್ರವರು.
0: ಹೌದು, ಖಂಡಿತವಾಗಿಯೂ ಅರ್ಥವಾಯ್ತು. ಈ ದಿನದ ಸಂದೇಶವೇನಂತ ಹೇಳಿದ್ರೆ, ನೀರು ಇನ್ನು ಕೇವಲ ಸರ್ಕಾರದ ಯೋಜನೆ ಅಲ್ಲ, ಇದು ಇಡೀ ಗ್ರಾಮದ ಜವಾಬ್ದಾರಿ. ಇಂದು, ನಾಳೆ ಮತ್ತು ಮುಂದಿನ ಹಲವು ವರ್ಷಗಳವರೆಗೆ ಎಲ್ಲರೂ ಸೇರಿ ಇದರ ಜವಾಬ್ದಾರಿ ತೆಗೆದುಕೊಳ್ಬೇಕು. ಆದ್ರೆ ಹೇಳಿ, ಈ ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸಲು ಅದು ಸಿದ್ಧವಾಗಿದೆಯೋ ಅಥವಾ ಇಲ್ಲ ಎಂಬುದನ್ನ ಹೇಗೆ ಪರಿಶೀಲಿಸಲಾಗ್ತದೆ? ಏನೆಲ್ಲ ಮಾಡಬೇಕು?
7: ಯೋಜನೆಯನ್ನ ಗ್ರಾಮಕ್ಕೆ ಹಸ್ತಾಂತರಿಸುವ ಮೊದಲು ಕೆಲವು ವಿಷಯಗಳನ್ನ ಪರಿಶೀಲಿಸಲಾಗ್ತದೆ. ನೀರು ಸಮಿತಿ ರಚನೆಯಾಗಿದೆಯೇ ಅಥವಾ ಇಲ್ಲವೋ, ಕೆಲವು ದಿನಗಳ ಕಾಲ ಯೋಜನೆಯನ್ನು ನಡೆಸಿ ಪರೀಕ್ಷಿಸಲಾಗಿದೆಯೇ, ನೀರು ಸುರಕ್ಷಿತವಾಗಿದೆಯೇ ಎಂಬುದನ್ನು ಪರೀಕ್ಷಿಸಲಾಗಿದೆಯೇ, ಇವೆಲ್ಲವನ್ನು ಪರಿಶೀಲಿಸಲಾಗುತ್ತದೆ. ನಳಜಲ್ ಮಿತ್ರ ಮತ್ತು ನೀರು ಸಮಿತಿಯ ಸದಸ್ಯರಿಗೆ ಅವರ ಜವಾಬ್ದಾರಿಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ಸಂಪೂರ್ಣ ವ್ಯವಸ್ಥೆಯ ಕ್ಷೇತ್ರ ಮಟ್ಟದ ಪರಿಶೀಲನೆ ಪೂರ್ಣಗೊಂಡಿರಬೇಕು. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನ ಗ್ರಾಮದ ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶಿಸಬೇಕು. ಗ್ರಾಮಸ್ಥರನ್ನು ವಾಟರ್ ಮೀಟಿಂಗ್ ಮೂಲಕ ಒಟ್ಟುಗೂಡಿಸಬೇಕು. ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಬೇಕು. ಇವೆಲ್ಲವೂ ಪೂರ್ಣಗೊಂಡ ನಂತರವೇ ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸಲಾಗುತ್ತದೆ.
0: ಓ ಅದ್ಭುತ! ಹಾಗಾದ್ರೆ ಇದನ್ನ ಹೇಗೆ ಆಚರಿಸಬೇಕು?
7: ಇದನ್ನ ಎಲ್ಲರೂ ಸೇರಿ ಒಂದು ಹಬ್ಬದಂತೆ ಆಚರಿಸಬೇಕು. ನಮ್ಮ ಸ್ಥಳೀಯ ಜನಪದ ಸಂಪ್ರದಾಯಗಳಿಗೆ ಅನುಗುಣವಾಗಿ ಆಚರಿಸಬಹುದು. ಸಮುದಾಯದೊಂದಿಗೆ ಸೇರಿ ನೀರಿನ ಮೂಲದಿಂದ ನಲ್ಲಿಯವರೆಗಿನ ಪ್ರಯಾಣ ಅಂದರೆ ಟ್ರಾನ್ಸೆಕ್ಟ್ ವಾಕ್ ಅಥವಾ ಜಲಪ್ರದಕ್ಷಿಣೆಯನ್ನು ಕೈಗೊಳ್ಳಬೇಕು. ಗ್ರಾಮದ ನೀರು ಸರಬರಾಜು ಯೋಜನೆಯ ನಕ್ಷೆ ಮತ್ತು ನೀರಿನ ಗುಣಮಟ್ಟದ ವರದಿಯನ್ನು ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶಿಸಬೇಕು. ನೀರು ಸರಬರಾಜು ವ್ಯವಸ್ಥೆಯ ರಚನೆಗಳಿಗೆ ಜಲ ಸಂರಕ್ಷಣಾ ರಕ್ಷಾಧಾರವನ್ನು ಕಟ್ಟಿ ನಮ್ಮ ನೀರು ಸರಬರಾಜು ವ್ಯವಸ್ಥೆ ಮತ್ತು ನೀರಿನ ಮೂಲಗಳನ್ನು ರಕ್ಷಿಸುವ ಸಂಕಲ್ಪ ಮಾಡಬೇಕು. ಇದರ ಜೊತೆಗೆ ನೀರು ಸಂರಕ್ಷಣಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು. ಅದೇ ದಿನ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪಂಚಾಯತ್ಗೆ ಹಸ್ತಾಂತರಿಸಬೇಕು. ಇದನ್ನು ನಮ್ಮ ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾಗಿ ಆಚರಿಸಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ದಿನ ಪ್ರತಿಯೊಂದು ಗ್ರಾಮವು ತನ್ನ ಗೌರವಾನ್ವಿತ ಸಂಸದರು, ಸ್ಥಳೀಯ ಸಚಿವರು, ಜನಪ್ರತಿನಿಧಿಗಳು ಹಾಗೂ ಬೇರೆ ಊರುಗಳಲ್ಲಿ ನೆಲೆಸಿರುವ ಗ್ರಾಮದ ಜನರನ್ನು ಆಹ್ವಾನಿಸಬೇಕು. ಇದರ ಜೊತೆಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಾವು ಈಗ ಜಲೋತ್ಸವವನ್ನು ಆಚರಿಸುತ್ತಿದ್ದೇವೆ.
0: ಜಲೋತ್ಸವ? ಈ ಜಲೋತ್ಸವ ಅಂದ್ರೇನು?
7: ಇದೊಂದು ಒಳ್ಳೆಯ ಪ್ರಶ್ನೆ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಎಲ್ಲರೂ ಇದರ ಭಾಗವಾಗಲು ಸಾಧ್ಯವಾಗುವಂತೆ ಸರ್ಕಾರವು ಜಲೋತ್ಸವವನ್ನು 3 ಹಂತದಲ್ಲಿ ಆಚರಿಸಲು ನಿರ್ಧರಿಸಿದೆ.
0: 3 ಹಂತಗಳ? ಸರಳವಾಗಿ ವಿವರಿಸಿ.
7: ಖಂಡಿತವಾಗಿಯೂ. ಮೊದಲನೆಯದು ರಾಷ್ಟ್ರಮಟ್ಟದ ಜಲ ಮಹೋತ್ಸವ. ಇದನ್ನು ಪ್ರತಿ ವರ್ಷ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನದಿಂದ ಮಾರ್ಚ್ 22 ವಿಶ್ವ ಜಲ ದಿನದವರೆಗೂ ಆಚರಿಸಲಾಗುತ್ತದೆ.
0: ಅಂದ್ರೆ ದೇಶಾದ್ಯಂತ ಒಂದೇ ಸಮಯದಲ್ಲಿ ನೀರಿನ ಬಗ್ಗೆ ಜಾಗೃತಿ ಮತ್ತು ಜನರ ಭಾಗವಹಿಸುವಿಕೆಯ ವಾತಾವರಣ ನಿರ್ಮಾಣವಾಗ್ತದ?
7: ಹೌದು, ಸರಿಯಾಗಿ ಹೇಳಿದೆ. ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳು, ಸಂವಾದಗಳು, ಸನ್ಮಾನ ಸಮಾರಂಭಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇದರಿಂದ ನೀರಿನ ಬಗ್ಗೆ ಸಾಮೂಹಿಕ ಸಾರ್ವಜನಿಕ ಜಾಗೃತಿ ಮೂಡುತ್ತದೆ.
0: ಹಾಗಾದ್ರೆ ಎರಡನೇ ಹಂತ ಯಾವುದು?
7: ಎರಡನೆಯದು ರಾಜ್ಯ ಮಟ್ಟದ್ದು, ಸ್ಟೇಟ್ ವಾಟರ್ ಫೆಸ್ಟಿವಲ್ ಅಥವಾ ರಿವರ್ ಫೆಸ್ಟಿವಲ್. ಇದರ ಅಡಿಯಲ್ಲಿ ಪ್ರತಿಯೊಂದು ರಾಜ್ಯವು ತನ್ನ ನದಿಗಳು, ನೀರಿನ ಸಂಪ್ರದಾಯಗಳು ಮತ್ತು ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ.
0: ಅಂದ್ರೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ರೀತಿಯಲ್ಲಿ ತನ್ನದೇ ಆದ ಗುರುತಿನೊಂದಿಗೆ ಜಲ ಉತ್ಸವವನ್ನು ಆಚರಿಸ್ತದ?
7: ಹೌದು, ಕೆಲವು ಕಡೆ ನದಿಗಳ ದಡದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತದೆ, ಇನ್ನು ಕೆಲವು ಕಡೆ ನೀರು ಸಂರಕ್ಷಣಾ ಅಭಿಯಾನಗಳನ್ನು ನಡೆಸಲಾಗ್ತದೆ, ಮತ್ತಿತರ ಕಡೆ ಸ್ಥಳೀಯ ಹಬ್ಬಗಳೊಂದಿಗೆ ಇದನ್ನು ಜೋಡಿಸಲಾಗ್ತದೆ.
0: ಹಾಗಾದ್ರೆ ಮೂರನೇ ಹಂತ?
7: ಮೂರನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಗ್ರಾಮ ಮತ್ತು ಪಂಚಾಯತ್ ಮಟ್ಟದ ಲೋಕ ಜಲ ಉತ್ಸವ.
0: ಇದು ಅತ್ಯಂತ ಮುಖ್ಯವಾದದ್ದು, ಯಾಕಂದ್ರೆ ನಿಜವಾದ ಕೆಲಸ ನಡೆಯುವುದು ನಮ್ಮ ಗ್ರಾಮದಲ್ಲೇ.
7: ಖಂಡಿತವಾಗಿ, ಇಂತಹ ಜಲ ಉತ್ಸವಗಳ ಸಂದರ್ಭದಲ್ಲಿ ವಾಟರ್ ಮೀಟಿಂಗ್ಗಳನ್ನು ಆಯೋಜಿಸಲಾಗುತ್ತದೆ. ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ತಮ್ಮ ನೀರು ಸರಬರಾಜು ಯೋಜನೆಯನ್ನು ಪರಿಶೀಲಿಸುತ್ತಾರೆ. ಏನಾದರೂ ಕೊರತೆಗಳಿದ್ದರೆ ಅವುಗಳನ್ನು ಸರಿಪಡಿಸಿ ನೀರು ಸರಬರಾಜು ಸೇವೆಯನ್ನು ಇನ್ನಷ್ಟು ಉತ್ತಮಗೊಳಿಸುತ್ತಾರೆ. ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಯೋಜನೆಯನ್ನು ಸುಸ್ಥಿರವಾಗಿಡಲು ಎಲ್ಲರೂ ಒಟ್ಟಾಗಿ ಸಂಕಲ್ಪ ಮಾಡುತ್ತಾರೆ.
0: ಅಂದರೆ ದೇಶದಿಂದ ಹಿಡಿದು ಗ್ರಾಮದವರೆಗೆ ಪ್ರತಿಯೊಂದು ಹಂತದಲ್ಲೂ ನೀರನ್ನು ಆಚರಣೆ, ಜವಾಬ್ದಾರಿ ಮತ್ತು ಸಮುದಾಯದ ಸಹಭಾಗಿತ್ವದೊಂದಿಗೆ ಜೋಡಿಸಲಾಗಿದೆ.
7: ಖಂಡಿತ, ಜಲ ಉತ್ಸವ ಎಂದರೆ ಕೇವಲ ಒಂದು ಕಾರ್ಯಕ್ರಮವಲ್ಲ, ಸಮುದಾಯದ ಸಹಭಾಗಿತ್ವದ ಮೂಲಕ ನೀರಿನ ಜವಾಬ್ದಾರಿಯನ್ನು ಸ್ವೀಕರಿಸುವುದು.
0: ಖಂಡಿತ, ಮತ್ತು ಇದೇ ಉದ್ದೇಶದಿಂದ ಜಲ ಅರ್ಪಣ್ ದಿವಸ್ ಸಂದರ್ಭದಲ್ಲಿ ನಾವು ಗೋರಖ್ಪುರದ ಗೌರವಾನ್ವಿತ ಸಂಸದರಾದ ಶ್ರೀ ರವಿಕಿಶನ್ ಹಾಗೂ ರಾಜ್ಗಢದ ಸಂಸದರಾದ ಶ್ರೀ ರೋಡ್ಮಲ್ ನಾಗರ್ ಅವರೊಂದಿಗೆ ಮಾತನಾಡಿದ್ದೇವೆ. ಈ ಉಪಕ್ರಮಗಳ ಬಗ್ಗೆ ಅವರು ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ.
8: ಧನ್ಯವಾದ ಪ್ರಧಾನಮಂತ್ರಿ ಮೋದಿಜಿ, ಧನ್ಯವಾದ ಜಲಶಕ್ತಿ ಮಂತ್ರಾಲಯ ಸಿ ಆರ್ ಪಾಟೀಲ್ ಸಾಹ್, ಧನ್ಯವಾದ ಪೂಜ್ಯ ಯೋಗಿ ಮಹಾರಾಜ್. ಈಗ ಐಸಿ ಸೋಚ್ ಜಿಯೋ ಮೈ ಇಸ್ಕಿ ಕಲ್ಪನಾ ಕರ್ ಸಕ್ತಾ ಹೂಂ ಬಿಕಾಸ್ ಮೈ ವಿಲೇಜ್ ಸೇ ಬಿಲಾಂಗ್ ಕರ್ತಾ ಹೂಂ. ಪಾನಿ ಜೋ ಆನೆ ವಾಲೆ ಸಮಯ ಪೇ ಪ್ರಧಾನ ಮಂತ್ರಿ ಜಿ ನೇ ಹಮೇಶಾ ಕಹಾ ಕಿ ಕಮ್ ಹೋತಾ ಜಾಯೇಗಾ ಖತ್ಮ ಹೋತಾ ಜಾಯೇಗಾ ಧರ್ತಿ ಪರ್ ಅಬ್ ಉಸ್ಕೋ ಬಚಾನಾ ಉಸ್ಕೋ ಸಂಜೋ ಕರ್ಕೆ ರಖನಾ ಔರ್ ವಹಾಂ ಪರ್ ಪಾನಿ ಕಿ ವ್ಯವಸ್ಥಾ ಹರ್ ಘರ್ ಮೇ ನಲ್ ಸೇ ಜಲ್ ದೇನೆ ಕಿ ವ್ಯವಸ್ಥಾ ಯೇ ಬಹುತ್ ಬಡಿ ಸೋಚ್ ಥಿ ಯೇ ಇಂಪಾಸಿಬಲ್ ಜೈಸಾ ಥಾ ಇಂಪಾಸಿಬಲ್ ಜೈಸಾ ಲೇಕಿನ್ ಮೈನೆ ಇಸ್ಕೋ ಪಾಸಿಬಲ್ ಹೋತೇ ಹುಏ ಅಪನೇ 6 ಸಂಸದೀಯ ಕ್ಷೇತ್ರ ಮೇ ದೇಖಾ ಪೌನೆ 2 ಲಕ್ಷ ಲೀಟರ್ ಕಿ ಟಂಕಿ ಲಗೈ ಆಟೋ ಮಶೀನ್ ಪರ್ ಪಾನಿ ಹರ್ ಘರ್ ಮೇ ಆ ರಹಾ ಹೈ ಕಿತನಿ ಖುಷಿ ಥಿ ಯೇ ಖುಷಿ ಕಾ ಕೋಯಿ ಮಾಪದಂಡ ನಹೀ.
9: ಜಲ್ ಜೀವನ್ ಮಿಷನ್ ಕಾ ಜೋ ಕಾಮ್ ಹೈ ಔರ್ ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಕಾ ಜೋ ಸಂಕಲ್ಪ ಹೈ ಹರ್ ಘರ್ ನಲ್ ಸೇ ಜಲ್, ಮೈ ಆದರಣೀಯ ಪ್ರಧಾನಮಂತ್ರಿ ಜಿ ಕಿ ಬಹುತ್ ಸರಾಹನಾ ಕರ್ತಾ ಹೂಂ, ಉನ್ಹೇ ಬಹುತ್ ಬಹುತ್ ಧನ್ಯವಾದ ದೇತಾ ಹೂಂ. ಔರ್ ರಾಜಗಢ ಜಿಲ್ಲೆ ಮೇ ಭಿ 1331 ಕೆ ಲಗಭಗ್ ಗಾಂವ್ ಯೇ ಜಲ್ ಜೀವನ್ ಮಿಷನ್ ಕೆ ಅಂತರ್ಗತ್ ಉನ್ಹೋನೆ ಲಿಯೆ ಹೈ. ಯೇ ಠೀಕ್ ಹೈ, ಕುಛ್ ವ್ಯವಧಾನ ರಹೆ ಉಸ್ಕಿ ವಜಹ ಸೇ ಕುಛ್ ಲೇಟ್ ಲತೀಫ್ ಹುಯಿ ಹೈ, ಲೇಕಿನ್ ಬಹುತ್ ಹಿ ಪ್ರಶಂಸನೀಯ ಹೈ. ಕುಂಡಿಬೆ ಗಾಂವ್ ಮೇ ತೋ 24x7 24 ಘಂಟೆ ನಲ್ ಸೇ ಜಲ್ ಪ್ರದಾಯ ಹೋ ರಹಾ ಹೈ. ಔರ್ ವಹಾಂ ಕಿ ಜೋ ಪದ್ಧತಿ ಕೋ ಹಮ್ನೆ ದೇಖಾ ಔರ್ ವಹಾಂ ಸೇ ಜೋ ಹಮ್ನೆ ಸೀಖ್ ಲಿ ವೋ ಭಿ ಬಡಿ ಅನುಕರಣೀಯ ಹೈ. ಸಾಮಾನ್ಯತಃ ಲೋಕ ಕ್ಯಾ ಕರ್ತೆ ಹೈ ಕಿ ನಲ್ ಕಿ ಟೋಂಟಿ ನಿಕಾಲ್ ದೇತೆ ಹೈ ತೋ ಪಾನಿ ವ್ಯರ್ಥ ಮೇ ಬಹತಾ ರಹತಾ ಹೈ. ಲೇಕಿನ್ ಕುಂಡಿಬೆ ಗ್ರಾಮ ಪಂಚಾಯತ್ ಕೆ ಲೋಗೋ ಕಿ ಮೇ ಸರಾಹನಾ ಕರ್ನಾ ಚಾಹತಾ ಹೂಂ, ಉನ್ಹೇ ಧನ್ಯವಾದ ದೇತಾ ಹೂಂ. ಹರ್ ನಲ್ ಮೇ ಉನ್ಹೋನೆ ಟೋಂಟಿ ಲಗಾ ರಖಿ ಹೈ ಔರ್ ಮೇ ಏಕ್ ದಿನ ಗಾಂವ್ ಮೇ ಗಯಾ ಮೇನೆ ಟೋಂಟಿ ಚಾಲೂ ಕರ್ ದಿ ಔರ್ ಲೋಗೋ ಕಿ ತರಫ್ ದೇಖಾ ತೋ ಲೋಗ್ ಹಸ್ನೆ ಲಗೆ. ಮೇನೆ ಕಾ ಬಸ್ ಮೇ ಯಹಿ ಚಾಹತಾ ಥಾ ಕಿ ಟೋಂಟಿ ಬಂದ್ ರಹನಿ ಚಾಹಿಯೇ ಔರ್ ಯೇ ಆಪ್ ಅಪ್ನಿ ತರಫ್ ಸೇ ಹಮಾರೇ ಸಾಥ್ ಮೇ ಖಡೆ ಹೈ. ಯೇ ಬಡಾ ಹೀ ಅಚ್ಛಾ ಏಕ್ ವಾತಾವರಣ ಥಾ, ಬಡಾ ಅಚ್ಛಾ ಕ್ಷಣ ಥಾ. ಔರ್ ಅಚ್ಛಾ ಹೈ ಜಲ್ ಜೀವನ್ ಮಿಷನ್ ಕೆ ಮಾಧ್ಯಮ ಸೇ ಜೈಸಾ ಕುಂಡಿಬೆ ಹುವಾ ಹೈ ವೈಸೆ ಅನ್ಯಾನ್ಯ ಗಾಂವ್ ಭಿ ಹೋ ಔರ್ ಜಲ್ದಿ ಸೇ ಜಲ್ದಿ ಆದರಣೀಯ ಪ್ರಧಾನಮಂತ್ರಿ ಜಿ ಕಾ ಸೋ ಸಪನಾ ಹೈ ಹರ್ ಘರ್ ನಲ್ ಸೇ ಜಲ್ ಇಸ್ಕೋ ದೇನೆ ಮೇ ಹಮ್ ಸಫಲ ಹೋಂಗೆ. ಜಲ್ ಜೀವನ್ ಮಿಷನ್ ಕಾ ಕಾಮ್ ಹೈ ಗಾಂವ್ ತಕ್ ಪಾನಿ ಪಹುಂಚಾನಾ, ಲೇಕಿನ್ ಗಾಂವ್ ಕಾ ವಿತರಣ ಕರ್ನಾ ಹೈ ತೋ ಗ್ರಾಮ ಪಂಚಾಯತ್ ಕಾ ಹೀ ಕಾಮ್ ಹೈ. ಇಸ್ಕೆ ಲಿಯೆ ಜನ ಸಂಘಟನೋ ಕೋ ಆಗೇ ಆನಾ ಪಡೆಗಾ. ದೇಖಿಯೆ ಜೋ ಕಾಮ್ ಕರ್ತಾ ಹೈ ವಹಾಂ ಗಲ್ತಿಯಾಂ ಹೋತೀ ಹೈ, ಚೂಕ್ ಭಿ ಹೋತೀ ಹೈ, ಕಮಿಯಾಂ ಭಿ ರಹತೀ ಹೈ, ಲೇಕಿನ್ ಬಹುತ್ ಅಚ್ಛಾ ಕಾಮ್ ಕಿಯಾ ಹೈ, ಬಹುತ್ ಅಚ್ಛಾ ಸಂಕಲ್ಪ ಹೈ ಮಾನ್ಯ ಪ್ರಧಾನಮಂತ್ರಿ ಜಿ ಕಾ ಔರ್ ಹಮ್ ಸಬ್ ಆಪ್ಕೆ ಸಾಥ್ ಹೈ, ಆಪ್ಕೋ ಬಹುತ್ ಬಹುತ್ ಧನ್ಯವಾದ.
10: गोरखपुर के माननीय सांसद श्री रवि किशन जी और राजगढ़ मध्य प्रदेश के सांसद से बात अभी हमने अपने श्रोताओं को सुनवाई, ये तो बहुत अच्छी बात बताई. सुजल, ऐसा लगता है जल अर्पण दिवस और जल उत्सव संस्कृति और जिम्मेदारी का संगम है. इसके अलावा आओ अब ये जानते हैं कि जल जीवन मिशन में कौन कौन सी डिजिटल प्रणालियां विकसित की है.
2: पंचायत, ग्राम जल एवं स्वच्छता समिति और समुदाय अपनी पेयजल व्यवस्था को बेहतर ढंग से समझ सके एवं चला सके, इसके लिए भारत सरकार ने कुछ महत्वपूर्ण डिजिटल प्रणालियां विकसित की है। उसमें सबसे प्रमुख है पंचायत डैशबोर्ड। पेयजल सेवाओं को बेहतर बनाने के लिए पंचायत डैशबोर्ड बनाया गया है। इसके माध्यम से सरपंच और मुखिया जी योजनाओं की प्रगति, बनी हुई जल संरचनाएं, पानी की गुणवत्ता और प्रशिक्षण गतिविधियों की जानकारी देख सकते हैं और अपनी राय व सुझाव भी दे सकते हैं। दूसरा महत्वपूर्ण डिजिटल पहल है सुजलाम डाटाबेस। इसके माध्यम से हर पाइप पेयजल योजना की जानकारी स्रोत से लेकर नल तक एक ही मंच पर उपलब्ध कराई जा रही है। इसके अंतर्गत प्रत्येक जल आपूर्ति योजना और प्रत्येक गाँव को एक विशिष्ट पहचान यानी सुजल गाँव आईडी प्रदान की जा रही है, जिससे योजना की निगरानी, प्रबंधन और सेवा वितरण को और अधिक पारदर्शी एवं प्रभावी बनाया जा सके। इसके माध्यम से आप अपने गांव की पेयजल योजना की जानकारी जल स्रोत से लेकर नल तक योजना के सभी घटकों को देख पाएंगे। योजना से जुड़ी अन्य आवश्यक जानकारियां भी इसमें उपलब्ध होंगी। तीसरा महत्वपूर्ण पहल है डिसीजन सपोर्ट सिस्टम, जिसे हम निर्णय सहयोग प्रणाली कहते हैं, जिसके बारे में हम सभी जानते हैं कि पानी रहेगा तभी हम उसका उपयोग कर पाएंगे। हर योजना का भविष्य उसके जल स्रोत की सुरक्षा पर निर्भर करता है। यह प्रणाली हमारे परंपरागत स्थानीय ज्ञान, जो सदियों से जल के साथ हमारे अनुभव से विकसित हुआ है, को आधुनिक विज्ञान और तकनीक के साथ जोड़ती है। इस समन्वय से हमें बेहतर निर्णय लेने में सहायता मिलती है, जिससे हम अपने जल स्रोतों को रिचार्ज कर सकते हैं और उन्हें सुरक्षित रह सकते हैं, ताकि आज नल तक पहुंचने वाला पानी कल और आने वाली पीढ़ियों तक भी बना रहे।
0: ಈಗಷ್ಟೇ ಗೋರಖ್ಪುರದ ಗೌರವಾನ್ವಿತ ಸಂಸದರು ಹಾಗೂ ರಾಜಗಢದ ಸಂಸದರೊಂದಿಗೆ ನಡೆದ ಸಂವಾದವನ್ನು ನಮ್ಮ ಶ್ರೋತೃಗಳಿಗಾಗಿ ಪ್ರಸಾರ ಮಾಡಿದೆವು. ಅವರು ಬಹಳ ಒಳ್ಳೆಯ ವಿಚಾರವನ್ನ ಹೇಳಿದ್ದಾರೆ. ಸೂರ್ಜಲ್, ಜಲ್ ಅರ್ಪಣ್ ದಿವಸ್ ಮತ್ತು ಜಲ ಉತ್ಸವಗಳು ಸಂಸ್ಕೃತಿ ಮತ್ತು ಜವಾಬ್ದಾರಿಯ ಸುಂದರ ಸಂಗಮದಂತೆ ಕಾಣುತ್ತಿವೆ. ಇದರ ಜೊತೆಗೆ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಯಾವೆಲ್ಲ ಡಿಜಿಟಲ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ.
2: ಪಂಚಾಯತ್, ಗ್ರಾಮ ಜಲ್ ಎವಂ ಸ್ವಚ್ಛತಾ ಸಮಿತಿ ಔರ್ ಸಮುದಾಯ अपनी पेयजल व्यवस्था को बेहतर ढंग से समझ सके एवं चला सके, इसके लिए भारत सरकार ने कुछ महत्वपूर्ण डिजिटल प्रणालियां विकसित की है। उसमें सबसे प्रमुख है पंचायत डैशबोर्ड। पेयजल सेवाओं को बेहतर बनाने के लिए पंचायत डैशबोर्ड बनाया गया है। इसके माध्यम से सरपंच और मुखिया जी योजनाओं की प्रगति, बनी हुई जल संरचनाएं, पानी की गुणवत्ता और प्रशिक्षण गतिविधियों की जानकारी देख सकते हैं और अपनी राय व सुझाव भी दे सकते हैं। दूसरा महत्वपूर्ण डिजिटल पहल है सुजलाम डाटाबेस। इसके माध्यम से हर पाइप पेयजल योजना की जानकारी स्रोत से लेकर नल तक एक ही मंच पर उपलब्ध कराई जा रही है। इसके अंतर्गत प्रत्येक जल आपूर्ति योजना और प्रत्येक गाँव को एक विशिष्ट पहचान यानी सुजल गाँव आईडी प्रदान की जा रही है, जिससे योजना की निगरानी, प्रबंधन और सेवा वितरण को और अधिक पारदर्शी एवं प्रभावी बनाया जा सके। इसके माध्यम से आप अपने गांव की पेयजल योजना की जानकारी जल स्रोत से लेकर नल तक योजना के सभी घटकों को देख पाएंगे। योजना से जुड़ी अन्य आवश्यक जानकारियां भी इसमें उपलब्ध होंगी। तीसरा महत्वपूर्ण पहल है डिसीजन सपोर्ट सिस्टम, जिसे हम निर्णय सहयोग प्रणाली कहते हैं, जिसके बारे में हम सभी जानते हैं कि पानी रहेगा तभी हम उसका उपयोग कर पाएंगे। हर योजना का भविष्य उसके जल स्रोत की सुरक्षा पर निर्भर करता है। यह प्रणाली हमारे परंपरागत स्थानीय ज्ञान, जो सदियों से जल के साथ हमारे अनुभव से विकसित हुआ है, को आधुनिक विज्ञान और तकनीक के साथ जोड़ती है। इस समन्वय से हमें बेहतर निर्णय लेने में सहायता मिलती है, जिससे हम अपने जल स्रोतों को रिचार्ज कर सकते हैं और उन्हें सुरक्षित रख सकते हैं, ताकि आज नल तक पहुंचने वाला पानी कल और आने वाली पीढ़ियों तक भी बना रहे।
11: ಸಿದ್ಧತೆ ಗಟ್ಟಿಯಾಗಿರಲಿ, ಜವಾಬ್ದಾರಿ ಎಲ್ಲರದ್ದಾಗಿರಲಿ.
12: ನಾವು ನೀರನ್ನು ಉಳಿಸುತ್ತೇವೆ, ನಾವು ಯೋಜನೆಯನ್ನು ನಿರ್ವಹಿಸುತ್ತೇವೆ, ನಮ್ಮ ಗ್ರಾಮದ ಜಲ ಭವಿಷ್ಯವನ್ನು ನಾವೇ ನಿರ್ಮಿಸುತ್ತೇವೆ.
3: ನನಗೆ ಈಗ ಅರ್ಥವಾಯಿತು, ನೀರನ್ನು ರಕ್ಷಿಸುವ ಗ್ರಾಮವೇ ಅತ್ಯಂತ ಬಲಿಷ್ಠ ಗ್ರಾಮ ಅಂತ. ಹಾಗಾದ್ರೆ ಇನ್ಮುಂದೆ ನನ್ನ ಕತೆ ಏನು?
2: ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ ಏವಂ ಮಿಷನ್ ನಿರ್ದೇಶಕ, ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ಸಾಥಿಯೋ, ಗ್ರಾಮ ಪಂಚಾಯತೋ ಕೋ 16ವೇ ವಿತ್ತ ಆಯೋಗ ಕೆ ತಹತ್ ಮಿಲ್ನೆ ವಾಲೆ ಟೈಡ್ ಗ್ರಾಂಟ್ जल एवं स्वच्छता के कार्यों के लिए निर्धारित है. इस राशि का उपयोग गांव की पेयजल योजनाओं की देखभाल, मरम्मति, जल गुणवत्ता जांच, जल संरक्षण और लोक जल उत्सव, जन जागरूकता कार्यक्रम जैसे गतिविधियों में किया जा सकता है. इससे पेयजल योजनाएं लंबे समय तक सुचारू रूप से चलती रहेंगी और ग्राम पंचायत के सहयोग से लोगों को बेहतर पेयजल सेवा मिलती रहेगी. जैसा कि आप सब जानते हैं, पाइप जल आपूर्ति योजना से मिलने वाला साफ और सुरक्षित पीने का पानी केवल सुविधा नहीं है, बल्कि यह बेहतर स्वास्थ्य की बुनियाद है. इससे डायरिया, पीलिया और अन्य जल जनित बीमारियों में कमी आती है, बच्चों और गर्भवती माताओं का स्वास्थ्य सुधरता है और परिवारों का इलाज पर होने वाला खर्च भी घटता है. स्वस्थ परिवार मतलब कामकाज में कमी नहीं, आमदनी में नुकसान नहीं. इसलिए पाइप नल योजना के माध्यम से मिलने वाला साफ पानी गांव की तरक्की की पहली सीढ़ी है. दोस्तों, चूंकि मानसून अपने चरम पर है और जैसा कि हमारे माननीय प्रधानमंत्री जी हमेशा कहते हैं कि वर्षा जल का एक एक बूंद हमें बचाना चाहिए, मेरा सबसे आग्रह है कि पानी का समझदारी से उपयोग करें और बर्बादी से बचें. साथ ही जल संचय, जन भागीदारी, कैच द रेन अभियान के तहत वर्षा जल संचयन और जल स्रोतों के रिचार्ज की तैयारी करें, ताकि हमारे पेयजल स्रोत साल भर टिकाऊ बने रहें. आइए हम सब मिलकर सरकार और समुदाय की साझा जिम्मेदारी निभाएं, अपनी पाइप पेयजल व्यवस्था को दुरुस्त रखें, पारदर्शिता और जवाबदेही बढ़ाएं और यह सुनिश्चित करें कि हर घर तक सुरक्षित और नियमित पानी पहुंचता रहे. आप सभी को बहुत बहुत धन्यवाद. जय हिंद.
7: ಸ್ವಚ್ಚಿಕಾ, ಈ ಸಂಚಿಕೆಯಲ್ಲಿ ನಮ್ಮ ಕೇಳುಗರಿಗೆ ಯಾವ ಪ್ರಶ್ನೆ ಕೇಳ್ತಾ ಇದೀಯಾ?
0: ಜಲ ಅರ್ಪಣ್ ದಿವಸ್ ಎಂದ್ರೇನು? ನಿಮ್ಮ ಗ್ರಾಮದಲ್ಲಿ ಜಲ ಅರ್ಪಣ್ ದಿವಸ್ ಆಚರಿಸ್ತಾರ? ನಿಮ್ಮ ಉತ್ತರವನ್ನ 8073829233 ರೇಡಿಯೋ ಕುಂದಾಪುರದ ಈ ನಂಬರ್ಗೆ ವಾಟ್ಸಪ್ ಮೂಲಕ ಕಳುಹಿಸಿಕೊಡಿ. ಓ ಸುಜಲ್, ಮುಂದಿನ ಸಂಚಿಕೆಯ ಬಗ್ಗೆಯೂ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಹೇಳಿಯಲ್ಲ?
7: ಓ ಹೌದು, ನಾನು ಮರ್ತೇ ಬಿಟ್ಟಿದ್ದೆ. ಸ್ನೇಹಿತರೆ, ಇಲ್ಲಿ ಕೇಳಿ. ಮುಂದಿನ ಸಂಚಿಕೆಯಲ್ಲಿ ದೇಶದ ಪ್ರತಿಯೊಂದು ಗ್ರಾಮವನ್ನು ಸ್ವಚ್ಛವಾಗಿಡಲು ಮತ್ತು ಗ್ರಾಮಗಳನ್ನು ODF ಪ್ಲಸ್ ಮಾಡುವ ನಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಮಿಷನ್ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಅದರ ಮುಂದಿನ ಕಾರ್ಯತಂತ್ರವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗಾಗಿ ಸ್ನೇಹಿತರೆ, ನಮ್ಮೊಂದಿಗೆ ಇರಿ ಮತ್ತು ಕೇಳುತ್ತಿರಿ ಸ್ವಚ್ಛ ಹಾಗೂ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ.
0: ಮುಂದಿನ ಸಂಚಿಕೆಯವರೆಗೆ ಎಲ್ಲರಿಗೂ ನಮ್ಮ ಹಾರ್ದಿಕ ನಮಸ್ಕಾರಗಳು.
7: ಸುಜಲ್ ಆಗಿ ನಾನು ವೈಭವ್ ಶೆಟ್ಟಿ,
0: ಸ್ವಚ್ಛಿಕಾ ಆಗಿ ನಾನು ಸುದೀಕ್ಷಾ.
7: ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.

0: ಬರೀ ಬೇಜಾರ್ ಮರೆ.
1: ಎಂತಕ್ಕ,
0: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
1: ಇತ್ತಲ್ಲ ಮರೆ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಾಪ.
0: ಆಯುರ್ವೇದ ಹಬ್ಬವ? ಅದೆಂತದ?
2: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲೇ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ, ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆ ತಿಪ್ಪದ October 4th ಐತವಾರ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878.

0: ಆಯ್ತು.
1: ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ತೂಹೀರೆ ಕೊಳಲಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಬರೀ ಬೇಜಾರು ಮರೆ.
2: ಎಂತಕ್ಕ,
1: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
2: ಇತ್ತಲ್ಲ ಮರೆ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಬ್ಬ.
1: ಆಯುರ್ವೇದ ಹಬ್ಬವ? ಅದೆಂತದ?
3: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ, ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಪ್ಪದ ಅಕ್ಟೋಬರ್ 4 ತಾರೀಕು ಐತ್ವಾರ ಬೆಳಿಗ್ಗೆ 7 ಸಾಯಂಕಾಲ 6 ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471578. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ. ಭಂಡಾರಕಾಸ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಂದ್ರೆ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತಿಕ್ಕು ಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿ ಅವರು ನಮ್ಮೊಟ್ಟಿಗೆ ಇದ್ರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ. ನಮಸ್ಕಾರ.
3: ಹೇಗಿದ್ರಿ ಸರ್, ಹುಷಾರಿದ್ರಿಯಾ?
4: ನಿಮ್
3: ಧ್ವನಿ ಲಾಯ್ಕಿತ್ತು ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿದ್ದೆ?
4: ನಾನು ಒಂದು 26
3: 26
4: ಎಚ್
3: ಎಂ ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
4: ಹೆಡ್ ಮಾಸ್ಟರ್ ಆಗಿ ಒಂದು 7 ಆಯ್ತು.
3: 7 ಆಯ್ತು. ಯಾವ್ದು ಲೈಕ್ ಆಯ್ತು?
4: ಅಡ್ಡಿಲ್ಲ, ಪರವಾಗಿಲ್ಲ.
3: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳೆ ಅತ್ತ? ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಆಗೋದು ಒಳ್ಳೆ ಅತ್ತ?
4: ಅದು ನಾವು ಮಾಡುವಂತ ಕೆಲಸ ಇದ್ರ ಮೇಲೆ ಹೊಂದ್ಕೊಂಡಿರ್ತದೆ.
3: ನೀವು

0: ಪ್ರೀತಿಸ್ತೀನಿ ನಿಮ್ ಕೆಲಸನ ಅನ್ನೋದು.
1: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸ್ಬೇಕು.
0: ತುಂಬಾ
1: ಪ್ರೀತಿಸ್ತೀನಿ.
0: ನಿಮ್ಗೆ ತುಂಬಾ ಇಷ್ಟ?
1: ಹೌದು, ಇಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರೂ ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
0: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
1: ನಾನು ಹಿಂದೆ ಸೋಷಲ್ ಸೈನ್ಸ್ ಮತ್ತೆ ಕನ್ನಡ ಮಾತಾಡ್ತಾ ಇದ್ದೆ, ಪಾಠ ಮಾಡ್ತಾ ಇದ್ದೆ.
0: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
1: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರ್ ಇದೆ.
0: ಇದೆ, ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರಿ ಮಕ್ಕಳಿದ್ರಂದ್ರೆ ಅದು ಹೆಚ್ಚೆ. ಯಾವ ತರ ಎಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ ಶಾಲೆ?
1: ನಿವೇದಿತ ಶಾಲೆಯಲ್ಲ ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಅವ್ರ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕವು, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ, ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
0: ಒಂದು ಕಾಲದಲ್ಲಿ ಸರ್. ನಾವು ಅಲ್ಲಿ ಹೈಸ್ಕೂಲಿಗೆ ಹೋಗಿಗೆ ನಮ್ಮ ಅಪ್ಪ ಬಿದಿಕೊಳ್ಳೋ ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು, ನಮ್ಮ ಮಗಿಗೆ ಒಂದು ಸೀಟ್ ಕೊಡಿ. ಈ 250 247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದೆ ಬೇಡ, ಅಲ್ಲಿ ಹೋಯ್ದು ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು. ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
1: ಅಂತ ಪರಿಸ್ಥಿತಿ ಬಂದಿದೆ.
0: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಈಗ ಇವಾಗ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣ ಎಲ್ಲ ಟೀಚರ್, ಅವ್ರನ್ನ ಹತ್ರದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡು ಸುಮಾರು ಟೈಮ್. ಯಾಕೆ ಗೊತ್ತಾ, ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳನ್ನ ಮಕ್ಕಳ ಅಬ್ಬಿ ದಿಕ್ಕಳಿಗೆ ದಮ್ಮಯ್ಯ ದಕ್ಕ ಅಪ್ಪ ಅಬ್ಬಿ ದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ, ಆಕರ್ಷಣೆ.
1: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸ್ಪರ್ಧಾತ್ಮಕ ಯುಗ, ಎಲ್ಲ ಕಡೆ ಈಗ ನಾವು ನೋಡ್ತೇವೆ, ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು,
0: ಇಂಗ್ಲಿಷ್
1: ಶಾಲೆಗಳು ಶಾಲೆಗಳು. ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗೋದಕ್ಕೂ ಈಗ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
0: STD ಬೂತ್ಗಳು
1: ಬೂತ್ ಇದ್ದಿತ್ತು. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಹಾಗೆ ಇರ್ತದೆ. ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂತ ಒಂದು ಸಂಸ್ಥೆ ಆಗ್ಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
0: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡಕಂತೂ ಅಲ್ಲ, ನೀವು ಹೆಡ್ ಮಾಸ್ಟರ್ ಆಯಿಪ್ಪುಕ್ಕೆ ಹೋಗಿ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರೆ. ಎವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
1: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
0: ನಮ್ಗೆ ಕಾಳುವಾರ ಅಂದ ಕೂಡ ನೆನ್ಪಪ್ಪದ್ ಕಾಳುವಾರ ಷಷ್ಠಿ.
1: ಹೌದು,
0: ಷಷ್ಠಿ ಬಂದ್ರೆ ಅದ್ರ ಕಾಳುವಾರ ಘಾತಿಲ್ಲ, ಷಷ್ಠಿ ಘಾತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹೋಗ್ದಂದ ಅರ್ಥ.
1: ಹೌದು.
0: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
1: ಬರ್ದದಲ್ಲ, ಹಿಂದೆ ಜನಪದ
0: ಮೊದ್ಲಿಂದನೇ ಇದ್ದದ್ದ
1: ಜನಪದ್ರೆ ಅದನ್ನ ಇದ್ ಮಾಡಿದ್ದಾರೆ.
0: ವೆರಿ ನೈಸ್, ಬ್ಯೂಟಿಫುಲ್. ಹೇಳಿ ಸರ್.

0: ಸೂಪರ್. ಇಷ್ಟೇ ಯಾ ಎರಡಲ್ಲೇನ?
1: ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ ನಾಗ್ ದೇವ್ರು ಬನ ಅಂತ ಕ್ಷಣ ಅಲ್ಲಿ ಬಾಗಳ ಹೋಗಿದ್ದೇ ಇರ್ತದೆ, ಬಾಗಳ ಮರ
0: ಹೌದು,
1: ಅದ್ರ ಹೂವಲ್ಲೇ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದೆಗೆ ಕೇದ್ಗೆ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗೋದೇ ಇಲ್ಲ,
0: ನಿಜ.
1: ಏನೇನಲ್ಲ ತಂದು
0: ಆದ್ರೆ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ, ಯಾವ
1: ಅಲ್ಲ
0: ಅಂದ್ರೆ ನೀವು ಬಾಗಳ ಹೂಗ್ ತಕೊಂಡ್ರು, ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ಅದು
1: ಮೈಲ್ಡ್ ಸ್ಮೆಲ್
0: ತುಂಬಲ್ಲ, ಆದ್ರೆ ಆ ಸ್ಮೆಲ್ ಕೊಡುವಂತ ಖುಷಿ ಇದೆಯಲ್ಲ. ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ, ಆ ಚಿತ್ರಣ ನಾವು ಶಾಣಕಿಪತಿ ಕಂಡದ್ದ. ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೇ ನಾವು ಮುಡ್ಕಂದು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದ್ವೆಗಳಿಗೆ ಒಣಕಟ್ಟಿ ಆದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪು ಬರುತ್ತೆ, ತುಂಬಾ ಪರಿಮಳ ಅಲ್ಲ. ಇವನ್ ಕ್ಯಾದ್ಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್, ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೂಗ, ಸಿಂಗರ್ ಹೂಗ್ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೆ ಏನಾದ್ರು ಕುತ್ಕೊಂಡ್ರೆ ಅಥವಾ ಸುತ್ತಮುತ್ತ ತಿರುಗ್ತಾ ಇದ್ರ ಅದ್ರ ಪಕ್ಕದಲ್ಲೇ ಆ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ತು ಕಾಣೆ, ಅದೊಂದ್ ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗ್ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಏನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡದೆ ಬೇರೆ. ಅದ್ ಯಾವ್ದು ಒಂಥರ ಘಾಟ್ ಅಲ್ಲ
1: ಆತರ
0: ಹೇಳಿ ಸರ್, ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕ ದೇವರು ನಾವು ನೋಡ್ತೇವೆ. ಅಮ್ಮನವ್ರ ದೇವಸ್ಥಾನ ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ,
0: ಕೊಲ್ಲೂರಮ್ಮನ ಎಲ್ಲ ಅವರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿ ಕೇಳಿ. ಆಗ ಅವರಲ್ಲಿ ಇದ್ದಂತ ಒಂದು ಚಕ್ರ ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತಾ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ
1: ಆಯ್ತಂತೆ,
0: ಶುಭ ಆಯ್ತಂತೆ.
1: ಜನಪದ ಕತೆ ಎಷ್ಟು ಲೈಕ್ ಇತ್ತು. ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡ ಚಕ್ರ ಸರ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ ಅಂದ್ರೆ ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್ಕೊಂಬಾಗತ್ತೆ
0: ಅಂದ್ರೆ ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದ್ ಮಾಡ್ ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: ಚಪ್ಪಾಳೆ ಲಾಯ್ಕ್ ಐ ಸರ್, ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು,
1: ಮಗುವಿನ ವರ್ಣನೆ ಮಾಡುವ
0: ಎಷ್ಟು ಲಾಯ್ಕ್ ಅಲ್ಲ, ಹೆತ್ತಬ್ಬಿಗೆ ಹೆಗ್ಣ ಮುದ್ದಂದ್ರ
1: ಮಗು ಹೇಗೆ ಇರ್ಲಿ, ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ, ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ, ತನ್ ಮಗುವೆ ಮುದ್ದು
0: ಅಲ್ದ, ಅದಷ್ಟು ಚಂದ ಬೇರೆ ಯಾವ್ದು ಇಲ್ಲ ಅಂತ. ಸೊ ನೈಸ್. ಸೊ ಇದನ್ನೆಲ್ಲ ನೀವು ನಿಮ್ ಮಕ್ಕಳಿಗೂ, ನಿಮ್ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ?
1: ಹಾ, ನಾನಂದ್ರೆ ನನ್ನ ಕನ್ನಡ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ, ಭಾವಗೀತೆ ಬರ್ತದೆ, ಜನಪದ ಬರ್ತದೆ, ಲಾವಣಿ ಬರ್ತದೆ, ಅದನ್ನೆಲ್ಲ ನಾನು ರಾಗ, ಈಗ ಹೊಸ ಪಠ್ಯ ಬಂದಾಗಲೇ ರಾಗ ಹಾಕಿದ್ದೇನೆ. ಈಗ ನಮ್ ಕನ್ನಡ ಶಿಕ್ಷಕರ, ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ, ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಮತ್ತೆ ನಮ್ಮ ಸರ್ ಅಲ್ಲ, ನಮ್ಮ ಬಿಒ ಆಫೀಸರು, ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದು ಕೆ ಕೆ ಕಾಳವರ್ಕರ್ ಅಂತ, ಅವರು ನನಗೆ ಗುರುಗಳು, ಅವ್ರು ನನಗೆ ಗುರುಗಳು. ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು, ನಾ ಸಾಧಾರಣ 4ನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ,
0: 4ನೇ ಕ್ಲಾಸಿನಿಂದ
1: ನಾನು ಶಾಲೆಯಲ್ಲಿ ಕಟ್ಗೇರಿ ಶಾಲೆಗೆ ಹೋಗ್ತಾ ಇದ್ದೇನೆ. ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ, ಅವರು ಒಂದು ಸ್ಪರ್ಧೆ ಇಟ್ಟಿದ್ರು, ಸಂಗೀತ ಸ್ಪರ್ಧೆ. ನಾವು 3 ಜನ ಹೋಗಿತ್ತು, ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ, ಮತ್ತೊಬ್ರು ಸದಾನಂದ ಐತಾಳ್ರ ಅಂತ. ನಾವು 3 ಜನ, ನಂಗೆ ಸಂಗೀತದಲ್ಲಿ ಪ್ರಥಮ, ಇನ್ನೊಬ್ರು ಚಿತ್ರದಲ್ಲಿ, ಸುಬ್ಬಣ್ಣನಿಗೆ ಪ್ರಥಮ, ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ, ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ. ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ, ಅಲ್ಲಿಂದ ನಾವು ಸ್ಟಾರ್ಟ್.
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ,
1: ಆಗಳಿಗೆ ಹಾಡ್ತಿದೆ.
0: ನಿಮ್ಮ ಹಾಡ್ಗೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು, ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು, ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್, ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು. ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ, ತುಂಬಾ ತುಂಬಾ ಒಳ್ಳೇದೇ ಅದು, ಹೇಳ್ತಾರಲ್ಲ ಉಚ್ಛ್ರಾಯ ಮಟ್ಟದಲ್ಲಿದೆ. ಸೊ ತುಂಬಾ ಲಾಯ್ಕ ಆಯ್ತು ಸರ್ ನೀವು ಹಾಡಿದ್ದು. ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ? ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ. ನಂಗೆ ಈಗಲೂ ನೆನಪಿದೆ, ನನ್ನ 8ನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದ್ಯ ವಿವೇಕದಲ್ಲಿ, ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರದ್ ರಾಗ ಹಾಕುದು, ಹಾಡುದು, ಮತ್ತೆ ನಮ್ಮ ಹತ್ರ ಹಾಡ್ಸುದು. ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗುವತ್ತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿಕೊಟ್ಟಿದ ಆ ರಾಗದಲ್ಲಿ ಹಾಡ್ತಾ ಇದ್ದೆ. ಓ ನನ್ನ ಚೇತನ, ಅವ್ರ ಆವತ್ತೆಂತ ಹಾಡಿರ್ಸಿದ, ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ, ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಎಂತ ಹೇಳಿಕೊಟ್ಟಿರ ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
1: ಹಾಡ್ತಿದ್ದೆ
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು. ಮತ್ತೆ ಈಸಿ ಅಂತ ಕೇಂದ್ರ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ, ಲಾಸ್ಟ್ ಲೈನ್ ಇರುತ್ತೆ, ಮಧ್ಯದಲ್ಲೆಲ್ಲ ಬಿಟ್ಟದನ್ನ ತುಂಬಿಸಕಲ್ಲ. ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವ್ ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್, ನೆನಪಿಟ್ಕೊಳ್ಳಿಕ್ಕೆ ಇದೊಂದು ಒಳ್ಳೆ
1: ಅವರಿಗೆ ಆಸಕ್ತಿ ಬರ್ತದೆ ಸ್ವಲ್ಪ.
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ, ತುಂಬಾ ಇಷ್ಟ ಯಾರಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ. ಕ್ಲಾಸ್ ಅಲ್ಲಿ ಹಾಡ್ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು, ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ದಿದ್ರು ಆ ರಾಗ ಕತ್ತೆ ರಾಗ ಆಗಿದ್ರು ನಾವು ಒಬ್ರು ಎಪ್ಪತ್ತಿಗೆ ಹೌದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು, ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಆಯ್ತು ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ. ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು. ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದೀರ ಅಂದ್ರೆ ಭಾರಿ ಖುಷಿ.
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ.
0: ಓಕೆ,
1: ಈಗ ನಾನು 10ನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ, ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ ಸಂಕಲ್ಪ ಗೀತೆ ಅಂತ. ಆ ಸಂಕಲ್ಪ ಗೀತೆ
0: ಯಾವ್ದು, ಹೆಂಗಿತ್ತು
1: ಯಾವ್ದು
0: ಆ ಸಂಕಲ್ಪ ಗೀತೆ ಯಾವ್ದು?

0: ರೀತಿ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ ನೀವಲ್ಲ, ಸೊ ತುಂಬಾ ತುಂಬಾ ಲೈಕ್ ಇಸ್ ಸರ್. ನೀವೀಗ ಹಾಡಿದೀನಿ ಎರಡ್ ಸಲ ಹಾಡ್ರೆ ಅದ್ ಭಯಪಟ ಆತ್ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ?
1: ಮುಂದಿನ ಹಾಡು ಬೆಳೆ.

0: ವಾ ವಾ ವಾ ವಾ ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು, ನಮ್ ಜನಪದದಲ್ಲಿ
1: ಜನಪದ ಸಂಗ್ರಹ. ಸಂಜೆ ಅವ್ರು ಊಟ ಮಾಡುವ ತನಕ, ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ, ಉದಾಹರಣೆಗೆ ಬಳುಕೂರು, ಹಾಗೆ ಕಂದಾವರ, ಕಾಳವಾರ, ಕೋಣಿ, ಈ ಭಾಗದಲ್ಲೆಲ್ಲ, ಯಾಕೆ ಕಳೆದ ನನ್ನ ತಾಯಿ ಚೆನ್ನಾಗಿ ಹಾಡ್ತಿದ್ರು.
0: ಹೌದಾ?
1: ತುಂಬಾ ಚೆನ್ನಾಗಿ, ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಆ ರಾಗ ಎನ್ನುವಂತ ನನಗೂ ಆ ರೀತಿಯಾಗಿ ದೈವದತ್ತವಾಗಿ ಬಂದಿದೆ.
0: ನೆಟ್ಟಿ ನಡುವತ್ತಿಗೆ,
1: ಅದೇ ನೆಟ್ಟಿ
0: ಕೊಯ್ಲಿಗೆ
1: ಹಾಡ್ಕೊಂಡಿದ್ರು ಅವ್ರು, ಹಾಡ್ತಿದ್ರು.
0: ಈಗ ಇದ್ರವ್ರ
1: ಇಲ್ಲ, ಅವ್ರು ತೀರ್ಕೊಂಡ್ರು 2-3 ವರ್ಷದ ಹಿಂದೆ. ಹೌದು ಹೌದು.
0: ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು, ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು, ಅಳು, ಖುಷಿ, ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೂ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ, ಅವರು ನನಗೆ ಸುಮಾರು, ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ, ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ, ಅಂದ್ರೆ ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ, ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು ಅವರೇ ಪದ ಪದ ಸೇರಿ ಕಟ್ಟಿ
0: ಹಾಡ್ತಿದ್ರು.
1: ಇಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ, ಅಂದ್ರೆ ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ ಆ ಮಗು, ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ ಶಾಲೆಗೆ ಮುಂದೆ ಹೋಗ್ಲಿ, ಮುಂದೆ ಓದ್ಲಿ, ನನ್ ಮಗ ಒಳ್ಳೆ ಇದಾಗ್ಲಿ, ವಿದ್ಯಾವಂತನಾಗ್ಲಿ, ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು. ಅಂದ್ರೆ ಅವರ ಆಶ್ಚರ್ಯಕ್ಕೆ ಬೇಸರಿಕೆ, ಅವರ ಒಂದು ನೋವು ನಲಿವು, ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ, ಅಂದ್ರೆ ಅವರ ಏಕತಾನತೆ, ಅಂದ್ರೆ ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ, ನಟ್ಟಿ ನೋಡುವಾಗಲೇ ಇರ್ಬೋದು, KGF ಹೋಗಿರ್ಬೋದು, ಎಲ್ಲ ಸಮಯದಲ್ಲಿ ಅವರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ, ಅಪಾರಿಜಾತದ ಹೂವು ಪಾಗರ ಕಬ್ಬಿತ್ತು, ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ, ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣಿಸ್ತಿತ್ತು.
0: ಹೌದು,
1: ಏವಿ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು, ಆ ಶೋಭನೆ ಹಾಡೇನಿತ್ತು, ಮತ್ತೆ ಈ ರಾಜ ರಾಣಿಯರ ಕತೆ, ಜನಪದ ಕತೆ ಬರ್ತದಲ್ಲ, ಗಾದೆಗಳ ಸಂಗ್ರಹ, ಅದನ್ನೆಲ್ಲ ಮಾಡಿ. ಆವಾಗೆಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ, ಆಗ ಕ್ಯಾಸೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು,
0: ವಾಕ್ಮನ್ ತಕೊಂಡು ರೆಕಾರ್ಡ್
1: ಮಾಡುದು,
0: ರಿವೈಂಡ್ ಮಾಡುದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
1: ಪೆನ್ಸಿಲ್ ಹಾಕಿ ತಿರ್ಸ್ತಿರ್ಸುದು,
0: ಆ ರೀಲ್ ಬೇರೆ ಅಲ್ಲಿ ಸಿಕ್ಕಾಕಂದ ಅದು ತುಂಡ ಹಾಪದು, ಅದನ್ನ ಮತ್ತೆ ಗೊಮ್ಮಾಕಿ ಉಣಸು, ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ ತಿರ್ಸಿ
1: ತಿರ್ಸಿ
0: ಅದನ್ನ ಸರಿ ಮಾಡಿ ಮತ್ತೆ ಹಾಕಿ ಅದ್ರಲ್ಲಿ ಒಂದ್ 4 ಪದಗಳಲ್ಲೇ ಕೊಟ್ಟಾಯ್ಪು, ಯಾಕಂದ್ರೆ ರೀಲ್ಲೇ ಕೊಟ್ ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತೈತಿ. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ, ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರೂ ಮನೆಗೆ ಮನೆಗೆ ಹೋಗಿ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ, ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವುದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೆ ಒಂದು ಒಂದು ಕ್ಷೇತ್ರ ಕಾರ್ಯ ಬಂತು, ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನು ಕಡೆಗೆ ಅಲ್ಲೂ ಒಂದು ವಾರ ಇದ್ದಿದ್ದೇನೆ ಅಲ್ಲೇ ಇದ್ದು. ಇದಕ್ಕೆ
0: ಅಲ್ಲೂ ಎಂತ ಮಾಡಿದ್ ಸರ್ ನೀವು?
1: ಕ್ಷೇತ್ರ ಕಾರ್ಯ ಅಂದ್ರೆ
0: ಫೀಲ್ಡ್ ವಿಸಿಟ್
1: ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು. ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು, ಅದೊಂದು ಪ್ರಶ್ನೆವಳಿ ಇದೆ. ಹಂಪಿ ಯೂನಿವರ್ಸಿಟಿಯವರೇ ಪ್ರಸಾರಾಂಗದವರೇ ಇದ್ ಮಾಡಿದ್ದು, ಅದನ್ನ ನಾವೆಲ್ಲ ಪ್ರಶ್ನೆವಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡ್ದ ಭೌತಿಕವಾದಂತ ಸೌಲಭ್ಯ, ನೀರಿನ ಸೌಲಭ್ಯ ಉಂಟ, ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟ, ಆಟದ ಮೈದಾನ ಉಂಟ, ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಎವಿನ್ ಆರ್ಡರ್ ನನ್ಗೆ ಆಗ ಆ ರೀತಿ ಅಲ್ಲಿ ಕರ್ಕೊಂಡೋದ್ ಇವಾಗ್ಲೂ ನನ್ಗೆ ಮೊನ್ನೆ ಫೋನ್ ಮಾಡಿದ್ರು ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳಿಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದದ ಸಾಹಿತ್ಯ ಇದ್ರದ್ದೆಲ್ಲ ಕಳಿಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟು ಅಂತ ಹೇಳ್ತಾರಲ್ಲ ಅದು ಆಯ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ ಚಂದನ್ ಬಳಿಯವರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಆ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲೇ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವ್ರೇ ಇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವರು ಫೋಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು ಅವರು ಅಮೃತ ಸೋಮೇಶ್ವರರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ ಎವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
0: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿ ಸರ್ ಹೇಳುಕೆ?
1: ತಂದ ಹಾಡಲ್ಲಿ ಇನ್ನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
0: ಹೇಳಿ ಹೇಳಿ ಕಮ್ಮ.
1: ಶಿವನೇ ನಿನ್ನ ಆಟವನ್ನು

0: ಸೂಪರ್ ಸರ್, ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು. ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ, ಈಗ ನೀವು ಹಾಡುವತ್ತಿಗೆ ನಿಮ್ಗೆ ಹಾಡ್ ಹಾಡುವಾಗ ಟೊಮ್ಕೆ ಅಂತಾರು ಹಿಡ್ಕಣ್ಕೆಯಾ?
1: ಹಾ, ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ. ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ. ಅಂದ್ರೆ ಈ ಹಿಂದೆ ಯುವಜನೆ ಮೇಳಕಲ್ಲ ರಘುವೀರ್ ಕಾಳ್ವಾರ್, ಮೋಹನ್ ಚಂದ್ರ ಕಾಳ್ವಾರ್ ಅವರು ಕಾಳ್ವರ್ಕರ್ ಮಗ, ಸತೀಶ್ ಚಂದ್ರ ಕಾಳ್ವರ್ಕರ್, ಉಮೇಶ್ ಚಂದ್ರ ಕಾಳ್ವರ್ಕರ್ ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯುವಜನೆ ಮೇಳ ತುಂಬಾ ದೂರಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ. ಯುವಜನೋತ್ಸವ ಏಕಾಂಕ ನಾಟಕ ಕಾಳ್ವರ್ಕಾರದ ಕಾಲ ನಾಟಕ ಅಂತ ಹೇಳಿ,
0: ಕನ್ನಡದಲ್ಲ
1: ಅಲ್ಲ, ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವು ಒಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನು ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿದ್ವಿ.
0: ನಾಟಕದ ಹೆಸರು ಎಂತ?
1: ಕಾಲ ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ, ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ, ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದಾರೆ ಇಲ್ಲೇ ಮಾಧವ ಮಂಟಪದಲ್ಲೇ ಬಂಡರ್ಸ್ಕಾಸ್ ಕಾಲೇಜ್ ಎಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು, ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು, ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯುಎಸ್ ಶ್ರೇಣಿಯವರು ಎಲ್ಲ ಇದ್ರಲ್ಲಿ ಕಮಿಟಿ ಎಲ್ಲ ಇದ್ರು, ಮಂಜುನಾಥ್ ಕೆಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲೇ ಅದನ್ನ
0: ಮಾಡಿದ್ರಿ.
1: ಮಾಡಿದ್ರು ಕಾಳರ್ಕಾರದ್ದು ಅವರದ್ದು ಬಹಳ, ಅವರು ರಂಗನಟರು, ಹರಿದಾಸರು, ಹಾಗೆ ಗೀತ ರಚನೆಕಾರರು, ಎಷ್ಟೋ ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ, ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ರಾಜ್ಯೋತ್ಸವಕ್ಕೆ ಹಾಕಿದ್ರು, ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದರು.
0: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು, ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು. ಓಕೆ, ಈಗ ಸಾಕ್ರೆಟಿಸ್ಗೆ ಕೂಡ ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಹಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ. ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತು ಗೊತ್ತಿಲ್ಲ, ಬಟ್ ಶಿಷ್ಯಂದ್ರೆ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ ನಾನು.
0: ಭಜನೆ
1: ಹಾಡ್ತೇನೆ ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
0: ಸುಗ್ಗಿ ಹಾಡು ಒಂಚೂರು ಒಂದ್ ಸುರ್ಲಿ ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತ?
1: ಸುಗ್ಗಿ

0: ಓ ನೋಡ್ತಾ ಇತ್ತು, ಕಾಣ್ತಾ ಇತ್ತು, ಲೈಕ್ ಇತ್ತು. ಓಕೆ, ಸೊ ಸುಗ್ಗಿ ಹಾಡು ಹಾಡ್ತೀರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ ಅಲ್ಲ?
1: ಭಾವಗೀತೆ.
0: ನಿಮ್ ಫೇವ್ರೆಟ್ ಒಂದು ಹಾಡು ಯಾವ್ದಾದ್ರು ಸರ್? ಚೂರು

0: ஓ ஓ ஓ ஓ வா, ಗಾಯಕ ನಲ್ಲ ಅಂದ್ರೆ ಇಷ್ಟ ಲೈಕ್ ಹಾಡ್ರು, ತುಂಬಾ ಲೈಕ್ ಐತೆ ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
1: ಅಂದ್ರೆ, ನಾನ್ ಮನೆಯಲ್ಲೋ ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಕ್ತಾ ಇರ್ತೇನೆ, ಗುಣಕ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ, ನಿಮ್ದು ಎಂತ ಹಾಳು ರಗಳಿ ಪಾಪ, ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ್ದ, ಯಾರು ನೆಗೆಡೋದಿಲ್ಲ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ, ನನಗೆ
0: ಹುಟ್ಟುಗುಣ
1: ಅದು ಹಾಡ್ತಾ, ನಂಗೆ ಬೈಕಲ್ಲಿ ಹೋಗೋದಾದ್ರೂ ಏನಾದ್ರು ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು. ಅಂದ್ರೆ ಹೇಳ್ತಾರೆ, ಹಾಡಿ ಹಾಡಿ ರಗಳ ರಾಗ, ಬೋಗುಳಿ ಬೋಗುಳಿ ರಾಗ ಅಂತ ಹೇಳ್ತಾರಲ್ಲ, ಹಾಗೆ ಅಂದ್ರೆ ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲೇ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲೂ ಸಹ
0: ಹೆಂಡತಿ ಆದ್ರೆ ಹಾಡ್ತೀರಿ ಸರ್? ಹೆಂಡತಿ ಆದ್ರೆ ಹಾಡ್ತೀರಿ?
1: ಹಾಡ್ತೇನೆ.
0: ಯಾವ ಹಾಡು ಹಾಡ್ತೀರಿ ಹೆಂಡತಿಗೆ? ಇದ್ರೆ ಹೆಂಡತಿಗೋಸ್ಕರ ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ರ ಹೂ ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ, ಸುಮ್ನೆ ಒಂದ್ ಸಿಟ್ಟು ಇಲ್ಲ ಅಮ್ರು. ಒಳ್ಳೆ ಹೆಂಡತಿ,
1: ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ. ಮಾಲತಿ ಅಂತ,
0: ಮಾಲತಿ ಅಂತ. ಓಕೆ, ಸಿಟ್ಟೇ ಮಾಡ್ಕಂತಿಲ್ಲ,
1: ಟೀಚರ್ ಆಗಿ,
0: ಟೀಚರ್ ಅವರು.
1: ಹೌದೌದು,
0: ತುಂಬಾ ಪುಣ್ಯವಂತರು ಸರ್ ನೀವು, ಸಿಟ್ಟು ಮಾಡ್ಕೊಂಡಿದ್ದು ಹೆಂಡತಿ ಸಿಕ್ಕಿರ್ ನಿಮ್ಗೆ. ಓಕೆ, ಎನಿವೇಸ್, ಈಗ ಹೆಂಡತಿಗೆ ಒಂದ್ ಹಾಡು ಹಾಡುದಾರೆ ನೀವು ಮನೆಗೆ.

0: ವಾವ್, ಹೆಂಡತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ.
1: ಬೆಳಕು, ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯು ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟು ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿ ಅವರು, ನಿವೇದಿತಾ ಪ್ರೌಢಶಾಲೆ ಬಸರೂರು ಇದರ ಎಚ್ ಎಂ ಹೆಡ್ ಮಾಸ್ಟರ್, ನಮ್ಮೊಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ ಆಕ್ಚುಲಿ, ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ, ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದ ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನು ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ನಿಮಗೂ ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತೊಟ್ಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ ಸಿಕ್ವಾ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಅಕ್ಕ. ಮತ್ ಸಿಕ್ವಾಕ, ಬಾಯ್ ಬಾಯ್.
2: ಹಾಯ್, ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ ವೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಅಕ್ಟೋಬರ್ 4 ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂತಹ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕೆ, ನಮ್ಮ ಔಷಧೀಯ ಸಸ್ಯಗಳನ್ನು ಕಾಣ್ಲಕ್ಕೆ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕೆ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕೆ, ಹಾಗೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, ಅಕ್ಟೋಬರ್ 4 ಬೆಳಿಗ್ಗೆ 7 ಸಂಜೆ 6 ಕಾರ್ಯಕ್ರಮ ಇತ್ತು, ಬನ್ನಿ.
0: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳೆಯಾಲೂರು, ಕುಂದಾಪುರದಲ್ಲಿ ಅಕ್ಟೋಬರ್ 4 ಬೆಳಿಗ್ಗೆ 7 ಸಂಜೆ 6 ತನಕ.
3: ಕೊಡೇಶ್ವರ ಕುಂಬಾಜಿ ತೆಕ್ಕಟೆ ಕೋಟೆ ಸಾಲಿಗ್ರಾಮ ಸಾಸ್ತನ ಮಾಪುಗಳ ಬ್ರಹ್ಮ

ಕನಸು ಕಂಡು ಕಣ್ಣಿಗೆ ನೀರು ಬರ್ತಿತ್ತ. ಎಂತ ಹೇಳುದು?

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಯಾರಿದ್ರು ಅಂತ ಕೇಂದ್ರೆ, ಆಕ್ಚುಲಿ ಕುಂದಾಪುರ ಅಂದ ಕೂಡಲೇ ಮೊದಲೊಂದು ಕಾಲದಲ್ಲಿ ಕುಂದಾಪುರ ಕುಂದಾಪುರ ಕನ್ನಡವ ಅಂತ ಬೇರೆಯವರು ಒಂಥರ ಅಸಡ್ಡೆ ಮಾಡ್ತಾ ಇದ್ರು. ಈಗ ಹಂಗಲ್ಲ, ಎಲ್ಲ ಕಾಲ ಬದಲಾಯ್ತು ಕಾಣಿ, ಕಾಲಾಯ ತಸ್ಮಯೇ ನಮಃ ಅಂತ ಹೇಳ್ತಾರೆ. ಈಗ ಕುಂದಾಪುರ ಕನ್ನಡದ ಬಗ್ಗೆ ಇರೋ ಭಾವನೆ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚಾಗ್ತಾ ಇರೋ ಗೌರವ ಇರ್ಬೋದು, ಕುಂದಾಪುರ ಕನ್ನಡದವ್ರ ಬಗ್ಗೆ ಇರುವಂತಹ ಭಾವನೆಗಳಿರ್ಬೋದು, ಅಥವಾ ಅವರಿವತ್ತು ತೋರಿಸ್ತಾ ಇರುವಂತಹ ಸಾಧನೆಗಳಿರ್ಬೋದು. ಮೊದ್ಲಾಯಿದ್ರೆ ಈ ಕುಂದಾಪುರದವರೇ ಆಗಿದ್ರು ಒಂದ್ಸಲ ಬೆಂಗಳೂರಿಗೆ ಅಥವಾ ಗಾಂಧಿನಗರಕ್ಕೆ ಎಂಟ್ರಿ ತಕೊಂಡ್ಮೇಲೆ ಅವರಷ್ಟು ನಾವು ಕುಂದಾಪುರದವರು ಅಂತ ಹೇಳ್ಕೊಳ್ಳೋದ್ರಲ್ಲ ಆಸಕ್ತಿ ತೋರಿಸ್ತಾ ಇರ್ಲಿಲ್ಲ. ನಮ್ಗೆ ಎಲ್ಲೋ ಮತ್ತೆ ಗೊತ್ತಾಪದ ಅವರು ಕುಂದಾಪುರ ಮೂಲದವರಂಬ್ರು ಅಂತ ಹೇಳ್ಕೊಂಡೆ. ಆದ್ರೆ ಈಗಲ್ಲ, ನಾವು ಕುಂದಾಪುರದರಂಬುದನ್ನ ಎದೆ ತಟ್ಟಿ ಹೇಳುವಂತಹ ಸ್ಥಿತಿ ಪರಿಸ್ಥಿತಿ, ಅದೊಂದು ಗರ್ವದಲ್ಲಿ ನಾವು ಕುಂದಾಪುರದವರಿದ್ದು. ಹಂಗೆ ಇವತ್ತು ನನಗೆ ಕುಂದಾಪುರ ಮಾತುಕತೆಯಲ್ಲಿ ಏನ್ ಖುಷಿ ಏನ್ ಸಂಭ್ರಮ ಅಂತ ಕೇಂದ್ರೆ, ನಮ್ಮೊಟ್ಟಿಗೆ ಸಚಿನ್ ಬಸ್ರೂರು ಅವರಿದ್ದಾರೆ. ಆಕ್ಚುಲಿ ಸಚಿನ್ ಬಸ್ರೂರು ಅಂದ್ರೆ ನಿಮ್ಗೊಂದು ಹಾಡ್ ನೆನ್ಪಾಪ, ಯಾವ ಹಾಡ್ ಗೊತ್ತಾ? ಇದು ನಮ್ಮೂರು ಇದು ನಮ್ಮೂರು ನಾವೆಲ್ಲಿಗೆ ಹೋದ್ರು. ಆ ಹಾಡನ್ನ ಒಂದ್ 10 ವರ್ಷದ ಹಿಂದೆ ರಿಲೀಸ್ ಮಾಡಿದಾಗ ಇದು ಯಾವ ಗಂಡು ಮರ ಇಷ್ಟ ಲೈಕ್ ಮಾಡಿತ್ತಲ್ಲ ಅಂತ ಇಡೀ ಊರವರೇ ಒಂದ್ಸಲ ಮೂಗ್ ಮೇಲೆ ಕೈ ಇಟ್ಕೊಂಡಿರ. ಆದ್ರೆ ಆ ಹಾಡು ಇವತ್ತಿಗೂ ತುಂಬಾ ಲೈಕ್ ಇತ್ತು, ಅಂಡ್ ರೇಡಿಯೋ ಕುಂದಾಪುರದಲ್ಲಿ ಪ್ಲೇ ಆತನೇ ಇರುತ್ತೆ. ಅಂತ ಚಂದದ ಹಾಡನ್ನ ಅವತ್ತು ಕಂಪೋಸ್ ಮಾಡಿದವರು, ಅದರೊಟ್ಟಿಗೆ ಅವರೇ ನಿಂತು ಆಕ್ಟ್ ಮಾಡಿದವರು ಸಚಿನ್ ಬಸ್ರೂರು ಅವರು. ಇವತ್ತು ಹಲವು ಮೂವಿಗಳಿಗೆ ಚಿಕ್ಕ ಚಿಕ್ಕ ಪುಟ್ಟ ಕೊಡುಗೆಯನ್ನ ಕೊಡ್ತಾ, ಈಗ ಕರಾವಳಿ ಅನ್ನುವಂತಹ ದೊಡ್ಡ ಮಟ್ಟದ ಚಿತ್ರಕ್ಕೆ ಮ್ಯೂಸಿಕ್ ಕೊಟ್ಟು ಮ್ಯೂಸಿಷಿಯನ್ ಆಗಿರುವಂತಹ ನಮ್ಮೂರಿನ ಹುಡುಗ ಸಚಿನ್ ಬಸ್ರೂರ್ ಅವರು ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದ ಸ್ಟುಡಿಯೋದಲ್ಲಿ. ಸಚಿನ್ ಬಸ್ರೂರ್ ಅವರಿಗೆ ನಮಸ್ಕಾರ, ನಮ್ಮ ಕುಂದಾಪುರ ಮಾತುಕತೆಗೆ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹೆಂಗಿದ್ರಿ? ಅದೇ ನಾ ಕೇಂದೆ ಸಚಿನ್ ಅವ್ರನ್ನ ಕಂಡು ಕೊಡ್ಲಿಕ್ಕೆ. ಆ ಇದು ನಮ್ಮೂರು ಆಲ್ಬಮ್ ಸಾಂಗ್ ಅಲ್ಲಿ ನೀವೆಲ್ಲ ಆಕ್ಟ್ ಮಾಡದ್ದಂತೆ. ಅಷ್ಟೊತ್ತಿಗೆ ಅವ್ರು ಚೆನ್ನ ಗಂಡವ್ರ, ಈಗ ದೊಡ್ಡದಾಗಿ ಬೆಳೆದಿದ್ದಾರೆ. ಬರೀ ದೇಹದಲ್ಲಿ ವಯಸ್ಸಲ್ಲಿ ಮಾತ್ರ ಅಲ್ಲ, ಹೆಸರಲ್ಲೂ ಕೂಡ ಅಲ್ದಾ? ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸಚಿನ್ ಬಸ್ರೂರ್ ಅವ್ರಿಗೆ?
3: ತುಂಬಾ ಖುಷಿ ಇತ್ತು ಅಂದ್ರೆ, ಇಲ್ಲಿಂದ ಎಂತೋ ಕನ್ಸು ಕಟ್ಕೊಂಡ ನನ್ನ ಮಾವನ ಜೊತೆಗೆ ಹೋಗಿ ಅಲ್ಲಿ ಮ್ಯೂಸಿಕ್ ಕಲ್ತು, ಸೊ ಈಗ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹಾಡ್ತಿದ್ದೆ, ಮ್ಯೂಸಿಕ್ ಮಾಡ್ತಾ ಇದ್ದೆ. ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು, ತಮಿಳ್, ತೆಲುಗು, ಕನ್ನಡ. ತುಂಬಾ ಖುಷಿ ಇತ್ತು.
2: ತುಂಬಾ ಖುಷಿ ಇದೆ. ಈಗ ನೀವು ಈ ಮ್ಯೂಸಿಷಿಯನ್ ಆಗ್ಲಿಕ್ಕೆ ಅಥವಾ ಇದೊಂದು ಜರ್ನಿ ಶುರು ಮಾಡೋಕೆ ರವಿ ಬಸ್ರೂರ್ ಅವರ ಇನ್ಫ್ಲೂಯೆನ್ಸ್ ಎಷ್ಟಿತ್ತು ಅದ್ರಾಗೆ? ನಿಮ್ಮ ಮಾವ ರವಿ ಬಸ್ರೂರ್.
3: ನಾನು ಚಿಕ್ಕ ವಯಸ್ಸಿಂದ ಅಂದ್ರೆ ಏಳಕ್ಕೆ ಬುದ್ಧಿ ಬಂತು ಆಗಳಕ್ಕಿಂತ ಮಾವನ ಜೊತೆಗೆ, ನನ್ನ ಮಾವ ಅಂದ್ರೆ ನಂಗೆ
2: ಜೀವ
3: ಜೀವದ ಗೆಂಟ್ ಜೀವದ ಗೆಂಟ್. ಮಾವನೊಟ್ಟಿಗೆ ಇರ್ತಿದ್ದೆ ಎಷ್ಟೊತ್ತಿಗೂ. ಮಾವ ಈಗಳಿಗೂ ಈಗಳು ಎಂತ ಕೆಲಸ ಮಾಡ್ಕೊಂಡ್ ಹೊರಟ್ರು ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪವೂ ಇದು ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಅವ್ರ ಜೊತೆಗೆ ಮುಂಚೆಯಿಂದ ಹಂಗೆ ಅವ್ರ ಎಂತೆಲ್ಲ ಮ್ಯೂಸಿಕ್ ಆಯ್ಲಿ ಕಲ್ಲಿನ ಕೆಲಸ ಆಯ್ಲಿ ಎಂತೆಲ್ಲ ವರ್ಕ್ ಮಾಡಿದ್ರು, FM ಅಲ್ಲಿ ವರ್ಕ್ ಮಾಡಿದ್ರು, ಸೊ ಅಲ್ಲೆಲ್ಲ ನಾನು ಕಂಡ್ಕೊಂಡ್ ಬಂದಿದ್ದೆ. ಸೊ
2: ಮಾವ ಕಲ್ಲಿನ ಕೆಲಸ ಶಿಲ್ಪ ಕೆತ್ತುವಾಗ್ಲು ನೀವು ಅವ್ರ ಜೊತೆ ಇದ್ರ?
3: ಹೌದು.
2: ಓ ಓಕೆ. ನಿಮ್ಮ ಮಾವಳಿಗೆ ಎಷ್ಟು ವರ್ಷ ಡಿಫ್ರೆನ್ಸ್ ಅದು?
3: 10 ವರ್ಷ.
2: ಮಾವ ಅಂದ್ರೆ ನೀವು ಅಕ್ಕನ ಮಗ ರವಿ ಬಸ್ರೂರ್ ಅವ್ರದ್ದು. ಸೊ ಹುಟ್ಟಿನಿಂದಾನೆ ಮಾವನ್ ಮಾವನ ಜೊತೆನೆ. ಮಾವ ಎಂತ ಮಾಡ್ತಾರೋ ಮಾವನೇ ಆದರ್ಶ. ಮಾವ ಹೋದಲ್ಲೆಲ್ಲ ಅಳಿಯ ಸಚಿನ್ ಅವರು ಹಾಜರ್. ಅಷ್ಟು ಇನ್ಫ್ಲೂಯೆನ್ಸ್.
3: ಶಾಲಿಗೆ ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬಿಡ್ತಾರಲ್ಲ, ಸೀದಾ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಮನೆಗೆ ಜಾಸ್ತಿ ಇರ್ತಿರ್ಲಿಲ್ಲ ನಾನು,
2: ಅಜ್ಜಿ ಮನೆಗೆ
3: ಜಾಸ್ತಿ ಇರ್ತಿದ್ದೆ.

0: ಅಲ್ಲಿ ಆಗಳಿಕ್ಕೆ ಸ್ಟುಡಿಯೋ ಮಾಡಿದ್ರು ಮನೆಗೆ
1: ಇದೆ ಇಲ್ಲಿ
0: ಆಗಳಿಕ್ಕೆ ಸ್ಟುಡಿಯೋ ಮಾಡಿದ್ರು. ಸೊ ಅಲ್ಲಿ ಸಿಸ್ಟಮ್ ಅಂತ ಇರ್ಲಿಲ್ಲ, ಮಾವ ಎಫ್ ಎಂ ಎಲ್ ವರ್ಕ್ ಮಾಡ್ತಿದ್ರಲ್ಲ ತಗೊಂಡೋಗಿದ್ರು. ಸೊ ಒಂದ್ಸಲ ಯಾರು ದಿನಕ್ಕೆ ಒಂದ್ಸಲ ಯಾರು ಸ್ಟುಡಿಯೋ ಒಳಗೆ ಹೋಗಿ ಯಾರು ಮನೆ ಬಾರಿಸಿ ಆ ಸ್ಟುಡಿಯೋ ಸ್ಮೆಲ್ ಅದನ್ನೆಲ್ಲ ಎಂಜಾಯ್ ಮಾಡ್ತಿದ್ದೆ. ಸೊ ಅದು ಅಲ್ಲಿ ಆ ಒಂದು ನೆನಪನ್ನ ಇಲ್ಲಿ ತನಕನು ಕರ್ಕ ಬಂದಿತ್ತು.
1: ನಿಮ್ಗು ಶಿಲ್ಪಕಲೆ ಎಲ್ಲ ಬತ್ತಾ?
0: ಇಲ್ಲ ನನ್ಗೆ ಅಷ್ಟು ಬತ್ತಿಲ್ಲ, ಬಟ್ ಒಂದ್ ರೇಂಜಿಗೆ ಮಾಡ್ಲಿಕ್ಕೆ.
1: ಈ ಮ್ಯೂಸಿಕ್ ಅನ್ನೋದು ಈಗ ಮಾವ ಹಾಡ್ತಾ ಇದ್ರು, ಮಾವ ಗುನ್ಗುನಿಸ್ತಾ ಇದ್ರು, ಮಾವ ಆಲ್ಬಮ್ ಸಾಂಗ್ ಗಳನ್ನ ಕುಂದಾಪುರ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಮಾಡಿದ್ರು. ಇಲ್ಲೇ ನಿಮ್ಗೆ ಅನ್ಸಿತ್ತ ಅಥವಾ ನಿಮ್ಗದು ನ್ಯಾಚುರಲಿ ಇತ್ತ? ಹ್ಯಾಂಗ್ ಅದು ಯಾವ ತರ
0: ಅಂದ್ರೆ, ನಮ್ದು ನಮ್ ಮನೇಲಿ ಎಲ್ಲರೂ ಸಂಗೀತವೇ.
1: ಎಲ್ಲೆಲ್ಲೂ ಸಂಗೀತ?
0: ಎಲ್ಲೆಲ್ಲೂ ಸಂಗೀತ. ನನ್ನ ಅಮ್ಮನ ಹೆಸರು ಸಂಗೀತ.
1: ಹೌದಾ?
0: ಅಮ್ಮ ಮತ್ತೆ ನಮ್ಮ ದೊಡ್ಡ ಮಾವ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದೀರ. ಸೊ ಆಗಳಿಕ್ಕೆ ಆರ್ಕೆಸ್ಟ್ರಾ ಟೀಮ್ ಅವ್ರು ಸ್ವಲ್ಪ ಅದೇ ಸ್ವಲ್ಪ ಫ್ಯಾಮಿಲಿ ಒಳಗೆ ಗಲಾಟೆ ಆಗಿ ಅವ್ರನ್ನ ತೆಗ್ದಾಕ್ರು.
1: ಇವ್ರಿಬ್ರು?
0: ಹಾ, ಇಬ್ರನ್ನ ತೆಗ್ದಾಕ್ರು. ಆ ಒಂದು ಬೇಜಾರಲ್ಲ ನನ್ನ ಅದೇ ರವಿ ಬಸ್ರೂರ್ ಅವರು ಸ್ಟಾರ್ಟ್ ಮಾಡ್ರು ಒಂದು ಮ್ಯೂಸಿಕ್ ಆರ್ಕೆಸ್ಟ್ರಾ ಮಾಡ್ಬೇಕನ್ನೋದು. ಅಲ್ಲಿಂದ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಆ ಒಂದು ಇಂಪ್ಯಾಕ್ಟ್ ಗಳೆಲ್ಲ
1: ನಿಮ್ ಮೇಲೆ ಆತ್ಮವಾಗಿದೆ, ಯಾಕಂದ್ರೆ ಸಣ್ಣ ಮಗುವಿಂದ ಅದನ್ನ ಕಣ್ಕೊಂಡ್ಬಂದರು. ಓಕೆ.
0: ಸೊ ಅಲ್ಲಿಂದನು ಎಲ್ಲಾ ಜರ್ನಿಯಲ್ಲೂ ನಾನು ಜೊತೆಗಿದ್ದೆ, ಅವ್ರ ಜೊತೆಗೆ ಇಪ್ಪದೇ ಒಂದು ಖುಷಿ.
1: ಖುಷಿ ಅಲ್ಲ? ತುಂಬಾ ತುಂಬಾ ಸರಳವಾಗಿರೋ ವ್ಯಕ್ತಿತ್ವ ರವಿ ಬಸ್ರೂರವ್ರದ್ದು. ಸಿಂಪಲ್ ಅಲ್ಲಿ ಸಿಂಪಲ್, ನಾನ್ ಕಂಡಿರೋ ಅಂತ ದೊಡ್ಡ ಮ್ಯೂಸಿಷಿಯನ್ ಅವರು ಎಲ್ಲೂ ಒಂಚೂರು ಗೊತ್ತೇ ಇಲ್ಲ, ಒಂಚೂರು ಗೊತ್ತಿಲ್ಲ. ಹತ್ರ ನಿಂತ್ರೆ ಇದಾರ ಪಕ್ಕದ ಮನೆ ಅಣ್ಣನು, ಹಾಂಗೇನೋ ಆತರ ಫೀಲ್ ಬಂದ್ಬಿಡ್ತು ಬಿಟ್ರೆ ದೊಡ್ಡ ಸ್ಟಾರ್ ಇವರು ಆತರ ಎಲ್ಲ ಅವ್ರು ತೋರಿಸ್ಕೊಳ್ಳೋದೇ ಇಲ್ಲ, ಅದು ಅವರ ವ್ಯಕ್ತಿತ್ವ. ಇದ್ರಲ್ಲಿ ನೀವು ಹೋತ ಹೋತ ಫಸ್ಟ್ ಗೆ ಮಾವನ ಜೊತೆಗೆ ಹಾಡದ ಹಾಡು ಯಾವ್ದಾರು ನೆನಪಿತ್ತ?
0: ಫಸ್ಟ್ ಆಲ್ಬಮ್ ಅಲ್ಲಿ ನಾನು
1: ಪಣಕ್ ಮಕ್ಕಳಲ್ಲಿ
0: ಪಣಕ್ ಮಕ್ಕಳ ಹಾಡ್ಲಿಲ್ಲ, ಬಟ್ ಅದ್ರಲ್ಲಿ ವರ್ಕ್ ಮಾಡಿದೆ.
1: ನೀವೆಂತ ಮಾಡಿದ್ರಿ ಅದ್ರಲ್ಲಿ?
0: ಅಂದ್ರೆ ಮ್ಯೂಸಿಕ್ ಓರಿಯೆಂಟೆಡ್ ವರ್ಕ್ ಮಾಡಿದೆ. ಅದಾದ್ಮೇಲೆ ಫಸ್ಟ್ ಮಾವಂಗ್ ಹಾಡದ್ ಅಂತ ಹೇಳಿದ್ರೆ ನಾನು ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಿದ್ನಲ್ಲ, ಅಂಜನಿ ಪುತ್ರ ಅನ್ನಳಿ ಒಂದು ಪಿಕ್ಚರ್ ಬಂತು. ಸೊ ಅದ್ರಲ್ಲಿ ನಾನು ಒಂದ್ ಆಲ್ರೆಡಿ ಒಂದ್ ಕಂಪೋಸ್ ಮಾಡಿದೆ ಒಂದ್ ಸಾಂಗ್, ಇದನ್ನ ಕೇಳಿಸ್ದೆ ಇದು ಮಾವನಿಗೆ. ಮಾವನಿಗೆ ಖುಷಿ ಆಯ್ತು, ಅದನ್ನ ಹರ್ಷ ಮಾಸ್ಟರ್ ಕಳ್ಸ್ರು ಡೈರೆಕ್ಟರ್ಗೆ.
1: ವೆರಿ ನೈಸ್.
0: ಅವ್ರ ಸೂಪರ್ ಇತ್ತು ಹಾಡಿದ, ಇದನ್ನಿಟ್ಕಂಬ ನಾಳೆ ಹೇಳ್ರಿ. ಕಡೆಗೆ ಸಿಂಗರ್ಸ್ ಯಾರ ಅಂದಳಿ ಬಂದಗಳಿಗೆ ಸಿಂಗರ್ಸ್ ಬೇರೆ ಯಾರು ಬೇಡ, ಅವ್ರು ಅದೇ ವಾಯ್ಸ್ ಇರ್ಲಿ, ಅದು ವೋಕಲ್ ಸೂಟ್ ಆತಿತ್ತು. ಆ ಒಂದಿದ್ರಲ್ಲಿ ನನ್ನ ವೋಕಲ್ ಹಂಗೆ ಇತ್ತು.
1: ಯಾವ ಹಾಡದು?
0: ಮಗರಿಯ
1: ಒಂಚೂರು ಬಿಟ್ಟು ಒಂಚೂರು ನಮ್ ನೆನ್ಪ್ ಮಾಡಿಸಿ ಕಂಬ. ಅಂಜನಿ ಪುತ್ರದ್ದು
0: ಒಂಟಿ ರೋಡಲ್ಲಿ ನಡೆದು ಒಬ್ಬಂಟಿಯಾದ ಈ ಹುಡುಗ ಮಗರಿಯ
1: ಮಗರಿಯ
0: ಮಗರಿಯ. ಸೊ ಆ ಹಾಡನ್ನ ಟ್ರ್ಯಾಕ್ ಹಾಡಿದೆ ಫಸ್ಟ್ ಗೆ, ಅಂದ್ರೆ ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಎಂತ ಬದತ್ತೋ ಅದನ್ನ ಹಾಡಿದೆ. ಆ ವೋಕಲ್ನ ಇಟ್ಕೊಂಬ ಅಂತ ಹೇಳ್ತಾರೆ. ಸೊ ಅದು ಫಸ್ಟ್ ಹಾಡ್ ನಂದು, ಅಂದ್ರೆ ಸಿನಿಮಾಗ ಹಾಡ್ ಫಸ್ಟ್
1: ಸಿನಿಮಾದಲ್ಲಿ ಬಳಕೆ ಆಗಿರೋದು.
0: ಅಂದ್ರೆ ನನ್ನ ಸಾಂಗ್ ನಾ ಹಾಡ್ದಂತ ಹೇಳಿದ್ರೆ ಇದು ನಮ್ಮೂರು ಸಾಂಗ್.
1: ಎಸ್. ಈಗ ಕುಂದಾ ಪ್ರಕರಣ, ನೀವು ಲಾಯಕ್ ಕುಂದಾ ಪ್ರಕರಣ ಮಾತಾಡ್ತೀರಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲಿಗೋರು ನೀವು ಮರ್ತಿಲ್ಲಲ್ಲ ನಮ್ಮ ಭಾಷೆನ,
0: ಇನ್ನೊಬ್ರಿಗೆ ಕಲ್ಸಿ ಕೊಡ್ಬೇಕಾರ
1: ಅಲ್ಲ. ಸೊ ಅದ್ರಲ್ಲಿ ಇದು ನಮ್ಮೂರು, ಇದು ನಮ್ಮ ಸಕ್ಕದಾಯ್ತಾ ಲಾಯಕ್ ಇತ್ತ ಹಾಡಂತೂ. ಸೊ ಹ್ಯಾಂಗ್ ಅದು, ಎಲ್ಲಿಂದ ಇನ್ಸ್ಪಿರೇಷನ್ ಬಂತು? ಮಾವ ಒಂದು ಆಲ್ಬಮ್ ಸಾಂಗ್ ಮಾಡಿ ನಾನು ಒಂದ್ ಮಾಡ್ಕೆ ಅಂತನಾ, ಅಥವಾ ಹ್ಯಾಂಗ್ ಅದು?
0: ಶೂಟಿಂಗ್ ಟೈಮ್ ಅಲ್ಲೆಲ್ಲ ಅಂದ್ರೆ ಆ ಶೂಟಿಂಗ್ ಟೈಮ್ ಅಲ್ಲೇ ಆದದ್ದು, ಗರ್ಗರ್ಮಂಡ್ಲ ಶೂಟಿಂಗ್ ಟೈಮ್ ಅಲ್ಲೇ ಇದನ್ನು ಒಂದ್ ಗ್ಯಾಪ್ ಅಲ್ಲಿ ಮಾಡು ಹಾಡಿಸಿ ಬಿಡುವ ಅಂತ ಹೇಳಿ ಶುರು ಮಾಡದ್ದು. ಅಷ್ಟೊತ್ತಿಗೆ ಆಲ್ರೆಡಿ ಒಂದ್ ಮಾವ ಮಾಡಿದಿರ, ಯಾವ್ದು ಎಂತ ಚಂದ ನಮ್ ಭಾಷಿ ಕೇಂಬುಕೆ. ಸೊ ಆ ಹಾಡು ಮಾಡಿದಿರ. ಸೊ ನನ್ಗೆಂತ ಹೇಳ್ರಿ, ಇಡೀ ಕುಂದಾಪುರದ ಎಲ್ಲೆಲ್ಲ ಜಾಗ ಐತಿ ಎಲ್ಲದನ್ನು ತೋರಿಸ್ಕೊಳ್ಳಿ ಆಸೆ. ಮಾವ ಅದ್ರಲ್ಲಿ ಆ ಹಾಡಲ್ಲ ನಮ್ ಕಲ್ಚರ್ ಬಗ್ಗೆ ಅಂದ್ರೆ ಎಂತೆಲ್ಲ ಆಡ್ತಿತ್ ನಾವು ನಮ್ಮ ಕಣ್ಮುಂದೆ ಎಂತೆಲ್ಲ ತೋರುತ್ತ ಅದನ್ನೆಲ್ಲ ತೋರ್ಸಿರ. ಸೊ ನನ್ಗೆ ಇಡೀ ಕುಂದಾಪುರ ಸಿಟಿನೆಲ್ಲ ತೋರ್ಸ್ಕೊಳ್ಳಿ ಭಾರಿ ಆಸೆ ಇತ್ತು. ಶುರು ಮಾಡಿದೆ ಕ್ಯಾಮರಾ ಇಟ್ಕೊಂಡು, ಕ್ಯಾಮರಾ ಆಲ್ರೆಡಿ ಇದಿತ್ತು ನಮ್ಮ ಹತ್ರ, ಶೂಟಿಂಗ್ ಕ್ಯಾಮರಾವೇ ಸ್ಟಿಲ್ ಕ್ಯಾಮರಾ ಇದ್ದಿತ್ತು. ಅದನ್ನ ಇಟ್ಕೊಂಡು ಎಲ್ಲರಿಗೆ ಹೇಳಿದೆ ನಾನು, ಒಂದಿಷ್ಟು ಫ್ರೆಂಡ್ಸ್ ಗೆಲ್ಲ ಹೇಳಿದೆ. ಹೇಳ್ದೆ ಈಗ ಬತ್ರ ಅಂತ ಕಾಯತೆ ಕಂಡೆ
1: ಫ್ರೆಂಡ್ಸ್,
0: ಯಾರು ಬರ್ಲ. ಎಷ್ಟು ಬೇಜಾರಾಯ್ತು ಅಂದ್ರೆ ನಂಗೆ, ಅಂದ್ರೆ ಡ್ಯಾನ್ಸ್ ಗೆ ಡ್ಯಾನ್ಸ್ ಓರಿಯೆಂಟೆಡ್ ಅದೆಲ್ಲ ಮಾಡಿ.
1: ಹಾಡು ರೆಡಿ ಇತ್ತ?
0: ಹಾಡು ರೆಡಿ ಇತ್ತು.
1: ಅದಕ್ಕೆ ನೀವು ವಿಜುವಲ್ ತಗೊಳಕ್ಕೆ ಇವೆಲ್ಲ ಬೇಕಿತ್ತು. ಯಾರು ಬರಲ್ಲ?
0: ಯಾರು ಬರಲ್ಲ.
1: ಅಯ್ಯೋ,
0: ನನಗೆ ಎಷ್ಟು ಬೇಜಾರಾಯ್ತಂದ್ರೆ ಮಧ್ಯಾಹ್ನ ಉಂಡೆ ಅಲ್ಲಿ
1: ನಂಬಲೇಬಾರ್ದು ಅಂತ
0: ಸೀದ ಬಸ್ ಸ್ಟ್ಯಾಂಡಿಗೆ ನಡೆದೆ. ಬಸ್ ಸ್ಟ್ಯಾಂಡ್ ಗೆ ಟ್ರೈಪಾಡ್ ಮತ್ತೆ ಕ್ಯಾಮರಾ ಹಿಡ್ಕೊಂಡು ಒಂದ್ ಬ್ಯಾಗ್ ಹಾಕೊಂಡು ಹೊರಟೆ. ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ಆಟದವ್ರ ಹತ್ರ ಬಂಡ ಕೆತ್ತವ್ರ ಹತ್ರ ಅದ್ರ ಎಲ್ಲ ಒಂದಿಷ್ಟು ವಿಜುವಲ್
1: ತಗೊಂಡ್ರಿ,
0: ಇದು ನಮ್ಮೂರ ಇದು ನಮ್ಮೂರ ಅಂದಿ ಹೇಳಿ ಸಾಕ ಅಂತ ಹೇಳಿ ಒಂದಿಷ್ಟು ವಿಜುವಲ್ ಹಾಂಗೆ ಒಂದಿನ ಫುಲ್ ಆಟದ ಜರ್ನಿ ಮಾಡಿ ಒಂದಿಷ್ಟು ವಿಜುವಲ್ ತಗೊಂಡ್. ಕಡೆಗೆ ನನ್ನ ಎರಡನೇ ಮಾವ ರಾಧಾಕೃಷ್ಣ ಬಸರು ನನಗೆ ಅವರು ಇಲ್ಲ ನಾನು ಬತ್ತೆ ಒಬ್ಬನೇ ಇದು ಮಾಡು ಬೇಡ ನಾಳೆ.
1: ಸಪೋರ್ಟ್ ಒಳ್ಳೆ ಇತ್ತಲ್ಲ.
0: ಹೌದು ಸಪೋರ್ಟ್ ಇದ್ದಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಒಳ್ಳೊಳ್ಳೆ ವಿಜುವಲ್ ತಗೊಂಡೆ ನಿಮ್ ಕಾಲೇಜ್ ಇದು ಗ್ರೌಂಡ್ ಇದು ಅಲ್ಲಿ ಗಾಂಧಿ ಮೈದಾನ ತುಂಬಾ ವಿಜುವಲ್ ಅಲ್ಲಿ ತಕೊಂಡೆ. ಆಚೆಗೆ ಸೋಮೇಶ್ವರ ಬೀಚ್ ಸೊ ಅಲ್ಲೆಲ್ಲ ಶೂಟ್ ಮಾಡಿದೆ. ಒಂದ್ ರೇಂಜ್ ಗೆ ಬಂತು, ಖುಷಿ ಆಯ್ತು ನಂಗೆ. ಎಡಿಟ್ ನಾನೇ ಮಾಡಿದೆ, ಡಿ ಐ ಕಲರ್ ಗ್ರೇಡಿಂಗ್ ಎಲ್ಲ ಇತ್ತಲ್ಲ ಅದೆಲ್ಲ ನಾನೇ ಮಾಡಿದೆ.
1: ನಿಮ್ಗೆ ಅದೆಲ್ಲ ಅಷ್ಟು ಬರ್ತಿದ್ದು
0: ಅಲ್ಲ, ಅದೇ ಕಲ್ತದ್ ನಾನು.
1: ಅದಕ್ಕೋಸ್ಕರ
0: ಕಲ್ತದ್ದು. ಕ್ಯಾಮರಾ ವರ್ಕ್ ನಾನು ಇಲ್ದಿದ್ ಪೋರ್ಷನ್ ಎಲ್ಲ ನಾನೇ ಶೂಟ್ ಮಾಡದ್ದು. ನಾನ್ ಡ್ಯಾನ್ಸ್ ಮಾಡದ್ ಪೋರ್ಷನ್ ಎಲ್ಲ ನನ್ನ ಮಾವನ ಹತ್ರ ಇನ್ನು ಹತ್ತ ಇದು ಫ್ರೇಮಿಂಗ್ ಎಲ್ಲ ಇಟ್ಟು ಇಟ್ಕೊಟ್ಟು ಬಂದು.
1: ಓಕೆ,
0: ಡ್ಯಾನ್ಸ್ ಮಾಡುದು
1: ಮಾವ ಬಂದು ಉಪಯೋಗ ಆಯ್ತು ತುಂಬಾ ನಿಮ್ಗೆ ಡ್ಯಾನ್ಸ್ ಮಾಡೋಕೆ.
0: ಹೌದು, ಕಡೆಗೆ ಒಂದಿಷ್ಟು ಡ್ಯಾನ್ಸರ್ಸ್ ನೆಲ್ಲ ಅಪ್ರೋಚ್ ಆದ.
1: ಫ್ರೆಂಡ್ಸ್ ಇಲ್ಲ ಈಗ?
0: ಫ್ರೆಂಡ್ಸ್ ಇಲ್ಲ.
1: ನೋ ಫ್ರೆಂಡ್ಸ್? ಕೈ ಕೊಟ್ಟಿದ್ದಾರೆ ಅವರು?
0: ಕೈ ಕೊಟ್ಟು ಫ್ರೆಂಡ್ಸ್ ಇಲ್ಲ. ಕಡೆಗೆ ಡ್ಯಾನ್ಸರ್ಸ್ ಅಪ್ರೋಚ್ ಆಗಿ ಒಂದಿಷ್ಟು ಸ್ಟೆಪ್ ಗಳನ್ನೆಲ್ಲ ಮಾಡಿ ಅದನ್ನ ಬೀಚ್ ಅಲ್ಲಿ ಶೂಟ್ ಮಾಡುವ ಅಂತ ಹೇಳಿ ಬೀಚ್ ಅಲ್ಲಿ ಶೂಟ್ ಮಾಡಿ ಅದನ್ನ ಆಲ್ಬಮ್ ಕಂಪ್ಲೀಟ್ ಆಯ್ತು.
1: ಈ ಮಾತು ಕೇಂಬತ್ತಿ ನಂಗೆ ಇನ್ನೊಂದ್ಸಲ ಹೋಗಿ ಕಾಣ್ಕದನ್ ಅಂತ ಅನ್ಸ್ತಿದೆ. ಯೂಟ್ಯೂಬಿಗೆ ಹೋಗಿ ಇದು ನಮ್ಮೂರು ಇದು ನಮ್ಮೂರು ಹಾಡ್ ಕಂಡಿತ್ತು. ಆದ್ರೂ ನೀವ್ ಹೇಳಿದ್ರಲ್ಲ ಬೊಂಡ ಕೇತರು ಎಲ್ಲ ನೆನಪಾತಿತ್ತು ಕಣ್ ಸುಮಾರು ದಿನ ಆಯ್ತಾ. ಈಗ ಇನ್ನೊಂದ್ಸಲ ಕಾಣ್ಕ ಅದಕ್ಕಿಂತ ಮುಂಚೆ ಒಂದ್ಸಲ ನಮ್ ಕೇಳುಗರಿಗೂ ಕೇಳಿಸಿ ಬಿಡುವ ಅಂತ ಇದು ನಮ್ಮೂರು ಹಾಡನ್ನ. ಸೊ ಕೇಂತ ಇನ್ನೊಂದ್ಸಲ ಯೂಟ್ಯೂಬಿಗೆ ಹೋಗಿ ಕಾಣಿ ಇದು ನಮ್ಮೂರು ಹಾಡ. ಈಗಷ್ಟೇ ಅವ್ರು ಎಕ್ಸ್ಪ್ಲೈನ್ ಮಾಡ್ರಲ್ಲ ಆ ಶಾರ್ಟ್ಸ್ ಎಲ್ಲ ಹ್ಯಾಂಗ್ ತಕೊಂಡ್ರ ಫ್ರೆಂಡ್ಸ್ ಕೈ ಕೊಟ್ಟಂಗ ಅದು ಬೇಜಾರ್. ಆ ಬೇಜಾರ್ ಅಲ್ಲಿ ಕ್ಯಾಮ್ರಾನ್ ತಾವೇ ಹಾಕೊಂಡು ಹೋಗಿ ತಾವೇ ಒಬ್ಬರೇ ನಿಂತ್ಕೊಂಡು ವಿಶ್ವಾಸ ತಕೊಂಡ ಮತ್ತೆ ಮಾವ ಬಂದ ಮಾವನ್ ಕಿಟ್ಕೊಂಡ ಇವರು ಡಾನ್ಸ್ ಮಾಡೋದನ್ನ ಮಾವ ಶೂಟ್ ಮಾಡಿ ಅಲ್ದಾ.
0: ಅಲ್ಲ ಮೋಸ್ಟ್ಲಿ ಅವ್ರು ಕೈ ಕೊಡದಿರಿ ಈ ತರ ಇಷ್ಟ ಒಳ್ಳೆ ಸಾಂಗ್ ಗೊತ್ತಿಲ್ಲ ಐತೆನೋ.
1: ಎಕ್ಸಾಕ್ಟ್ಲಿ, ಆಪದೆಲ್ಲ ಒಳ್ಳೇದಕ್ಕೆ.

0: ಅದೊಂದು ಮೆಮೊರಿ ಆಯ್ತು ನಿಮ್ದು ಫಸ್ಟ್ ಆಲ್ಬಮ್ ಸಾಂಗ್ ಅದು. ನಿಮ್ಮ ಮಾವ ಪಣಕ್ ಮಕ್ಕಳ ಸಾಂಗ್ ಆಲ್ಬಮ್ ಅನ್ನ ರಿಲೀಸ್ ಮಾಡಿದಾಗ ಎಲ್ಲೇ ಮೆಹಂದಿ ಮನೆ ಇದ್ರು ಎಂತದೇ ಫಂಕ್ಷನ್ ಇದ್ರು ಕೇನ್ ತಿಪ್ಪದ ಅದೇ ಹಾಡ ಅಪ್ಪಯ್ಯ ಕಾಣಿ ಅನಿತಾ ಓ ಅನಿತಾ ಇದೇ ಕೇನ್ ತಿಪ್ಪದ. ಅದು ನಿಮ್ಮಲ್ಲಿ ಯಾವ ತರ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತು? ಕುಂದಾಪುರ ಕನ್ನಡದಲ್ಲಿ ಬಂದಿರುವಂತ ಅಂದ್ರೆ ಎಲ್ಲಾ ಕಡೆ ಹೆಸರಾಗಿರುವಂತಹ ದ ಫಸ್ಟ್ ಆಲ್ಬಮ್ ಸಾಂಗ್ ಅದು ಪಣಕ್ ಮಕ್ಕಳ, ನಿಮ್ಗದ್ ಹೆಂಗೆ ಒಂದು ವೈಬ್ರೇಟ್ ಕ್ರಿಯೇಟ್ ಮಾಡ್ತು, ಇನ್ಸ್ಪಿರೇಷನ್ ಆಯ್ತು?
1: ನಾನ್ ಬೆಂಗಳೂರಿಗೆ ಹೋದಾಗಳಿಗೆ ಅದ ಸಿ ಡಿ ಎಲ್ಲ ಪ್ರಿಂಟ್ ಆತಿತ್ತು. ಅಂದ್ರೆ ನಾನ್ ಮಾವನಟ್ಟಿ ಜಾಯ್ನ್ ಆದ್ ಕ್ಲಾಸ್ ಪಾಸ್ ಆದ್ಮೇಲೆ ರಿಸಲ್ಟ್ ಕಾಣಲ ನಾನು ಡೈರೆಕ್ಟ್ ಬೆಂಗಳೂರಿಗೆ ನಾನು ಹೋಯ್ ಬತ್ತೆ ಮಾವನ ಮನೆಗೆ ಇರ್ತೇನೆ ಅಂತ ಹೇಳಿ ಅಪ್ಪನ ಹತ್ರ ಹೇಳಿ ಅಪ್ಪ ಅಮ್ಮನ ಹತ್ರ ಹೇಳಿ ಬೆಂಗಳೂರಿಗೆ ಹೋದ್ ಮಾವನಟ್ಟಿಗೆ ರಜಿಗೆ ಇರ್ತೇನೆ ಹೇಳಿ ಹೋಯ್ ಅಲ್ಲಿಂದ ಫೋನ್ ಮಾಡಿ ನಾನ್ ಇನ್ ಬತ್ತಿಲ್ಲ
0: ಅಂತ ಹೇಳಿದ್ದು. ಇನ್ನು ಹತ್ತನೇ ಕ್ಲಾಸ್ ಓದಿದ?
1: ಹತ್ತನೇ ಕ್ಲಾಸ್.
0: ವೆರಿ ಗುಡ್. ಯಾಕೆ ಹೇಳಿ, ಯಾಕೆ ವೆರಿ ಗುಡ್ ಅಂತ ಅಂದ್ರೆ ಲೈಕ್ ನಿಮ್ಗೆ ಗೊತ್ತಿತ್ತು ನಿಮ್ದು ಪ್ಯಾಷನ್ ಏನು ಅಂತ. ಸುಮ್ನೆ ಅಲ್ಲಿ ವೇಸ್ಟ್ ಮಾಡಿದೆ, ಕರೆಕ್ಟ್ ಆಗಿ ಅದೇ ದಾರಿಗೆ ಏನ್ ಬೇಕು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನೀವು. ಸೊ ಓದೋದು ವೇಸ್ಟ್ ಅಂತಲ್ಲ,
1: ಈಗ ಬೇಕೇ ಬೇಕು ಓದು, ಓದು ಬೇಕೇ ಬೇಕು.
0: ಈಗ ನಿಮ್ಗೆ ಅನ್ಸುತ್ತೆ ನಾನು ಟೆಂತ್ ನಂತರ ಓದ್ಬೇಕಿತ್ತು ಅಂತ
1: ಅನ್ಸುತ್ತೆ?
0: ಯಾಕೆ ಅನ್ಸುತ್ತೆ?
1: ಕೆಲವೊಂದ್ ಕಡೆ ಅದೇ ಕಮ್ಯುನಿಕೇಶನ್ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮತ್ತಿನ್ನು ಏನೋ, ಈಗ ನಾವು ಇಲ್ಲಿ ಹೊರಗಿನ ಪ್ರಪಂಚದೊಟ್ಟಿಗೆ ಎಂತಾರು ಕಮ್ಯುನಿಕೇಶನ್ ಮಾಡೋದಿದ್ರೆ ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಎಜುಕೇಶನ್ ಬೇಕೇ ಬೇಕು.
0: ಕೇಳುಗರೆ ಪ್ಲೀಸ್ ನೋಟ್, ಎಜುಕೇಶನ್ ಬೇಕೇ ಬೇಕು,
1: ಎಜುಕೇಶನ್ ಬೇಕೇ ಬೇಕು. ಬಟ್ ಅದ್ರ ಜೊತೆಗೆ ಪ್ಯಾಷನ್
0: ಇಂಪಾರ್ಟೆಂಟ್,
1: ಮತ್ತೆ ಮನೆಯವರು ಸಪೋರ್ಟ್ ಬೇಕು.
0: ಈಗ ನಿಮ್ಮ ಅಪ್ಪ ಅಮ್ಮ ಎಂತಂದ್ರ ಗಡ ವಾಪಸ್ ಬತ್ತೇ ಇಲ್ಲ ಕೇಂದ್ರ ಅಥವಾ ಇಲ್ಲ ಮಗ ಅಡ್ಡಿಲ್ಲ ಅಂದ್ರ?
1: ಇಲ್ಲ, ನಾ ಅಷ್ಟೊತ್ತಿಗೆ ಒಂದ್ ಇಮೋಷನಲಿ ಒಂದ್ ಸ್ವಲ್ಪ ಡೈಲಾಗ್ ಹೊಡೆದಿದೆ. ಎಂತ ಹೇಳಿದ್ರೆ, ಇದ್ರಲ್ಲೇ ನಾನ್ ದುಡ್ದು ನಿಮ್ನೆಲ್ಲ ಕಣ್ಕಂತೆ, ನಾನು ಒಂದಲ್ಲ ಒಂದಿನ ಕಣ್ಕಂತೆ ಅನ್ನಲ್ಲಿ ಹೇಳಿ
0: ಒಂದಿನ ಗೆದ್ದೆ ಬರ್ತೀನಿ ಅಮ್ಮ,
1: ಗೆದ್ದು ಬರ್ತೇನೆ.
0: ನೀವೊಬ್ರೇ ಮಗನ?
1: ನನ್ನ ತಂಗಿ ಇದ್ದಾಳೆ.
0: ಓಕೆ.
1: ಸೊ ಹಂಗ ಸ್ಟಾರ್ಟ್ ಆಯ್ತು. ಅಲ್ಲಿ ಸಿ ಡಿ ಎಲ್ಲ ಮಾಡ್ತಾ ಇದೀರ, ಹೊರ ಕೂಡಲೇ ಸಾಂಗ್ಸ್ ಎಲ್ಲ ಕೇಳಿಸ್ರು ಮಾವ, ಕೇಳಿಸ್ರು ಕೂಡಲೇ ಅದೇ ಅಪ್ಪಯ್ಯ ಕಾಣಿ ಸಖತ್ ಇಷ್ಟ ಆಯ್ತು ನಂಗೆ. ಅಂದ್ರೆ ರೆಗ್ಯುಲರ್ ಎಲ್ಲರ ಮನೆಗೆ ಇಪ್ಪದೆ ಅಲ್ಲ ಸಿಚುವೇಶನ್.
0: ನಿಜ ನಿಜ. ನಿಮ್ದು ಹಾಗೆ ಇತ್ತ ಅಪ್ಪಯ್ಯ ಕಾಣಿ?
1: ಇಲ್ಲ ಇಲ್ಲ. ಅದನ್ ಅದ್ ಕಡಿಕೆ ಸೀದಾ ಊರಿಗೆ ಬಂತು. ಊರಿಗೆ ಬಂದು ರಿಲೀಸ್ ಮಾಡ್ತಿಲ್ಲ ಬಸರೂರಲ್ಲ, ಶಾಲೆಯಲ್ಲಿ ರಿಲೀಸ್ ಮಾಡ್ತು. ಒಂದಿಷ್ಟು ಇಲ್ಲ ಕೋಟೇಶ್ವರ ಹಬ್ಬದಾಗೆ ಟಿ ಡಿ ಎಲ್ಲ ಮಾರಿತ್ ನಾವು.
0: ಹೌದಾ? ನೀವೇ ನಿಂತ್ಕೊಂಡು ಮಾವಲ್ಲಿ?
1: ನಮ್ ಟೀಮ್ ಟೋಟಲ್ ಟೀಮ್ ಇದಿತ್ತು, ಒಂದ್ ಹತ್ತರಿಂದ ಹದಿನೈದು ಜನ ಇದ್ದೀರ ಟೀಮ್ ಅಲ್ಲ. ಸೊ ಎಲ್ಲ ಇದ್ರಲ್ಲ ಕೋಟೇಶ್ವರ ಹಬ್ಬದಾಗೆ ಎಲ್ಲ ಹಬ್ಬ ಇರುತ್ತೆ ಅಲ್ಲ ಒಂದು ಸ್ಟಾಲ್ ಹಾಕಂದು. ಅಂದ್ರೆ ನಮ್ದು ಉದ್ದೇಶ, ಮಾವನ ಉದ್ದೇಶ ಅಷ್ಟೇ, ಎಲ್ಲರೂ ರೀಚ್ ಆಯ್ಕ ಇದ್ರ ನಮ್ ಭಾಷೆಯಲ್ಲೂ ಹಾಡ್ ಮಾಡ್ಲಕ್ಕ, ಅದನ್ನ ಸಿನಿಮಾ ಸಾಂಗ್ ತರ ಕೇಳಲಕ್ಕ ಮುತ್ತರ ಪೋಟ್ರೆ ಮಾಡ್ಕಿದಿತ್ತು. ಸೊ ಅದು ವರ್ಕ್ ಆಯ್ತು. ಬಟ್ ಅದ್ ನಮ್ಗೆ ಗೊತ್ತಾದ್ದು ಒಂದ್ ವರ್ಷ ಆದ್ಮೇಲೆ, ಅಂದ್ರೆ ಹಿಟ್ ಆಯ್ತು ಇದು ಸಾಂಗ್
0: ಅಂತ ಗೊತ್ತಾದ ಒಂದ್ ವರ್ಷ.
1: ಈಗ ನಿಮ್ಗೆ ಸೋಶಿಯಲ್ ಮೀಡಿಯಾ ಸ್ಟ್ರಾಂಗ್ ಇತ್ತು, ಇನ್ಸ್ಟಾಗ್ರಾಮ್ ರಪ್ಪ ಗೊತ್ತಾಯ್ತು,
0: ಎಷ್ಟು ಶೇರ್ ಆಯ್ತು, ಎಷ್ಟು ಲೈಕ್ ಆಯ್ತು, ಎಲ್ಲಿ ಹೋಯ್ತು, ಎಲ್ಲಿ ಬಂತ ಅಂತ
1: ಮುಂಚೆ ಗೊತ್ತಾತಿಲ್ಲ. ಇತ್ತು ಫೇಸ್ಬುಕ್ ಮಾತ್ರ ಐತಲ್ಲ ಆಗಳಿಗೆ ಬಂದದಷ್ಟೇ ಅನ್ಸುತ್ತೆ, ಮೋಸ್ಟ್ಲಿ ವಾಟ್ಸ್ಆಪ್ ಅಷ್ಟೇ. ಆಗಳಿಗೆ ಅಷ್ಟು ಗೊತ್ತಿರಲಿಲ್ಲ ನಮ್ಗೆ ಅಷ್ಟು ಹಿಟ್ ಆಯ್ತು ಅನ್ನಳಿ. ಯಾವ್ದೋ ಪ್ರೋಗ್ರಾಮ್ ಯಾವ್ದೋ ಇದು ಕೊಟ್ರ ಕೂಡಲೇ ಗೊತ್ತಾದ್ದು ಅಷ್ಟೊತ್ತಿಗೆ ಜಾಸ್ತಿ ರೀಚ್ ಆಯ್ತು, ಇದು ಒಳ್ಳೆ ರೀಚ್ ಆಯ್ತು ಅನ್ನಳಿ. ಸೊ ಅದಾದ್ಮೇಲೆ ಸಿನಿಮಾ ಮಾಡೋಕ್ ಸ್ಟಾರ್ಟ್ ಮಾಡದ್ದು.
0: ಓಕೆ. ಸೊ ಇನ್ನೂ ರೀಚ್ ಆತಾನೆ ಇತ್ತು ಆಲ್ಬಮ್ ಸಾಂಗ್, ಆಲ್ಬಮ್ ಇದೆಯಲ್ಲ ತುಂಬಾ ರೀಚ್ ಆಗ್ತಿತ್ತು. ನಮ್ದೆಲ್ಲ ಫೇವ್ರೇಟ್ ಹಾಡ್ಗಳು ಅದೇ ಕುಂದಾಪುರ ಕನ್ನಡದಲ್ಲಿ. ಓಕೆ, ಇದಾದ್ಮೇಲೆ ನೀವು ಆಲ್ಬಮ್ ಸಾಂಗ್ ನಿಮ್ದೇ ಮಾಡ್ತೀರಿ, ಇದು ನನ್ನೋರು ನನ್ನೋರು ಅಂತ ಹೇಳಕ, ಅದಕ್ಕೆಲ್ಲ ರಿಯಾಕ್ಷನ್ಸ್ ನಿಮ್ಮ ಕೈ ಕೊಟ್ಟ ಫ್ರೆಂಡ್ಸ್ ಎಲ್ಲ ಎಂತಂದ್ರು ಕಡಿಕೆ? ಉಳಿದವರೆಲ್ಲ ಹೆಂಗೆ
1: ಮೆಸೇಜ್ ಮಾಡಿದ ಕಡಿಕೆ ರಿಲೀಸ್ ಆದ್ಮೇಲೆ? ಶಾ ನನ್ ಕರಿಕಿತ್ ಮರ ನೀನು ವಾಲಿ ಕಳಿತ ಹೇಳಿ ಅವತ್ತು ಮಾತಾಡ್ಸಲ್ಲ ನಾನು, ಮೆಸೇಜ್ ಹಾಕಿ ಸುಮ್ಮನೆ ಕಂಡೆ.
0: ಬೈಗಳು ಲೈಕ್ ಇತ್ತಲ್ಲ.
1: ಸೊ ಅದಾದ್ಮೇಲೆ ಇನ್ನೊಂದ್ ಸಾಂಗ್ ಮಾಡಿದೆ ಕುಂದಾಪುರದ್ದೆ, ಅಂದ್ರೆ ಇಲ್ಲಿನ ಆರ್ಟಿಸ್ಟ್ ನೆಲ್ಲ ಇಟ್ಕೊಂಡು ಅಮ್ಮ ಸಾಂಗ್ ಅಲ್ಲಿ ಮಾಡಿದೆ. ಸೊ ಅದು ಒಳ್ಳೆ ರೀಚ್ ಆಯ್ತು, ಈಗಳು ಕಮೆಂಟ್ಸ್ ಎಲ್ಲ ಬರ್ತಾ ಇರತ್ತೆ ಅದಕ್ಕೆ.
0: ಹೌದು, ಅಮ್ಮ ಒಳ್ಳೇದು.
1: ಅದೊಂದು ಇಮೋಷನಲಿ ಕನೆಕ್ಟ್ ಇತ್ತು.
0: ನಿಮ್ಮಮ್ಮನಿಗೆ ಸಂಗೀತ ಅಮ್ಮನಿಗೆ ಮಾಡಿದ್ದು
1: ಇಲ್ಲ, ಎಲ್ಲರಿಗೂ ಎಲ್ಲ ಕಂಡ್ರೆ ಎಲ್ಲರಿಗೂ ಟಚ್ ಆಯ್ತು. ಅದಾದ್ಮೇಲೆ ನನ್ನೂರೇ ಚಂದ ನಳಿ ಒಂದ್ ಸಾಂಗ್ ಮಾಡಿದೆ. ನಾ ಹೇಳದನ್ನಲ್ಲಿ ಯಾರಿಗೆ ಹೇಳ್ಬೇಡ,
0: ನಮ್ದು ಫೇವ್ರೆಟ್ ಮಾರೋದು.
1: ಅದ್ರ ಹಿಂದೆ ಒಂದ್ ದೊಡ್ಡ ಕತೆ ಇತ್ತು.
0: ಅದೆಂತ ಕತೆ?
1: ನಾ ಹೇಳದನ್ನಲ್ಲಿ ಯಾರಿಗೆ ಹೇಳ್ಬೇಡ ಅದಿತ್ತಲ್ಲ, ನಾವು ಶೂಟಿಂಗ್ ಮಾಡ್ತಾ ಇತ್ತು, ನಮ್ಮ ಗಿರ್ಮಿಟ್ ಶೂಟ್ ಆತಿತ್ತು. ಆ ಟೈಮಲ್ಲ ಯಾರೋ ಒಬ್ರು ನಮ್ಮ ಗೂಡ್ಸ್ ಗಾಡಿ ಬೇಕಿತ್ತು ನಮ್ಗೆ, ನಾವು ಫೋನ್ ಮಾಡಿತ್ತು ಅವನಿಗೆ ಹುಡುಗಂಗೆ, ಅವ ಹೊರಟಿದ ಬಸ್ ಸ್ಟ್ಯಾಂಡ್ ಇಂದ. ಬಸ್ ಸ್ಟ್ಯಾಂಡ್ ಬಪ್ಪತಿ ಒಬ್ರು ನಮ್ ತುಂಬಾ ಒಳಗಿನರೆ, ನಮ್ ಕ್ಲೋಸ್ ಇಪ್ಪರೆ ಆಯ್ತಾ. ಎಲ್ಲಿಗೆ ಹೋಗ್ತಿದ್ದೆ ಕೇಳ, ನಾನು ಇಲ್ಲ ರವಿ ಬಸ್ರವ್ರದ್ದು ಪಿಕ್ಚರ್ ಆತಿತ್ತಲ್ಲ ಅಲ್ಲಿ ಹೋಗ್ತಿದ್ದೆ ಅಂದಳಿ ಹೇಳ್ದ. ಇಲ್ಲ ಅಲ್ಲ ದುಡ್ಡೆಲ್ಲ ಕಮ್ಮಿ ಕೊಡೋಕಿದ್ರ, ದುಡ್ಡೆಲ್ಲ ಕಮ್ಮಿ ಕೊಡ್ತಾರವ್ರು ಜಾಸ್ತಿ ಕೇಳಿ ಅಂದಳಿ ಹೇಳ್ತಾರ. ಕಡೆಗೆ ಅವ್ರ ಇಲ್ಲ ಇಲ್ಲ ಕರೆಕ್ಟ್ ಕರೆಕ್ಟ್ ಕೊಡ್ತಾರ, ಅವ್ರ ಪೇಮೆಂಟ್ ಎಲ್ಲ ಕರೆಕ್ಟ್ ಮಾಡತ್ರ ಅದ್ರಲ್ಲೆಲ್ಲ ಎಂತ ಇಲ್ಲ. ನಾ ಹೇಳ್ದಂದಳಿ ಯಾರು ಹೇಳ್ಬೇಡ ಅಂದ್ರ ಲಾಸ್ಟ್ ಅದು ರೆಕಾರ್ಡ್ ಮಾಡಿ ನಂಗೆ ಕೇಳಿಸಿದೀರ ಆ ಫೋನ್ ಕಾಲ್. ಸೊ ಇದನ್ನ ಇಟ್ಕೊಂಡು ಮಾಡ್ತೆ ಬಾಕಿ ಹೇಳಿ ಅದ್ರ ಮೇಲೆ ಸಿಟ್ಟಿಗೆ ಮಾಡುದ ಸಾಂಗ್.
0: ಬಟ್ ಅದ ಹಾಡು ಮಾತ್ರ ಭಾರಿ ಲೈಕ್ ಆಯ್ತಾಯ್ತಾ, ಸೂಪರ್ ಆಗಿ ಮಾಡಿದಿರಿ. ನಮ್ಗೆಲ್ಲದಕ್ಕೂ ನಾ ಹೇಳದಂದಳಿ ಯಾರಿಗೆ ಹೇಳ್ಬೇಡ ಅಂತ ಹೇಳ್ಕೊಂಡು,
1: ಅದು ಎಲ್ಲರೂ ಹೇಳುದಂಗಿಲ್ಲ, ಎಲ್ಲ ಹೇಳ್ಕೊಂಡು ಕಡಿಗೆ ನಾ ಹೇಳದ ಹೇಳ್ಬೇಡ
0: ಹೇಳ್ಬೇಡ ಅಂತ. ಅಲ್ಲಿ ಹುಟ್ಟಿದ ಹಾಡದು,
1: ಒಂದ್ ಸಿಟ್ಟಲ್ಲಿ ಹುಟ್ಟದೆ
0: ಸಿಟ್ಟಲ್ಲಿ. ಬಟ್ ನಮ್ಗೊಳ್ಳೆ ಎಂಟರ್ಟೈನ್ಮೆಂಟ್ ಹೌದಲ್ಲ ಹೌದಲ್ಲ ಹೌದಲ್ಲ ಅಂಬಗಾತಿತ್ತು. ಸೊ ಅದು ಹಿಟ್ ಆಯ್ತು, ಆ ಹಾಡು ತುಂಬಾ ಹಿಟ್ ಆಯ್ತು. ಆ ನಂತರ
1: ಅದಾದ್ಮೇಲೆ ಇದು ಸಾಲ ಸಾಲ ಸಾಂಗ್ ನಾಳೆ ಸಾಲದ್ದೆ ಪಟ್ಟಿ ಇಡೀ ಸಾಲದ್ದೇ ಸಾಂಗ್.
0: ಅದು ಯಾವ ಹಾಡು ಒಂಚೂರು ಹೇಳಿಕಂಬ.
1: ಅಯ್ಯಯ್ಯೋ ಎಂತ ಸಾಲ ನನ್ ಸಾಲ ಹನುಮಂತನ್ ಬಾಲ ಅನ್ನೋಳಿ ಒಂದ್ ಸಾಂಗ್ ಇತ್ತು, ನಂಗೆ ಲಿರಿಕ್ ನೆನ್ಪು ಬರ್ತಿಲ್ಲ ಈಗ.
0: ಓಕೆ ಓಕೆ ಹಾ,
1: ಅದು ಇಲ್ಲ ಜೆ ಕೆ ಇದ್ರ ಮೇಲೆ ಒಂದ್ ಪರ್ಮಿಷನ್ ಕೊಟ್ಟರೆ. ಸೊ ಅಲ್ಲೆಲ್ಲ ಸೆಟಪ್ ಮಾಡಿ ಸಾಯಂಕಾಲ 6 ಗಂಟೆಗೆನ ಹೋಯ್ತು, ಕಣ್ಕಂಡ್ ಲೊಕೇಶನ್ ಕಣ್ಕಂಡು ಧೂಳಲ್ಲಿ ತೆಗ್ದು ಬಂತು. ಕಳಿಕೆ ರಾತ್ರಿ
0: ಓಡುದು ನೀವೇ?
1: ನಮ್ ಟೀಮ್ ಎಲ್ಲ ಒಂದಿಷ್ಟು ಜನ ಇದ್ರು ನಮ್ಮ ಟೀಮ್ ಅಲ್ಲಿ. ಸೊ ಒಂದ್ 15-20 ಜನ ಇದ್ರು, ಎಲ್ಲ ಬಂದ್ರು ಸಪೋರ್ಟ್ ಮಾಡ್ರು ನಮ್ ಟೀಮ್. ಅದಕ್ಕೆ ಹಿಂದ್ ಮುಂದ್ ಕಾಂತಿಲ್ಲ,
0: ಎಲ್ಲ ರೆಡಿ
1: ರೆಡಿ
0: ಎಲ್ಲದಕ್ಕೂ.
1: ಈಗ ಮಧ್ಯಾಹ್ನ ಸಾಂಗ್ ಮಾಡುವ ಅಂತ ಹೇಳಿದ್ರು ರೆಡಿ
0: ರೆಡಿ ಇರ್ತಾರೆ,
1: ಅಷ್ಟು ಜೋಶಲ್ಲಿ ಇರ್ತಾರೆ. ಸಾಯಂಕಾಲ 8 ಗಂಟೆಗೆ ಹೋಯ್ತು ಸೆಟಪ್ ಮಾಡೋಕೆ, ಬಾರ್ ಸೆಟಪ್ ಎಲ್ಲ ಫುಲ್ ಲೈಟಿಂಗ್ ಎಲ್ಲ ಮಾಡಿ, ಬೆಂಚ್ ಗಿಂಚ್ ಎಲ್ಲ ಸರಿಯಾಗಿ ಇಟ್ಟು ಲೈಟಿಂಗ್ ಎಲ್ಲ ಮಾಡಿ. ಆರ್ಟಿಸ್ಟ್ ನಮ್ಮವರೆ, ಧೂಳು ಹೊಡೆದವ್ರು ಕುಕಂದವ್ರೆ,
0: ಇದು ಲೈಕ್ ಇತ್ತು
1: ನಮ್ಮವರೇ ಎಲ್ಲ ಟೀಮ್ ಅವರೇ ಕುತ್ಕೊಂಡದ್ದು. ಸೊ ಅಲ್ಲ 2 ಗಂಟೆ ತನಕ ಮಾಡ್ತಲ್ಲ, 2 ಗಂಟೆ ತನಕ ಶೂಟ್ ಮಾಡ್ತ, ಬರೀ ಒಂದ್ 2-3 ಅವರ್ಸ್ ಅಲ್ಲಿ ಶೂಟ್ ಮಾಡ್ತ ಬಂತ. ಅದು ಒಳ್ಳೆ ರೀಚ್ ಆಯ್ತು,
0: 3 ಅವರ್ಸ್ ಅಲ್ಲಿ ಶೂಟ್ ಆಯ್ತು
1: ಶೂಟ್ ಆಯ್ತು.
0: ಸೊ ಸಚಿನ್ ಅವ್ರದ್ದು ಒಂದ್ ವಿಶೇಷತೆ ಏನಂದ್ರೆ ನೀವೇ ಲಿರಿಕ್ಸ್ ಬರತ್ರಿ, ನೀವೇ ಮ್ಯೂಸಿಕ್ ಕಂಪೋಸ್ ಮಾಡ್ತ್ರಿ, ನೀವೇ ಹಾಡ್ತ್ರಿ, ಪ್ಲಸ್ ನೀವೇ ಟೀಮ್ ಕರ್ಕೊಂಡು ಹೋತ್ರಿ, ನೀವೇ ಶೂಟ್ ಮಾಡ್ತ್ರಿ, ನೀವೇ ವಿಜುವಲ್ಸ್ ತಕ್ಕಂತ್ರಿ, ನೀವೇ ಎಡಿಟ್ ಮಾಡ್ತ್ರಿ, ನೀವೇ ಪ್ರೊಡಕ್ಷನ್ ಮಾಡ್ತ್ರಿ, ಎವ್ರಿಥಿಂಗ್.
1: ನಂಗೆ ಅದು ಆ ಪ್ರೊಡಕ್ಷನ್ ಮಾಡೋದಿತ್ತಲ್ಲ ತುಂಬಾ ಇಷ್ಟ, ಆ ಜರ್ನಿ ಇರುತ್ತಲ್ಲ. ಈಗ ನಿಮ್ಗೆ ರಿಲೀಸ್ ಆದ್ಮೇಲೆ ಬಪ್ಪು ಅಂತ ಖುಷಿಗಿಂತ ಆ ಜರ್ನಿ ಇರುತ್ತಲ್ಲ, ಆ ಜರ್ನಿಯೇ ಮಜಾ.
0: ಬಟ್ ಅದ್ರಲ್ಲಿ ನೀವು ಅದೃಷ್ಟವಂತರು, ಯೂಶುವಲಿ ಕೆಲವರಿಗೆ ಒಂದ್ ಮಾತ್ರ ಮಾಡೋಕೆ ಆಗ್ಬೋದು, ಒಂದ್ ಲಿರಿಕ್ಸ್ ಬರೀತಾರೆ, ಒಂದ್ ಮ್ಯೂಸಿಕ್ ಕಂಪೋಸಿಷನ್ ಮಾಡ್ತಾರ, ಅಲ್ಲ ಒಂದ್ ಸಿಂಗಿಂಗ್ ಮಾಡ್ತಾರ, ಅಲ್ಲಿಗೆ ಅವ್ರ ಕೆಲಸ ಆಯ್ತು, ಅಥವಾ ಇಲ್ಲಿ ಬಂದು ಆಕ್ಟ್ ಮಾಡ್ತಾರ, ಅಥವಾ ಇಲ್ಲಿ ಬಂದು ಸಿನಿಮಾಟೋಗ್ರಫಿ ಓಕೆ ಇದೆಲ್ಲ ಬೇಕು, ಈ ಶಾರ್ಟ್ಸ್ ಬೇಕು ಆ ಶಾರ್ಟ್ಸ್ ಬೇಕು ಆಯ್ತು. ಅದಾದ್ಮೇಲೆ ಇನ್ನೊಬ್ರು ಯಾರೋ ಪ್ರೊಡಕ್ಷನ್ ಎಡಿಟ್ ಮಾಡ್ತಾರ, ಪ್ರೊಡಕ್ಷನ್ ಮಾಡ್ತಾರ. ಸೊ ಒಂದ್ ಈ ತರದ ಒಂದ್ ಸಾಂಗಿಗೆ ಒಂದ್ 5 ತರದ ಜನ ಬೇಕಾಗ್ತಲ್ಲ ಅಲ್ದಾ. ಬಟ್ ಸಚಿನ್ ಇದು ವಿಶೇಷತೆ ಅಂತಂದ್ರೆ, ಸಚಿನ್ ಅವರು ಆಲ್ ಇನ್ ಒನ್ ಎಲ್ಲ ಅವರೇ ಮಾಡ್ತಾರೆ. ಅಂಡ್ ಇಟ್ ಇಸ್ ವೆರಿ ಗುಡ್ ಬಿಕಾಸ್ ಯು ನೋ ದ ಫೀಲ್, ನೀವು ಬರೆಯುವಾಗ್ಲೇ ನೀವು ಯಾವ ಫೀಲ್ ಕೊಟ್ಟಿರ್ತೀರಿ, ನಿಮ್ ತಲೆ ಒಳಗೆ ಒಂದ್ ವಿಜುವಲ್ ಇರುತ್ತೆ, ಎಕ್ಸ್ಪ್ಲೈನ್ ಮಾಡೋದೇ ಬೇಡ.
1: ಸಾಂಗ್ ಮಾಡೋತ್ತಿಗೆ ನಾನು ಒಂದಿಷ್ಟು ವಿಜುವಲ್ ಅನ್ಕೊಂಡಿರ್ತೆ, ನಾವು ಶೂಟಿಂಗ್ ಹೋದಾಗಳಿಗೆ ಅದು ಇನ್ನು ಡಬಲ್ ಆಗ್ತದೆ.
0: ಯೆಸ್, ನಾನು ಯಾಕಂದ್ರೆ ನಿಮ್ಮ ಮಗು, ನಿಮ್ಮ ಕಲ್ಪನೆಯ ಕೂಸು, ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇನ್ನೂ ಚಂದ ಬರುತ್ತೆ.
1: ನಾನು ಇದು ನಮ್ಮೂರ ಸಾಂಗ್ ಅಲ್ಲಿ ನೀವು ಸಾಂಗ್ ಕಂಡ್ರೆ ಅದ್ರಲ್ಲಿ ತುಂಬಾ ಲಾಟ್ಸ್ ಆಫ್ ಶಾರ್ಟ್ಸ್ ಇತ್ತು, ತುಂಬಾ ಶಾರ್ಟ್ಸ್ ಇತ್ತು, ನಾನು ತುಂಬಾ ಶಾರ್ಟ್ಸ್ ತೆಗ್ದಿದ್ದೆ ಅದ್ರಲ್ಲಿ. ಯಾವ್ದೆಲ್ಲ ಇಂಪ್ಯಾಕ್ಟ್ ಆಗ್ತ ಅದನ್ನ ಮಾತ್ರ ಹಾಕಿ ಎಡಿಟ್ ಮಾಡಿ ಇಡ್ತಿದ್ದೆ ಸಾಂಗ್. ಸಾಲ ಸಾಂಗ್ ಹಂಗೆ.
0: ಸಾಲ ಸಾಂಗ್ ಎಂತ ಇತ್ತು ಕಡಿಕ್, ಅದ್ರ ಕತಿ ಎಲ್ಲ ಸಾಂಗ್ ರಿಲೀಸ್ ಆಯ್ತು ಕಡಿಕೆ ಎಂತ ಇತ್ತು ಅದು?
1: ಅದು ಸ್ವಲ್ಪ ರೀಚ್ ಕಮ್ಮಿ ಆಯ್ತು ಅಷ್ಟೇ,
0: ರೀಚ್ ಕಮ್ಮಿ,
1: ಬಟ್ ಕೇಂದ್ರದೆಲ್ಲ ಸೂಪರ್ ಇತ್ತು ಅಂತಿದ್ರು.
0: ಸಾಲ ಮಾಡಿದವರಿಗೆಲ್ಲ ಇಷ್ಟ ಆಗಿರುತ್ತೆ ಖಂಡಿತವಾಗ್ಲು,
1: ಅಂದ್ರೆ ಎಲ್ಲ ಈಗ ತುಂಬಾ ಒಳಗೊಳಗೆಲ್ಲ ಇರ್ತಾರಲ್ಲ ಅವ್ರ ಮನೆಯಲ್ಲೆಲ್ಲ ಎಂತ ಸಾಲ ಇರುತ್ತಲ್ಲ, ಸೊ ಅದೆಲ್ಲ ಪಟ್ಟಿ ಮಾಡ್ಕೊಂಡು.
0: ಅದ ಎಲ್ಲಿ ಡೀಟೇಲ್ಸ್ ಎಲ್ಲಿ ತಗೊಂಡ್ರು ಅಷ್ಟೊಂದು ಸಣ್ಣ ಹುಡುಗಂಗ ಅಷ್ಟು ದೊಡ್ಡ ಸಾಲದ ಪಟ್ಟಿಗಳೆಲ್ಲ?
1: ಅಲ್ಲ ನಮ್ ಟೀಮ್ ಇದ್ರ ಕೆಲವರೆಲ್ಲ
0: ಹಂಗೇನಿದ್ರ
1: ಲಿರಿಕ್ ಬರೋತ್ತಿಗೆ ಅದೇ ಕೆಲವೊಂದು ಕೊಡದ್ ಸಂಘದ್ 50,000 ಆಟದ ಏನೋ ಒಂದಿಷ್ಟು ಲಿರಿಕ್ ಎಲ್ಲ ಇಟ್ಕೊಂಡು
0: ಹಾಡೊಂದು ಹುಡುಕಿ ಹಾಕಕ್ ಈಗ ನಾನು
1: ಫುಲ್ ಅದೇ ಸಾಲದ್ದೇ ಸಾಂಗ್, ಅದು ಸಾಲದ ಪಟ್ಟಿದ್ದೇ ಸಾಂಗ್. ಸಾಂಗ್ ರಿಲೀಸ್ ಆದ್ಮೇಲೆ ಒಂದಿಷ್ಟು ಜನ ಕೇಳಿರ್ ತುಂಬಾ, ಒಂದ್ 1 lakh ತನಕ ಏನೋ ರೀಚ್ ಆಯ್ತು. ನಾ ಹೇಳದಂದ್ರೆ ಯಾರು ಹೇಳ್ಬೇಡ, ಅದು ಒಳ್ಳೆ ರೀಚ್ ಆಯ್ತು. ಅಂದ್ರೆ ವಾಟ್ಸ್ಆಪ್ ಆಗಲಿಕ್ಕೆ ಒಳ್ಳೆ ಇದಿತ್ತು, ಒಳ್ಳೆ ಎಲ್ಲ ವೈರಲ್ ಆಯ್ತು.
0: ಅದು ತುಂಬಾ ಒಳ್ಳೆ ಆಯ್ತು, ಅದು ನಮ್ದೆಲ್ಲ ಫೇವ್ರೆಟ್ ಸಾಂಗ್ ಲಿಸ್ಟ್ ಅಲ್ಲಿ ಇದೆ ಅದು. ಈಗ ನೀವೊಂದು ಹಾಡ್ ಮಾಡ್ಕರೆ ನಿಮ್ ಖರ್ಚು ಕೂಡ ಬತ್ತಲ್ಲ ಸಚಿನ್ ಅವರೇ, ಅದನ್ನೆಲ್ಲ ಹೆಂಗೆ ನೀವು ಬೇರ್ ಮಾಡ್ತೀರಿ? ಅಂದ್ರೆ ಸಣ್ಣೇಜು ಹೆಂಗಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಎಲ್ಲಾನು. ಅದ್ ನಿಮ್ದೇ ಕ್ಯಾಮ್ರಾ, ನಿಮ್ದೇ ಶೂಟ್ ಟೈಮ್ ಅಲ್ಲಿ ಏನೇ ಅದನ್ನ ಮಾಡ್ಕೊಂತಿದ್ರಿ, ಅಥವಾ ಲೈಕ್ ಇಂಡಿವಿಜುವಲಿ ನೀವು ಒಪ್ಪುದಾದ್ರೆ? ಈಗ ನಾವು ಕಂಡ್ರು ನಮ್ಗೆ ಅಂತ ಶೂಟಿಂಗ್ ಮಾಡ್ಕೊಂಡ್ ನಮ್ಗೂ ಹತ್ ಅದ್ ಖರ್ಚು ಒಪ್ಪದೆಲ್ಲ ಕಂಡಾಗ್ಲಿಕ್ಕೆ ಒಂಚೂರಿ ಹಿಂದ ಹತ್ ನಾವು. ಸೊ ನೀವ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ನಿಮ್ಮ ಹಾಡು?
1: ನಂಗ್ ಶೂಟ್ ಆಯ್ಕೆ ಅಷ್ಟೇ
0: ಅಷ್ಟೇ
1: ಅಷ್ಟೇ.
0: ಯು ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್?
1: ಪ್ಯಾಷನ್, ನಂಗ್ ಪ್ಯಾಷನ್ ಬಿಡೋಕ್ ಇಷ್ಟವೇ ಇಲ್ಲ. ಅದಕ್ಕೆ ಇಲ್ದಿ ಅವತ್ ಬಸ್ ಸ್ಟ್ಯಾಂಡ್ ಒಬ್ಬನೆ ನಡ್ಕೋತಿಲ್ಲ ಇತ್ತೆ ಟ್ರೈಪಾಡ್ ಇಟ್ಕೊಂಡು. ಆ ಪ್ಯಾಷನ್ ಇಪ್ಕೋಯ್ ಅದು ಈಗಳು. ನಾನು ಮೊನ್ನೆ ಫೋನ್ ಮಾಡಿ ಒಂದ್ ಸಾಂಗ್ ಮಾಡುವ ಅಂತಿದ್ದೆ. ತುಂಬಾ ಟೈಮ್ ಆಯ್ತು, ತುಂಬಾ ವರ್ಷ ಆಯ್ತು. ನಾನು ಅಂದ್ರೆ ಸಿನಿಮಾ ಹೋದ್ಮೇಲೆ ಸಿನಿಮಾ ಅಲ್ಲಿ ಪ್ರೆಷರ್ ಜಾಸ್ತಿ. ಒಂದಿನಕ್ಕೆ ಎರಡ್ ಸಾಂಗ್ ಡೆಲಿವರಿ ಕೊಡೋದಿರತ್ತ, ರೀಲ್ ಕಳ್ಕೊಡೋದಿರತ್ತ, ತೋರಿಸೋದಿರತ್ತ. ಸೊ ಆ ಬ್ಯುಸಿಯಲ್ಲಿ ಇದು ಮಾಡ್ಕೊಂಬ ಕಾಯಿಲ್ಲ ಸ್ವಲ್ಪ. ಅದಕ್ಕೆ ಈಗ ಸ್ವಲ್ಪ ಫ್ರೀ ಇದ್ದೆ, ಕರಾವಳಿ ಎಲ್ಲ ರಿಲೀಸ್ ಆಯ್ತಲ್ಲ. ಸೊ ಈಗ ಸ್ವಲ್ಪ ಒಂದ್ ಯಾವ್ದಾರು ಸಾಂಗ್ ಮಾಡುವ ಕುಂದಾಪುರಕ್ಕನಳ್ಳಿ
0: ಅಂತ.
1: ಆಲ್ರೆಡಿ ಒಂದ್ ರೆಡಿ ಇತ್ತ.
0: ವಿಜುವಲ್ಸ್ ಎಲ್ಲ ಆಯ್ತಾ?
1: ವಿಜುವಲ್ ಇಲ್ಲ, ಬಟ್ ವಿಜುವಲ್ ಶೂಟ್ ಮಾಡ್ಕೊಂಡಿತ್ತು. ಯಾರು ಆರ್ಟಿಸ್ಟ್ ನಂಗೆ ಕೆಲವೊಬ್ರು ಸಿಕ್ಕಿಲ್ಲ. ಮದಿ ಆತಿಲ್ಲ ನಾಳೆ.
0: ನಿಮ್ ಬಗ್ಗೆ
1: ಇಲ್ಲ, ನಂಗೆ ಮದಿ ಆಯ್ತು.
0: ಆಯ್ತಾ? ಓಕೆ, ಸಚಿನ್ ಬಸ್ರವ್ರಿಗೆ ಮದ್ದೆ ಆಯ್ತು, ಆದ್ರೆ ಅವ್ರ ಮದಿ ಆದ್ಮೇಲೆ ಬರ್ದಿರೋ ಹಾಡು ಮದಿ ಆತಿಲ್ಲ ಅಂತ ಏನೋ ಇರ್ಬೇಕು. ಓಕೆ, ಹಾ,
1: ಎಂತ ಹೇಳ್ರೆ, ಲಿರಿಕ್ ಒಳ್ಳೆ ಇತ್ತು, ಅದ್ರದ್ದು ಮಜಾ ಇತ್ತು ಸಾಂಗ್. ಇದ ಅದು ರಿಲೀಸ್ ಮಾಡ್ತೀನಿ ಸ್ವಲ್ಪ ದಿನದಲ್ಲ.
0: ಆಯ್ತು, ನಾವು ಕಾಯ್ತು
1: ಕಾಯಿನಿ. ಅದು ಸಿಚುವೇಶನ್ ಅಂತ ಹೇಳ್ರೆ, ಅಬ್ಬಿಗೆ ಮಗಳಿಗೆ ಹುಡುಗನ್ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಸಾಕಾಗಿ ತಲೆ ತಿರುಗಿ ಬಿದ್ದಿರ್ತಾಳ
0: ಅಬ್ಬಿ.
1: ಹಾ, ಅದನ್ ಕಣ್ಕಂಡ್ ಅಪ್ಪಯ್ಯ ಸಾಂಗ್ ಹೇಳುದು.
0: ಓ, ಅಪ್ಪನ ಮದಿ ಆಯ್ತಲ್ಲ, ಮತ್ತ ಅಪ್ಪ ಮದಿ ಆಯ್ತಿಲ್ಲ ಅಂದ್ ಯಾರಿಗೆ ಹೇಳುದು?
1: ಅಲ್ಲಲ್ಲ, ಮಗಳಿ ಅವಳು ಹೇಳುದು ಸಾಂಗ್. ಅವಳು ಮದ್ಯ, ಅವಳದ್ ಪೋರ್ಷನ್ ಬತ್ತು.
0: ಓಕೆ ಓಕೆ, ಅವಳು ಮದಿ ಆಯ್ತಿಲ್ಲ ಅಂತ ಮಗಳು
1: ಹೇಳುದು.
0: ಓಕೆ, ಇವತ್ತಿನ ಸಿಚುವೇಶನ್ ಇದು ತುಂಬಾ ಸೂಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಸಚಿನ್ ಬಸ್ರೂರು ಅವರು ಅದನ್ನೆಲ್ಲ ಕಂಡು ಇನ್ಫ್ಲುಯೆನ್ಸ್ ಆಗಿ ಬರದ್ದೇನು ಅಲ್ಲ.
1: ಹೌದೌದು.
0: ಓಕೆ, ಹಂಗಾರ ಕಾಣಕ ಈಗ ಮೋದಿ ಆದವರು ಕಾಣಕ, ಮೋದಿ ಐದವರು ಕಾಣಕ, ಮೋದಿ ಆತಿಲ್ಲ ಅಂಬರು ಕಾಣಕ, ಕಾಮ ಏಗಳಿಗೆ ಬದ ತೆರೆ ಮೇಲೆ ಅಂತ ಹೇಳ್ಕೊಂಡು. ಈಗ ಇಷ್ಟೆಲ್ಲ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದ ಸಚಿನ್ ಬಸ್ರೂರು ಅವರು ಸಿನಿಮಾ ಅನ್ನುವಂತಹ ಹಿರಿ ತೆರೆಗೆ ಪದಾರ್ಪಣೆ ಮಾಡಿದ್ದು ಯಾವ್ದ್ರಿಂದ ಹ್ಯಾಂಗೆ?
1: ನಂಗೆ ನನ್ನ ಫಸ್ಟ್ ಸಿನಿಮಾ ಸದ್ದು ವಿಚಾರಣೆ ನಡೆಯುತ್ತಿದೆ ಅನ್ನಿ ಕನ್ನಡದ. ಒಂದ್ ಸಾಂಗ್ ಕೇಳಿದಿರಿ, ಎಲ್ಲೋ ಸಾಂಗ್ ಯಾರೋ ಕೇಳಿಸಿದಿರ, ಆ ಸಾಂಗ್ ಯಾರು ಮಾಡೋದನ್ನಲ್ಲಿ ಕೇಳ್ಕೊಂಡು ಬಂದ್ರು. ಸೊ ಇಲ್ಲ, ಇದು ಇದ್ರ ಮೇಲೆ ಸಾಂಗ್ ಇದ್ರ ಮೇಲೆ ಒಂದ್ ಪಿಕ್ಚರ್ ಮಾಡ್ತಿದ್ದೋ ನಾವು ಅದ್ರಲ್ಲಿ ಹೇಳಿ, ಆ ಪಿಕ್ಚರ್ ಫಸ್ಟ್ ನಂದು ಸದ್ದು ವಿಚಾರಣೆ ನಡೆಯುತ್ತೆ.
0: ಅದ್ರಲ್ಲಿ ನೀವು ಮ್ಯೂಸಿಕ್ ಕಂಪೋಸರ್?
1: ಮ್ಯೂಸಿಕ್ ಕಂಪ್ಲೀಟ್ ನೀವೇ ಮಾಡ್ಕೊಂಡು ಹೇಳಿ ನೀವೇ ಮಾಡ್ರಿ.
0: ಓಕೆ, ಸೊ ಅದ ಹೆಂಗಾಯ್ತು, ಹೆಂಗ್ ಓಡ್ತು, ಹೆಂಗಿತ್ತು?
1: ಅದೇ ಆವರೇಜ್ ಓಡ್ತು. ಅಂದ್ರೆ ಅಂತ ದೊಡ್ಡ ಮೇಕಿಂಗ್ ತರ ಏನಿರ್ಲಿಲ್ಲ. ಓಕೆ, ಅಂದ್ರೆ ಒಂದ್ ರೇಂಜಿಗೆ ಒನ್ ಟೈಮ್ ವಾಚಬಲ್ ತರ ವರ್ಕ್ ಆಯ್ತು. ಬಟ್ ಮ್ಯೂಸಿಕ್ ವೈಸ್ ಎಲ್ಲಾರು ರೆಕಗ್ನೈಸ್ ಮಾಡ್ತಿದ್ದೀರಿ,
0: ಇಷ್ಟಪಟ್ಟರು
1: ತುಂಬಾ ಜನ. ನನ್ಗೆ ಅದಾದ್ಮೇಲೆ ಸಿಕ್ಕದವರೆಲ್ಲ ಆ ಪಿಕ್ಚರ್ ಕಂಡಿದೆ, ನಾನು ಮ್ಯೂಸಿಕ್ ಒಳ್ಳೆ ಮಾಡಿರಿ ಅದಕ್ಕೆ ಆ ಸಿನಿಮಾಗ ಅಂತ ಹೇಳ್ರು.
0: ಓಕೆ,
1: ಅದಾದ್ಮೇಲೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ನಿರೂಪ್ ಭಂಡಾರಿ ಅವ್ರದ್ ಸಿನಿಮಾ. ಸೊ ಅದು ಆಲ್ರೆಡಿ ರಿಲೀಸಿಗೆ ರೆಡಿ ಇತ್ತು, ಅದ್ರದ್ದು ಆ ಒಂದು ಸಿನಿಮಾ ಬಂತು. ಅದಾದ್ಮೇಲೆ ಸನ್ ಆಫ್ ಮುತ್ತಣ್ಣ, ಆಮೇಲೆ ಚೌಕಿದಾರ್. ಅದಾದ್ಮೇಲೆ ಚೌಕಿದಾರ್ ಬಂದದ್ದು ಹೆಂಗಂತ ಹೇಳಿದ್ರೆ, ಕರಾವಳಿ ಟೀಸರ್ ರಿಲೀಸ್ ಆಯ್ತು, ಪ್ರೆಸ್ ಮೀಟ್ ಅಲ್ಲೇ ನನ್ಗೆ ಅವ್ರ
0: ಆಫರ್
1: ಕೊಟ್ಬಿಟ್ರೆ ಟೀಸರ್ ಕಂಡ್ಕೊಂಡು. ಸೊ ಆ ಸಿನಿಮಾದ್ದು ಸಾಂಗ್ಸ್ ಮಾತ್ರ ನಾನು ಮಾಡಿದೆ. ಅದಾದ್ಮೇಲೆ ಕರಾವಳಿ ಬಂತು. ಈ ಸಿನಿಮಾ 100% ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು
0: ತುಂಬಾ.
1: ಕತಿ ಕೇಂದ್ ಕೂಡ್ಲೆ ಇದಕ್ಕೂ ಒಂದು ಎಫರ್ಟ್ ಹಾಕಿ ಕೆಲಸ ಮಾಡಕ್ ಅಂದ್ರೆ, ಇಷ್ಟು ವರ್ಷ ಆಯ್ತು ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿ. ಮಾವನ್ ಜೊತೆ ಈಗಳು ವರ್ಕ್ ಮಾಡ್ತಿದ್ದೆ. ಆಸ್ ಎ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದು ರೇಂಜಿಗೆ ಒಂದು ಕರೆಕ್ಟದ್ದು ಒಂದು ಸ್ಟೇಜ್ ಬೇಕು. ನಮ್ಮಲ್ಲಿರೋ ಟ್ಯಾಲೆಂಟ್ಗಳನ್ನ ಹೊರಗಾಕೋದಕ್ಕೆ ಒಂದು ಕರೆಕ್ಟದ್ದು ಸಿನಿಮಾ ಬೇಕು. ಸೊ ಅದು ಕರಾವಳಿ ಎಲ್ಲಿ ಇತ್ತು ನಾಳೆ 100% ಗೊತ್ತಾಯ್ತು. ಅದರಲ್ಲಿ ನೀವು ಸ್ಕೋರ್ ಎಲ್ಲ ಕೇಳಿದ್ರೆ ಕರೆಕ್ಟ್ ಗೊತ್ತಾಯ್ತು. ಎಲ್ಲ ಚಂಡಿ, ನಮ್ಮ ಇಲ್ಲಿ ಕುಂದಾಪುರದ ಅಂತೆಲ್ಲ ಇನ್ಸ್ಟ್ರೂಮೆಂಟ್ ಇತ್ತು,
0: ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್,
1: ಟ್ರೈಬ್ ಇನ್ಸ್ಟ್ರೂಮೆಂಟ್, ಕಂಸಾಳೆ, ಚಂಡಿ, ಅದರ ತುಂಬಾ ಇನ್ಸ್ಟ್ರೂಮೆಂಟ್ ಇತ್ತಿಲ್ಲ. ಸೊ ಅದನ್ನೆಲ್ಲ ಇದ್ರಲ್ಲಿ ಯೂಸ್ ಮಾಡ್ಕೆ ಅಂತ ಹೇಳಿ ಸ್ಕೋರ್ ಎಲ್ಲ ಫಿನಿಶ್ ಮಾಡಿದೆ.
0: ಇದ್ರ ಅವರೇ ಅಪ್ರೋಚ್ ಮಾಡಿದ್ರ ಅಥವಾ ನೀವು ಅಪ್ರೋಚ್ ಮಾಡಿದ್ರ ಹೆಂಗಾಯ್ತು ಅದು?
1: ಅವರು ಆಕ್ಚುಲಿ ಡೈರೆಕ್ಟರ್ ಮುಂಚೆನೆ ಪರಿಚಯ, ಅವ್ರ ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾ ಮಾಡಿದವ್ರು, ಅದಕ್ಕಿಂತ ಮುಂಚೆ ಪರಿಚಯ ನಂಗೆ. ಒಂದ್ ಸಿನಿಮಾ ಮಾಡಕ್ ಮಾರ ಅವ್ರು ನಮ್ಮ ಇಲ್ಲ ಬಸರೂರಲ್ಲಿ ಕಲ್ತದ್ದು ಹಾಸ್ಟೆಲ್ ಅಲ್ಲಿ. ಸೊ ಆ ಒಂದ್ ಕನೆಕ್ಷನ್ ಇತ್ತು ಮೋಸ್ಟ್ಲಿ ಫಸ್ಟ್ ಇಂದ. ಒಂದ್ ಸಿನಿಮಾ ಮಾಡಕ್ ಮರ ಒಟ್ಟಿಗೆ ಮಾಡುವ ಅಂತ ಹೇಳ್ರಿ. ಅದಾದ್ಮೇಲೆ ಒಂದ್ ಪಿಕ್ಚರ್ ಬಂತು, ಅದು ಓಕೆ ಇಲ್ಲ ಅಂದ್ರೆ ಇಬ್ರಿಗೂ ಅವರು ಅವ್ರನ್ನು ಅವರಿಗೂ ಓಕೆ ಇಲ್ಲ, ಆ ಸಿನಿಮಾ ನಂಗೂ ಓಕೆ ಇಲ್ಲ. ಎಂತ ಎಂತ ಆತಿತ್ತಲ್ಲ ಇದು ನಾಳೆ ಕಡಿ ಕರೆಕ್ಟ್ ಅದು ಕರಾವಳಿಗೆ
0: ಕನೆಕ್ಟ್
1: ಕೂಡ್ಕಂತ ಅಲ್ಲಿ ಕೂಡ್ಕಂತ ಅವ್ರ ಕತಿ ಕಾರಲ್ಲಿ ಹೇಳ್ರೆ ಹಿಂಗ ಹಿಂಗ ಇತ್ತು ಸಿಚುವೇಶನ್, ಹಿಂಗ ಹಿಂಗ ಕತಿ ಇತ್ತ ನರೇಶನ್ ಹೇಳ್ರೆ. ಸೊ ಇದಕ್ಕೆ ತುಂಬಾ ಎಫರ್ಟ್ ಹಾಕಿ ವರ್ಕ್ ಮಾಡಕ್ ನಾವು ನಿಲ್ಸ್ಕಿ ಸಿನಿಮಾನ ನಳಿ ಹೇಳ್ರೆ ಒಂದಿಷ್ಟು ರಿಸರ್ಚ್ ಮಾಡಿತ್ತು ನಾವು. ಕಂಬಳದ ಓರಿಯಂಟೆಡ್ ಅಲ್ಲ, ಸೊ ಕಂಬಳಕ್ಕೆ ಹೋಯ್ ಒಂದಿಷ್ಟು ಸೌಂಡ್ ರೆಕಾರ್ಡ್ ಮಾಡ್ಕೊ ಬಂದಿದ್ದೆ.
0: ಒರಿಜಿನಲ್?
1: ಹಾ, ಒರಿಜಿನಲ್ ಸೌಂಡ್. ಅಲ್ಲಿಂದ ಇದು ಆಂಬಿಯನ್ಸ್ ಅಲ್ಲ, ಅಲ್ಲಿ ಎಂತೆಲ್ಲ ಪ್ಲೇ ಮಾಡ್ತಾರ ಈಗ ಕೊಂಬು ಕಹಳೆ, ಕಂಸಾಳೆ, ಚಂಡಿ, ಡೋಲ್, ಫ್ಲೂಟ್, ಈ ತರದ್ರಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದು ಅದನ್ನೆಲ್ಲ ಸ್ಯಾಂಪ್ಲಿಂಗ್ ಅಂತ ಹೇಳಿ ಹೇಳ್ತಾರೆ, ಮ್ಯೂಸಿಕಲಿ ಹೇಳ್ದಾರ ಸ್ಯಾಂಪಲ್ ಮಾಡ್ಕೊಂಡು ಅದಕ್ಕೆ ಒಂದಿಷ್ಟು ಪ್ಲಗ್ಇನ್ ಗಳನ್ನೆಲ್ಲ ಪರ್ಚೇಸ್ ಮಾಡಿ ಹೊಸ ತರ ಸೌಂಡ್ ನ ಕೊಡ್ಕಂತ ಹೇಳಿ ಅದನ್ನ ಅಚೀವ್ ಮಾಡುತ್ತೆ.
0: ಓಕೆ.
1: ಸೊ ಸಾಂಗ್ ಫಸ್ಟ್ ಸಾಂಗ್ ಕಂಪೋಸ್ ಆದ್ದೆ ಇದು ಮುದ್ದುಗುಮ್ಮ ಸಾಂಗ್. ಅದಾದ್ಮೇಲೆ ನಮ್ಮ ಕರಾವಳಿದು ಒಂದು ಸಾಂಗ್ ಟೈಟಲ್ ಟ್ರ್ಯಾಕ್ ತರ ಬೇಕಿದ್ದಕ್ಕೆ ನಲ್ಲಿ ಹೇಳದ ಕಳಿಕೆ ಒಂದು ಟೈಟಲ್ ಟ್ರ್ಯಾಕ್ ತರ ಮಾಡಿದೆ. ಅದು ಒಂದು ಒಳ್ಳೆ ಓಡಿತ ಸಾಂಗ್. ಕಡಲಿಂದ ನಾಡು ಕಡಲಿಂದ ಕಾಡು. ಸೊ ನಮ್ ಕಲ್ಚರಿಗೂ ಸೂಟ್ ಆಯ್ಕ ಮತ್ತೆ ಆ ಸಿನಿಮಾಗೂ ಸೂಟ್ ಆಯ್ಕ. ಸಿನಿಮಾ ಬಿಟ್ಟು ಯಾರು ಕೇಂದ್ರು ಅದು ಕನೆಕ್ಟ್ ಆಯ್ಕ ಅಂದ್ರೆ ಅವ್ರವ್ರ ಊರಿಗೆ ಕನೆಕ್ಟ್ ಆಯ್ಕ ಅಂತ ಹೇಳಿ.
0: ಲಿರಿಕ್ಸ್ ಯಾರು ಬರೆದಿದ್ದಾರೆ ಇದಕ್ಕೆ?
1: ಇದಕ್ಕೆ ಪ್ರಮೋದ್ ಮರವಂತೆ ಬರೋದು.
0: ಪ್ರಮೋದ್ ಮರವಂತೆ ಎಲ್ಲಾ ಹಾಡುಗಳಿಗೂ ಅವ್ರದ್ದು ಲಿರಿಕ್ಸ್?
1: ಒಂದು ನಾಲ್ಕು ಹಾಡಿಗೆ ಬರ್ದಿರೋರು.
0: ಮ್ಯೂಸಿಕ್ ಕಂಪೋಸಿಷನ್ ನಿಮ್ದು? ಸಿಂಗರ್ಸ್?
1: ಸಿಂಗರ್ಸ್ ಸಿದ್ಧ ಶ್ರೀರಾಮ್ ಅಂದಳಿ ಹಾಡದ್ದು. ಆಮೇಲೆ ವರಾಹ ರೂಪಂ ಹಾಡಿರಲ್ಲ, ಸೊ ಅವ್ರ ಇದಕ್ಕೆ ಹಾಡದ್ದು ಕಡಲಿಂದ.
0: ಅದಕ್ಕೆ ಅವ್ರು ಹಾಡಿದ್ದಾರೆ. ಸಿ, ನನ್ಗೊಂದು ಯಾವಾಗಲೂ ಕುತೂಹಲ ಎಂತ ಕೇಂದ್ರೆ, ಈ ಮ್ಯೂಸಿಷಿಯನ್ಸ್ ಗಳು ಅಥವಾ ಮ್ಯೂಸಿಕ್ ಕಂಪೋಸರ್ಸ್ ಗಳು ಸಿಂಗರ್ಸ್ ನ ಹುಡುಕೋವಾಗ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಸಿ ಮೊದಲೆಲ್ಲ ಆಗಿದ್ರೆ ಎಸ್ ಪಿ ಬಿ ಚಿತ್ರ, ಎಸ್ ಪಿ ಬಿ ಜಾನಕಿ ಇಂತ ದ ಫೇವ್ರೇಟ್ ಮ್ಯಾಚಸ್ ಗಳನ್ನೇ ಜಾಸ್ತಿ. ಮತ್ತೆ ಒಂದ್ಸಲ ಪಾಪ್ಯುಲರ್ ಆದ ಜೋಡಿಗಳಿದ್ರೆ, ವಾಯ್ಸಸ್ ಗಳಿದ್ರೆ ಅವ್ರಿಗೇನೆ ಅವಕಾಶ. ಈಗ ಮಂಗ್ಳಿನೂ ಕರ್ಕೊಂಡು ಬಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬಾ ಅವಕಾಶ ಎಲ್ಲ ಕೊಟ್ರು. ಹಾಕಂಡ್ರೆ ನಮ್ಮಲ್ಲೂ ಎಷ್ಟೋ ವಾಯ್ಸಸ್ ಗಳು ಇನ್ನೂ ಹೊರಬರ್ದು. ಅವರಿಗೆ ಅವಕಾಶಗಳೇ, ಯಾಕಂದ್ರೆ ಜನ ನೋಡೋದು ನಮ್ ಸಕ್ಸಸ್ ಬೇಕು. ಜನ ಆನ್ ಒನ್ ಶಾಟ್ ದೇ ಹ್ಯಾವ್ ಟು ಲೈಕ್ ಇಟ್. ಓಕೆ, ಚಿತ್ರ ಹಾಡಿದಾರೆ ಅಂದ್ಕೊಂಡು ನಮ್ಗೆ ಇಷ್ಟ ಆಗ್ಬಿಡುತ್ತೆ. ಚಿತ್ರನ ವಾಯ್ಸ್ ಮೇಲೆ ನಮ್ಗೆ ಯಾವ್ದು ಅಪನಂಬಿಕೆನೆ ಇಲ್ಲ. ಶ್ರೇಯ ಘೋಷಾಲ್ ಅಂಡ್ ಸೋನು ನಿಗಮ್ ಬರಕ್ ಶುರು ಆದ್ರು. ನೀವ್ ಯಾವ ತರ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಿ ಹಾಡುಗಳ ವಾಯ್ಸ್ ಗಳನ್ನ?
1: ನಂಗೆ ಆಕ್ಚುಲಿ ಹಂಗ ಫೇಮಸ್ ಆದನ್ನ ಹಾಕಂಕ್ ಇಷ್ಟವೇ ಇಲ್ಲ.
0: ಇಲ್ಲ,
1: ಯಾಕಂದ್ ಹೇಳ್ರೆ ಹೊಸ್ಪುರಿ ಹೇಗಳಿಗ್ ಬಪ್ಪುದು ಹೊರಗೆ?
0: ಕರೆಕ್ಟ್.
1: ಈಗ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಹಾಕೊಂಡ್ ಹೇಳ್ರ ನಾನು ಹೇಗಳಿಗ್ ಹೊರಗೆ ಬಪ್ಪುದು?
0: ರೈಟ್
1: ಅಲ್ಲ. ಸೊ ಆ ಒಂದ್ ಥಾಟ್ ನಾನು ನೆಕ್ಸ್ಟ್ ಈಗ ಸಿನಿಮಾ ತಕೊಂಡ್ರೆ ಈಗ ಆಲ್ರೆಡಿ ಒಂದು ಒಬ್ಬರ ಹತ್ರ ಜಗಳ ಮಾಡ್ಕೊಂಡ್ ಬಂದೆ ನಾನು ಒಂದ್ ಸಿನಿಮಾದಲ್ಲಿ. ಎಲ್ಲರೂ ಫೇಮಸ್ ಇದ್ದಾರೆ ಹಾಕೋದಾರ ಏನ್ ಪ್ರಯೋಜನ? ಈಗ ಅವ್ರು ಹಾಡಿದ ಅಂದಳಿ ಅದು ಸಿನಿಮಾ ಸಾಂಗ್ ಹಿಟ್ ಆತಿಲ್ಲ. ಅದು ಈಗ ಸೋನ್ ನಿಗಮ್ ಹಾಡಿರೋದು ಎಷ್ಟೋ ಒಂದ್ ಎಷ್ಟೋ ಸಾಂಗ್ ಫ್ಲಾಪ್ ಇತ್ತು. ಸಿದ್ಧ ಶ್ರೀರಾಮ್ ಹಾಡದ್ ಹಾಡುಗಳು ಎಷ್ಟೋ ಫ್ಲಾಪ್ ಇತ್ತು. ಅವ್ರು ಹಾಡಿದ ನಾಳೆ ಹಿಟ್ ಆತಿಲ್ಲ ಅಲ್ಲ, ಅದು ಎಲ್ಲರದು ಒಂದು ಕಾಂಟ್ರಿಬ್ಯೂಷನ್ ಇಂದ ಸಾಂಗ್ ಹಾಪುದು, ಅದೊಂದು ಮೆಲಡಿ ಹಿಟ್ ಹಾಪುದು. ನನ್ಗ ಅದು ಇದೇ ಇಷ್ಟ ಆತಲ್ಲ ನಂಗೆ. ಹೊಸ್ಬ್ರು ಬರ್ಕ್ ಹೊಸ್ಬ್ರು ಬರ್ದಿದ್ರೆ ಅದು
0: ಹೊಸ್ಬರಿಗೆ ಅವಕಾಶ ಕೊಡ್ಕೊಂಡ್
1: ಅವಕಾಶ ಬೇಕು.
0: ಅಡ್ಡಿಲ್ಲ ಮರೆ, ಖುಷಿ ಆಯ್ತು.
1: ನಾನು ನೆಕ್ಸ್ಟ್ ಈಗ ಎಲ್ಲರನ್ನ ಹಂಗೆ ಹಿಡಿತೆ.
0: ಅಂತ ಪೆಕ್ಯುಲರ್ ಯೂನಿಕ್
1: ಪೆಕ್ಯುಲರ್ ವಾಯ್ಸ್ ಇತ್ತು ನಮ್ಮಲ್ಲಿತ್ತು. ನಮ್ ಕುಂದಾಪುರದಲ್ಲೇ ಸುಮಾರು ಜನ ಅವ್ರು ಯಾರು ಹೊರಗ್ ಬರ್ತಾ ಇಲ್ಲ. ಒಂದು ಈ ಸೋಶಿಯಲ್ ಮೀಡಿಯಾ ಅದ್ರಲ್ಲಿ ಸ್ವಲ್ಪ ಹಾಡ್ರೆ ಈಗ ಅದನ್ನ ಯೂಸ್ ಮಾಡ್ಕೊಳಕ್ ಯಾವ ತರ ಇನ್ಸ್ಟಾಗ್ರಾಮ್ ಹ್ಯಾಂಗಿತ್ತು ಅದನ್ನ ಯಾವ ತರ ಯೂಸ್ ಮಾಡ್ಕೊಂಡ್ಕ ಆ ತರ ಯೂಸ್ ಮಾಡ್ಕೊಂಡ್ರೆ ಮಾತ್ರ ಅವ್ರ ಟ್ಯಾಲೆಂಟ್ ಹೊರಗ್ ಬರುತ್ತೆ. ಎಲ್ಲರೂ ವ್ಲಾಗ್ ಮಾಡ್ತೇನೆ ನಾನು ದುಡ್ಡು ಬತ್ತ ಹೇಳಿ ವ್ಲಾಗ್ ಮಾಡ್ರ ಆತ್ಲ. ಸೊ ಅವರಲ್ಲಿ ಬೇರೆ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಹುಡ್ಕಂತಿಲ್ಲ. ಏನ ಕಾಣ್ತಿದ್ದೆ ಸುಮಾರು ರೀಲ್ಸ್ಗಳ ಇದೆಲ್ಲ ಬರ್ತೈತೆ, ದುಡ್ಡು ಕೊಡ್ತಾರ, ಅದು ವರ್ಕ್ ಆತಿಲ್ಲ, ಜಾಸ್ತಿ ದಿನ ಬತ್ತಿಲ್ಲ.
0: ನಮ್ಮಲ್ಲಿ ಹೆಂಗಂದ್ರೆ ಒಬ್ರು ಹೋಟ್ಲ್ ಹಾಕ್ರಿ, ಎಲ್ಲರೂ ಉದ್ದಕ್ಕೂ ಹೋಟ್ಲೇ ಹಾಕೋದು, ಒಬ್ರು ಬೀಡಂಗಡಿ ಹಾಕ್ರಿ, ಎಲ್ಲರೂ ಉದ್ದಕ್ಕೂ ಬೀಡಂಗಡಿ ಹಾಕೋದು, ಅವರು ಬ್ಲಾಗ್ ಮಾಡಿದ್ರೆ ನಾನು ಅದನ್ನೇ ಮಾಡ್ತೆ ಅಂತ ಹಾಪರ್. ಸೊ ಅದಂತ ತುಂಬಾ ಜಾಸ್ತಿನೇ. ಅಂದ್ರೆ ನೀವು ಹೇಳೋದು, ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ ಪ್ರತಿಭೆ ಯಾವ್ದು.
1: ಹೌದು ಹೌದು ಹೌದು. ಮತ್ತೆ ಮನೆಯವರು ಹಂಗೆ ಸಪೋರ್ಟ್ ಮಾಡ್ಕ, ನೀವು ಬ್ಲಾಗ್ ಮಾಡ್ರ ದುಡ್ಡು ಮಾಡ್ಲಕ್ಕ, ರೀಲ್ಸ್ ಮಾಡಿ ದುಡ್ಡು ಮಾಡ್ಲಕ್ ಅಂತ ಹೇಳ್ರೆ, ಅದನ್ನ ಅವ್ರು ತಿಳ್ಕಣ್ಕ, ಅದು ಅವ್ರಕಿಂತ ಜಾಸ್ತಿ ಇವ್ರಿಗೆ ಗೊತ್ತಿರತ್ ಮಕ್ಕಳಿಗೆ, ನಾನು ಎಂತ ಅಚೀವ್ ಮಾಡಕ್ ಮುಂದೆ, ನನ್ನ ಗೋಲ್ ಎಂತ, ಅದನ್ನ ಫಸ್ಟ್ ತಿಳ್ಕೊಂಡು ಮುಂದೆ ಹೊರ ಒಳ್ಳೇದು. ಈ ಇಂಟರ್ನೆಟ್ ಇನ್ಸ್ಟಾಗ್ರಾಮ್ ಎಲ್ಲ ಬ್ಯಾನ್ ಆಯ್ತು, ಎಂತ
0: ಮಾಡುದು, ಕರೆಕ್ಟ್,
1: ಎಂತ ಮಾಡುದು,
0: ಒಂದಿನ
1: ಬ್ಯಾನ್ ಆತ್ 100% ಈ ತರ. ಈಗ ಟಿಕ್ಟಾಕ್ ಕಾಣಿ ಅಂತ ಎಲ್ಲಿ ಪೀಕಿಗೆ ಹೋಯ್ ಅದು ಬ್ಯಾನ್ ಆಗಿಬಿಡ್ತಿ ಇಲ್ಲಿ ಇಂಡಿಯಾದಲ್ಲಿ.
0: ಕರೆಕ್ಟ್.
1: ಸೊ ಇನ್ಸ್ಟಾಗ್ರಾಮ್ಗೆ ಏನು, ಅದೇನ್
0: ದೊಡ್ಡ ವಿಷಯ ಅಲ್ಲ,
1: ದೊಡ್ಡ ವಿಷಯವೇ ಅಲ್ಲ.
0: ಅಂತದ್ರ ಮೇಲೆ ಡಿಪೆಂಡ್ ಆಗಿ ಕೂಕೊಂಡ್ಬೇಡಿ,
1: ಡಿಪೆಂಡ್ ಆಗಿಬಿಡಿ ಅಷ್ಟೇ.
0: ಈಗಿನ ಸಣ್ಣ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಹಲೋ ಫ್ರೆಂಡ್ಸ್ ನಾನು ಅಂತ ಹೇಳಿ ಎಲ್ಲರೂ ವಿಡಿಯೋ ಮಾಡೋರೆ
1: ಅಲ್ಲ. ಅದಕ್ಕೆ ಕಾಮತಿ ಬೇಜಾರತ್ತೆ. ನಾನು ಅದೇ ಹೇಳಲ್ಲ, ಆ ಸಾಂಗ್ ಶೂಟ್ ಮಾಡೋತ್ತಿಗೆ ಇದು ನಮ್ಮೂರ ಎಲ್ಲ ರೋಡ್ ಮೇಲೆಲ್ಲ ಆರಾಮ್ಸೆ ತಿರ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ದೀರ. ಅದಾಯಿ ಒಂದ್ ಅಲ್ಲ 10 ವರ್ಷ ಅಲ್ಲ, ಒಂದ್ 7-8 ವರ್ಷ, 5-6 ವರ್ಷ, 5-6 ವರ್ಷ ಅನ್ಕೊಂಡು ನನ್ನೂರ ಚಂದ ಸಾಂಗ್ ಶೂಟಿಂಗ್ ಹೋದೆ. ಎಲ್ಲೂ ಮಕ್ಕಳೇ ಇಲ್ಲ,
0: ಎಲ್ಲ ಮನೆ ಒಳಗೆ ಮೊಬೈಲ್ ಇಟ್ಕೊಂಡಿದ್ದ.
1: ನಂಗೆ ಎಷ್ಟು ಬೇಜಾರಾಯ್ತಂದ್ರೆ, ಹೊರಗೆ ಎಲ್ಲ ಶೂಟ್ ಮಾಡ್ತಿದ್ದೆ, ಯಾರು ಮಕ್ಕಳಿಲ್ಲ ಆಟ ಆಡ್ತಾ, ಕಡೆಗೆ ಯಾರೋ ಇಬ್ಬರನ್ನ ಕರ್ಕ ಬನ್ನಿ ಬಾರ ಶೂಟ್ ಮಾಡುವ ಎಳಕ ಬಂದ ಕೇಸರೆ ಗಾಡಿ ಅಂದ್ರೆ ಹೇಳಿ
0: ಇದು ನನ್ನೂರು ಹಲ. ಈಗ ಹಂಗೆ ಆಯ್ತು ಹಾಯ್. ಮೊದ್ಲೆಲ್ಲ ಕಂಡ್ರೆ ಮಕ್ಕಳ ಶಾಲೆ ಬಿಟ್ಟು ಬಂದವ್ ಬ್ಯಾಟ್ ಇಟ್ಕೊಂಡು ಆಡುದು, ಗೋಲಿ ಆಡುದು, ಈಗ ಮಳೆಗಾಲ ಅಂತಂದ್ರೆ ಗೋಲಿ ಆಡುದು, ಅಂತದೆಲ್ಲ ಆಟಗಳಿತ್ತು. ಈಗ ಕಾಣಿ, ಈಗ ನಮ್ದು ಕಾಲೇಜಲ್ಲಿ ಮಧ್ಯಾಹ್ನ ಒಂದೊಂದು ಬ್ರೇಕ್ ಕೊಡ್ತಾರೆ, ಕೊಟ್ಟಾಗಲಿಕ್ಕೆ ನೀವ್ ಎಂತ ಮಾಡ್ಬೋದು, ಶಾಸ್ತ್ರಿ ಸರ್ಕಲ್ ಇರೋ ಕೆಲವು ಹೋಟೆಲ್ಗಳಿದ್ದಾವೆ ಅಲ್ಲಿ, ಅದು ಸ್ವೀಟ್ಸ್ ಇದೊಂದು ಅಂಗಡಿ ಅಂತ ಇದೆ, ಜಸ್ಟ್ ಉದ್ದಕ್ಕೂ ಕುರ್ಚಿ ಹಾಕಿರ್ತಾರೆ ಮಕ್ಕಳಿಗೆ ತಿನ್ಬೇಕು ಅಂತ ಹೇಳಿ, ಮಕ್ಕಳಿಗಂತಲ್ಲ ಯಾರೇ ಬಂದ್ರು. ನೀವ್ ಆ ಮಧ್ಯಾಹ್ನ ಹೊತ್ತಿಗೆ ಕಾಣ್ ಕಲ್ ಹೋಯ್, ಒಂದ್ ಗಂಟೆ ಒಂದು ಕಾಲ್ ಹೊತ್ತಿಗೆ ಹೋಯ್ನಿ, ಎಲ್ಲ ಮಕ್ಕಳು ಕೂಗೊಂಡು ಉದ್ದಕ್ಕೂ ಕೂಗೊಂಡಿದ್ರು, ಎಲ್ಲರ ಕೈಲೂ ಮೊಬೈಲ್, ಎಲ್ಲರೂ ಗೇಮ್ ಮಾಡ್ತಾ ಇರ್ತಾವ್, ಎಂತ ಸೀನ್ ಅದು, ಅಯ್ಯೋ ದೇವ, ಭಾರತ ಎತ್ತ ಸಾಗುತ್ತಿದೆ ಅಂತ.
1: ಅತ್ಲ ಬದಿ ಮುಳುಗಿ ಹೋಗ್ತಿದ್ರು
0: ಗೊತ್ತಾತಿಲ್ಲ, ಓಕೆ ನೀವ್
1: ಆಲ್ರೆಡಿ ನೀರ್ ಬಂದ್ರು.
0: ಸೊ ಅಷ್ಟು ಬದಲಾಯ್ತು ಅಂದ್ರೆ, ನೀವು ನಾವೆಲ್ಲ ವೆರಿ ಲಕ್ಕಿ ಅಂತ ಕೇಳಿ, ಆ ಕಾಲದಲ್ಲಿ ಅಷ್ಟೊಬ್ಬ ಮೊಬೈಲ್ ಸಿಕ್ಲ, ಸಿಕ್ಕಿ ಸಚಿನ್ ಬಸ್ರೂರು ಅಂತ ಸಚಿನ್ ಬಸ್ರೂರು ಹುಡ್ತಾ ಇದ್ರು ಅಲ್ವಾ,
1: ಮೋಸ್ಟ್ಲಿ ಗೇಮ್ ಹಿಡ್ಕೊ ಓಡಾಡ್ತಿದ್ದೀನಿ.
0: ಅಲ್ದಾ ಅಲ್ದಾ, ನೀವು ಮಾವನ ಹಿಂದೆ ಓಡಾಡ್ರಿ, ಮಾವನ್ ಒಟ್ಟಿಗೆ ಓಡಾಡ್ರಿ. ಸೊ ಮಾವನ ಇನ್ಫ್ಲುಯೆನ್ಸ್ ತುಂಬಾ ಆಯ್ತು. ಇವತ್ತು ಮಾವ ಒಂದ್ ದೊಡ್ಡ ಮರ ಆದ್ರೆ, ನೀವು ಅದ್ರ ಕೆಳಗಿರುವ ಒಂದು ಸಸಿಯಾಗಿ ಬೆಳೀತಾ ಇದ್ದೀರಿ ಅಲ್ಲ. ಸೊ ಈ ಇನ್ಫ್ಲುಯೆನ್ಸ್ ಗಳು ಆಯ್ಕೆ ಮಕ್ಕಳೇ, ಬಟ್ ಇವತ್ತಿನ ದಾರಿಗಳು ಹಿಂಗ್ ಆಗಿಬಿಟ್ಟಿದೆ.
1: ಮತ್ತಿನ್ನೊಂದು, ಈಗ ನಮ್ ಜೊತೆ ಯಾರು ಇರ್ತಾರೆ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡು, ಈಗ ನಾವು ಒಂದು ಏಜಿಗೆ ಬಂದ ಕೂಡಲೇ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡು, ಯಾಕಂದ್ರೆ ಹೇಳ್ತಾರೆ ಮುಂದೆ ನಾವು ಜೀವನ ಮಾಡಕ್ಕೆ ನಮ್ಮ ಮನೆಯವ್ರನ್ನ ಕಾಣ್ಕೊಂಡ್ ಅಂತ ಹೇಳ್ತಾರೆ. ಒಂದಿಷ್ಟು ಜನರ ಫಿಲ್ಟರ್ ಮಾಡ್ಕೊಂಡು ಮುಂದೋಯ್, ಅವ್ರನ್ನ ಇಟ್ಕೊಂಡು ಅವ್ರ ಜೊತೆಗೆ ಇಟ್ಕೊಂಡ್ರೆ ಹಾಳೆ ಹೋತ್. ಈಗ ನಂಗೆ ಹೆಂಗ್ ಮಾವ ಸಿಕ್ಕರು, ಎಲ್ಲರ ಜೀವನದಲ್ಲೂ ಒಬ್ರು ಇದೇ ಇರ್ತಾರೆ, ಬಂದೇ ಬತ್ತರು. ಸೊ ಆತರ
0: ಈಗ ನೀವು ಶಾಸ್ತ್ರೀಯವಾಗಿ ಸಂಗೀತ ಕಲ್ತೀರಿಯಾ ಅಥವಾ
1: ಎಂತದು ಮಣ್ಣು ಇಲ್ಲ,
0: ಇಲ್ಲ
1: ಎಂತ ಮಣ್ಣು ಇಲ್ಲ,
0: ಶಾಸ್ತ್ರೀಯವಾಗಿ ಕಲ್ಸಿಲ್ಲ. ಆದ್ರೆ ನೀವು ಒಂದು ಹಾಡನ್ನ ಜಡ್ಜ್ ಮಾಡುವಾಗ ಅಥವಾ ಹಾಡನ್ನ ಹಾಡುವಾಗ ಶ್ರುತಿ ಲಯ ತಾಳ ಆತರ ಬದ್ಧವಾಗಿ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನಿಮ್ಗೆ ಶಾಸ್ತ್ರೀಯವಾಗಿ ಕಲಿದೆ ಇರೋದು ಇಲ್ಲ, ಆದ್ರೆ ತೊಂದರೆ ಕೊಟ್ಟಿದ್ದೀಯಾ ಆತರ ಏನಾದ್ರೂ?
1: ಅಂದ್ರೆ ಕೆಲವೊಂದು ಕಾಂಪೋಸಿಷನ್ ಹಂಗಾತ್ ಅಂದ್ರೆ, ಈಗ ತುಂಬಾ ಕ್ಲಾಸಿಕಲ್ ಕರ್ನಾಟಕ ಎಲ್ಲ ಕೇಂದ್ರ ಸ್ವಲ್ಪ ಕಷ್ಟ ಆತ್ ಅಂದ್ರೆ ನಮ್ಗ, ಬಟ್ ಆ ನೋಟ್ ಎಲ್ಲ ರೀಚ್ ಮಾಡ್ಲಕ್ ನಾನು
0: ಮಾಡ್ತೀರಿ,
1: ಆ ಕ್ಯಾಪಬಿಲಿಟಿ ಇತ್ತು, ಕಾನ್ಫಿಡೆನ್ಸ್ ಇತ್ತು. ನಾನು ಎಂತ ಇಂಥದ್ ಮಾಡ್ಲಾನ ಹೇಳಲ್ಲ, ಎಲ್ಲಾ ತರವೂ ಸಾಂಗ್ ಮಾಡಿದೆ, ಎಲ್ಲಾ ತರವೂ ಪ್ರೋಗ್ರಾಮಿಂಗ್ ಮಾಡಿದ್ದೇನೆ, ಎಲ್ಲರಿಗೂ ಸಾಂಗ್ ಮಾಡಿದೆ. ತಮಿಳ್ ಜಿ ವಿ ಪ್ರಕಾಶ್ ಅವರಿಗೂ ವರ್ಕ್ ಮಾಡಿದೆ, ರೆಹಮಾನ್ ಅವರ ಅಳಿಯ, ರೆಹಮಾನ್ ಅವರ ಅಳಿಯಂಗೆ ರವಿ ಬಸ್ರವ್ರ ಅಳಿಯ ಕೆಲಸ ಮಾಡಿದೆ.
0: ವಾವ್, ಗುಡ್ ಕಾಂಬಿನೇಷನ್.
1: ಅವರಿಗೂ ಪ್ರೋಗ್ರಾಮಿಂಗ್ ಮಾಡಿದೆ ಧನುಷ್ ಸಿನಿಮಾದಲ್ಲಿ, ತುಂಬಾ ಅವ್ರದ್ದು ಸಾಧಾರಣ ಒಂದ್ 20 ಪಿಕ್ಚರ್ ಮೇಲೆ ವರ್ಕ್ ಮಾಡಿದೆ ನಾನೀಗ.
0: ಹೌದಾ?
1: ಸೊ
0: ನಿಮ್ಗೊಂದು ಒಳ್ಳೆ ಕಾನ್ಫಿಡೆನ್ಸ್ ಇದೆ ಈಗ, ಎಂತದ್ದೇ ಹಾಡು ಯಾವ ತರದ್ದು ಬೇಕಂದ್ರು ನೀವು ಮಾಡಬಲ್ರಿ ಅಂತ ಹೇಳ್ಕೊಂಡು. ಈಗ ಹಾಡುದಿಲ್ಲ ನೀವು?
1: ಹಾಡ್ತೆ.
0: ಅಂದ್ರೆ ನೀವ್ ಯಾವ್ದಾದ್ರು ಸಿನಿಮಾ ಹಾಡಿದ್ದೀರಾ? ನೀವ್ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅಂಡ್ ನೀವ್ ಹಾಡಿ?
1: ನಾನು ಹಾಡಿದೆ.
0: ಯಾವ್ದು?
1: ಸ್ಪಾರ್ಕ್ ಈಗ ನಡೆದು ನೆಕ್ಸ್ಟ್ ಮಂತ್ ರಿಲೀಸ್ ಆತಿತ್ತು.
0: ತಮಿಳ?
1: ಇಲ್ಲ ಇಲ್ಲ,
0: ಕನ್ನಡ.
1: ಕನ್ನಡವೇ.
0: ಓಕೆ.
1: ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ನನ್ನಲ್ಲಿ. ಸೊ ಅವ್ರ ಸಿನಿಮಾದಲ್ಲಿ ನಾನೇ ಮ್ಯೂಸಿಕ್ ಡೈರೆಕ್ಟರ್,
0: ನೀವೇ ಸಿಂಗರ್?
1: ಹಾ, ಒಂದ್ ಸಿಂಗರ್ ಹತ್ರ ಹಾಡ್ಸಿತ್ತು, ಒಂದು ಆಲ್ರೆಡಿ ಹಿಂದಿ ಸಿಂಗರ್ ಹತ್ರ ಹಾಡ್ಸದ್ ಆಯ್ತಾ, ಪ್ರೊಡ್ಯೂಸರ್ ಹಿಂದಿಯವರೇ ಆಯ್ತಾ ಆ ಸಿನಿಮಾಗೆ. ಅವರಿಗೆ ನನ್ನ ವಾಯ್ಸೇ ಬೇಕವ್ರಿ, ನಾನ್ ಹಾಡದೇ ಬೇಕಂದ್ರೆ ನಾನ್ ಟ್ರ್ಯಾಕ್ ಹಾಡಿರ್ತೇವೆ ಫಸ್ಟ್ ನಾನು ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಅಂತ ಟ್ರ್ಯಾಕ್ ಹಾಡಿರ್ತೆ. ಹಾಗೆ ಹೇಳಲ್ಲ ಮಗರಿ ಅದು ಹಂಗೆ ಅದು ಎಂತ ಹೇಳ್ರೆ, ಕೇಂಡ್ ಕೇಂಡ್ ಕೇಂಡ್ ಕೇಂಡ್ ಕೇಂಡ್ ಬೇರೆ ಯಾರು ವಾಯ್ಸ್ ಹಾಕ್ರು ಇಷ್ಟ ಆಗ್ತಿಲ್ಲ, ಸೋನಿ ನಿಗಮ್ ವಾಯ್ಸ್ ಹಾಕ್ರು ಇಷ್ಟ ಆಗ್ತಿಲ್ಲ. ಅದು ಒಂದ್ಸಲ ಮೈಂಡಲ್ಲಿ ಫಿಕ್ಸ್ ಆರೆ ಆ ಏರಿಳಿತಗಳು, ಆ ಮೆಲಡಿ, ಆ ವೋಕಲ್ಗೆ ಸೆಟ್ ಆಗಿ ಬಿಡುತ್ತೆ. ಅದಾದ್ಮೇಲೆ ಯಾರು ಹಾಡ್ರು ಅದು ಇಷ್ಟ ಆಗ್ತಿಲ್ಲ. ಅದೀಗ ಫೈನಲ್ ನಂದೇ ಇತ್ತು ಈಗ ವಾಯ್ಸ್.
0: ಹೌದಾ? ಓಕೆ. ನೀವು ನಮ್ಮ ಕುಂದಾಪುರದ ಯಾವ್ಯಾವ ಹೊಸ ಧ್ವನಿಗಳಿಗೆ ಈಗ ಆಲ್ರೆಡಿ ಅವಕಾಶಗಳನ್ನ ಕೊಟ್ಟಿದ್ದೀರಿ? ಯಾಕೆಂದ್ರೆ ರವಿ ಬಸ್ರವ್ರು ಹಾಗೆ ನಮ್ಮಲ್ಲಿರೋ ಎಷ್ಟೋ ಧ್ವನಿಗಳನ್ನ ಇವತ್ತು ಹೊರ ತೆಗ್ದಿರ, ಎಷ್ಟೋ ಧ್ವನಿಗಳಿಗೆ ಇವತ್ತೊಂದು ವೇದಿಕೆ ಸಿಕ್ಕಿದೆ ರವಿ ಬಸ್ರೂರ್ ಅವರಿಂದ. ಸೊ ಸಚಿನ್ ಬಸ್ರೂರ್ ಅವ್ರ ಆತರ ಮಾವನ್ ತರನೆ ಯಾರ್ಯಾರ ಧ್ವನಿನೆಲ್ಲ ಆಯ್ತ್ಕೊಂಡಿದ್ದೀರಿ ನೀವು?
1: ನನ್ ಸಿನಿಮಾಗೆಲ್ಲ ನಮ್ಮ ಟೀಮ್ ಅಲ್ಲೇ ಹಾಡ್ತಾರೆ, ಅಂದ್ರೆ ನಮ್ಮ ಸ್ಟುಡಿಯೋದಲ್ಲಿ ಯಾರು ಬರ್ತಾರ ಅವ್ರ ಹಾಡ್ಸಿದೆ. ನಮ್ಮ ವಿಜಯಲಕ್ಷ್ಮಿ ಮೆಟ್ಟಿನೊಳೆ, ಆಮೇಲೆ ಶ್ರೇಯಾ ನಳಿ ಇದೆ ಕಾಲೇಜ್ ಮೋಸ್ಟ್ಲಿ ಸಿಂಗರ್, ಆಮೇಲೆ ಇನ್ನೂ ಒಂದಿಬ್ರು ಮೂರ್ ಜನ ಇದ್ರು ಇಲ್ಲಿನಾರೆ, ಎಲ್ಲ ಇಲ್ಲಿನಾರೆ ಆರ್ಟಿಸ್ಟ್.
0: ಅದೊಂದು ನಮ್ ಖುಷಿ, ಯಾಕಂದ್ರೆ ರವಿ ಬಸ್ರೂರ್ ಅವರು ನಮ್ಮ ಬದಿ ಒಬ್ಬ ಮ್ಯೂಸಿಷಿಯನ್ ಅಂತ ಗುರುತಿಸ್ಕೊಂಡ್ಮೇಲೆ ಕೊಂಡಾಗ್ಲೂ ಕೊಂಡಿಲ್ದೇ ಇದ್ದಾಗ್ಲೂ ಅವ್ರು ಇಲ್ಲೇ ಧ್ವನಿಗಳನ್ನೇ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಈಗ ವಿಜಯಲಕ್ಷ್ಮಿ ಮೆಟ್ಟಿನಹೊಳೆ ಅಂತವ್ರಿಗೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಹಾಡುವ ಅವಕಾಶ ಸಿಕ್ತು, ಅದು ಬಿಕಾಸ್ ಆಫ್ ರವಿ ಬಸ್ರೂರು. ಅದ್ರ ಜೊತೆಗೆ ಅವ್ರ ಊರ್ ಮೇಲಿರೋ ಪ್ರೀತಿ, ಅಭಿಮಾನ, ಮತ್ತೆ ಇಲ್ಲೇ ಒಂದು ಸ್ಟುಡಿಯೋ ಹಾಕೊಂಡವ್ರು ಇಬ್ಬರು. ಸೊ ಇದೆಲ್ಲ ಕಾರಣ ಆಯ್ತು. ಸೊ ಹಾಗಾಗಿ ಅಂತ ಅಂಶಗಳನ್ನು ನೀವು ಅಡಾಪ್ಟ್ ಮಾಡ್ಕೊಂಡಿರಿ.
1: ಹೌದು, ನಂಗೆ ಅದೇ ನಾ ಹೇಳಲ್ಲ ಹೊಸಬರ್ ವರ್ಕ್, ಹೊಸತನ ಬರ್ಕೆ ನಾವು ನಮ್ದು ಇಂಡಸ್ಟ್ರಿ ಹಂಗೆ ಆತಿತ್ತು ಅಂತ ಹೇಳ್ರೆ, ಕೆರೆಲಿ ಉಪ್ಪು ನೀರ್ ಆತಿತ್ತು, ಕೆರೆಲಿ ಉಪ್ಪು ನೀರ್ ಹಾಕಾಗ ನದಿ ಕಣಂಗ್ ಹರಿತಾ
0: ಇರ್ಬೇಕು
1: ಅಂದ್ರೆ ಒಬ್ರು ಅವ್ರದ್ದು ಲೆಗಸಿ ಮುಗ್ದ ಮೇಲೆ ಇನ್ನೊಬ್ರು ಬರ್ಲೇಬೇಕು, ಇನ್ನೊಬ್ರು ಬಂದೇ ಬತ್ರ, ಅದನ್ನ ಹುಡುಕಕ್ಕ ನಮ್ಗೊಂದು
0: ತಾಳ್ಮೆ ಹಾಕೊಂಡು ಬೇಕು.
1: ಹೌದು, ಆ ಪ್ಲಾಟ್ಫಾರ್ಮ್ ಬೇಕು, ಗುರುತಿಸುವವ್ರು ಬೇಕು ಫಸ್ಟ್.
0: ಈಗ AI ಮ್ಯೂಸಿಕ್ ಅಂತ ಒಂದ್ ಬಂತಲ್ಲ ಮಾರ್ರೆ, ಮ್ಯೂಸಿಷಿಯನ್ಸ್ ಬೇಡ, ಯಾರು ಬೇಡ, ನಾವೇ ಲಿರಿಸಿಸ್ಟ್ ಹಿಂಗ್ ತೆಗ್ದು ಹಾಕಿಸ್ ಎಂತ ಮ್ಯೂಸಿಕ್, ಒಂದ್ ಹಾಡಿ ನಾಲ್ಕು ಬಗೆ ಹತ್ತು ಬಗೆ ಅದ್ ಹಾಡಿ ಹಾಡಿ ಕೊಡತ್ತ. ಸೊ ಇದು ನಿಮ್ಗೆ ಅನ್ಸುತ್ತ ಲೈಕ್ ಇನ್ನೊಂದಿನ ಫ್ಯೂಚರ್ ಅಲ್ಲಿ ನಮ್ಮಂತ ಮ್ಯೂಸಿಷಿಯನ್ ಗಳಿಗೆ ಜಾಗ ಇಲ್ದಂಗ ಆಗ್ಬಹುದೇ ಅಂತ ಏನಾದ್ರು?
1: ಚಾನ್ಸೇ ಇಲ್ಲ. ಮಾವ ಮೊನ್ನೆ ಒಂದ್ ಇಂಟರ್ವ್ಯೂ ಹೇಳ್ರಿ, ಭಗವಂತ ನಮ್ಗೆ ಆಲ್ರೆಡಿ AIಕ್ಕಿಂತ ಡಬ್ ಎಷ್ಟೋ ಪಟ್ಟು ಇದನ್ನ AI ನಮ್ ಬಾಡಿಯಲ್ಲಿ ಕೊಟ್ಟಿದ, ನಮ್ ತಲೆಯಲ್ಲಿ ಕೊಟ್ಟಿದ, ಅದನ್ನ ನಾವು ಯೂಸ್ ಮಾಡ್ಕೊಂತ ಇಲ್ಲ ಅಷ್ಟೇ. ಈಗ ಅದ್ರಲ್ಲಿ ಎಂತ ಕೇಂತ ಹೇಳಿ, ಕ್ವಶನ್ ಕೇಂತಲ್ದ, ನಾವೇ ಕ್ವಶನ್ ಕೇಂದಲ್ದ, ನಮ್ ತಲೆಯೊಳಗೆ ಓಡಿ ಅದ್ ನಾವು ಬಾಯಲ್ಲಿ ಕೇಂದ. ಸೊ ನಮ್ ಇದ್ರೊಳಗ ಇತ್ತ ಆಲ್ರೆಡಿ ಅದು AI. ಮ್ಯೂಸಿಕ್ ಅಂತ ಎಫೆಕ್ಟ್ ಆತಿಲ್ಲ,
0: 100%
1: ಆತಿಲ್ಲ. ಬಟ್ ಅದ ಎಂತ ಹೇಳ್ರೆ, ನಿಮ್ಗೆ ಕೇಂದ್ ಕೂಡಲೇ ಗೊತ್ತಾಗ್ತದೆ AI ಮ್ಯೂಸಿಕ್ AI ವೋಕಲ್ಲ ಕೇಳಿದ ಕೂಡ ಗೊತ್ತಾಗ್ತದೆ. ನಾ ಮೊನ್ನೆ ಕುಂದಾಪುರ ಹಬ್ಬದ ದಿನ ಯಾವ್ದೊಂದು AI ಸಾಂಗ್ ಮಾಡಿ ಹಾಕಿದ್ರು, ಕೇಳಿದ ಕೂಡ ಗೊತ್ತಾಯ್ತು. ಅಂದ್ರೆ ಲಿರಿಕ್ಕಿಗೆ ಒಂದ್ ಮೀಟರ್ ನಳಿರುತ್ತೆ, ಆಯ್ ಪದಕ್ಕೆ ಮೀಟರ್ ನಳಿರುತ್ತೆ, ಆ ಮೀಟರ್ ಇಂದ ಹೊರಗೆ ಬಂದ್ರೆ ಕೂಡ ಅದು ಟ್ಯೂನ್ ಎಲ್ಲ ಚೇಂಜ್ ಮಾಡಿ ಕೊಡತ್ತೆ, ಎಂತೆಲ್ಲ ಇವತ್ತದು
0: ಪ್ರೊನೌನ್ಸಿಯೇಷನ್ ತಪ್ಪಾ ಇರುತ್ತೆ.
1: ಹೌದು, ಇದಕ್ಕೆ ಎಫೆಕ್ಟ್ ಆತಿಲ್ಲ, ಮ್ಯೂಸಿಕ್ಕಿಗೆ ಎಫೆಕ್ಟ್ ಆತಿಲ್ಲ.
0: ಸೊ ಸಚಿನ್ ಬಸ್ರೂರ್ ಅವರಿಗೆ ಮುಂದೊಂದಿನ ಇನ್ನೊಂದು 5 ವರ್ಷದಲ್ಲಿ ಎಲ್ಲಿ ನಿಮ್ಮನ್ನ ನೀವು ಕಾಣ್ಕಂತ ಒಂದು ಕನ್ಸಿತ್ತು?
1: ಅಂದ್ರೆ
0: ಇವತ್ತು ಕರಾವಳಿಯಲ್ಲಿ ಇದ್ದೀರಿ ನೀವು, ನಾಳೆ ಎಲ್ಲಿ ಯಾವ ತೀರದಲ್ಲಿ ಇರ್ಬೇಕು, ಅಂದ್ರೆ ಎಲ್ಲಿ ನಿಮ್ಮನ್ನ ನೋಡ್ಬೇಕು?
1: ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ನನ್ ಗೋಲೆ, ಮ್ಯೂಸಿಕ್ ಡೈರೆಕ್ಷನ್ ಟಾಪ್ 1 ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ನಾನು ಒಬ್ಬ ಇರ್ಕೊಂಡೆ ಆಸೆ. ಇಂಟರ್ನ್ಯಾಷನಲ್ ಸಾಂಗ್ ಮಾಡ್ಕೊಂಡಳಿ ದೊಡ್ಡ ಆಸೆ ಇತ್ತು ನಂಗೆ. ಇಂಟರ್ನ್ಯಾಷನಲ್ ಯಾರೆಲ್ಲ ಮ್ಯೂಸಿಕ್ ಆರ್ಟಿಸ್ಟ್ ಇದ್ರ, ಸೊ ಅವ್ರ ಜೊತೆ ಕೊಲ್ಯಾಬ್ ಮಾಡ್ಕೊಂಡಳಿ ಒಂದು ಇದಿತ್ತು, ಅದು ಮಾಡಿಯೇ ಮಾಡ್ತೇವೆ ಒಂದಿನ.
0: ಯಾವ್ದಾದ್ರು
1: ಟಾಪ್
0: ಮ್ಯೂಸಿಕ್ ಕಂಪನಿ ಜೊತೆಗೆ ಟೈಅಪ್ ಮಾಡ್ಕೊಳ್ಬೇಕಂತ ಆಸೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ. ಓಕೆ, ಗುಡ್. ಈಗ ನೀವು ಹೊತ್ತ ಈಗ ಕರಾವಳಿ ನಂತರ ಇನ್ನೆಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದೆ ಸಚಿನ್ ಅವರ?
1: 4 ಸಿನಿಮಾ ಇತ್ತು, ಇನ್ನು
0: 4 ಸಿನಿಮಾ.
1: ಸತ್ಯಸನ್ ಅಫರಿಶಂದ್ರ, ಆಮೇಲೆ ಟೈಗರ್ ಸಫಾರಿ, ಅತಿಕಾಯ, ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಕಾಮಿಡಿ ವರಂಟ್ ಸಬ್ಜೆಕ್ಟ್, ಇನ್ನು ಡಿಸ್ಕಷನ್ ಅಲ್ಲಿ ಇತ್ತು. ಸೊ ಅದು ಒಂದಿತ್ತು.
0: ಒಬ್ಬ ವ್ಯಕ್ತಿ, ಒಬ್ಬ ನಾಯಕನಾಗಿ, ಒಬ್ಬ ನಿರ್ದೇಶಕನಾಗಿ, ಅಥವಾ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಅವರ ಬಾಳುವಿಕೆ ಇದೆಯಲ್ಲ, ಯು ಕಾಂಟ್ ಸೇ ಇಟ್ ಇಸ್ ಎ ಲಾಂಗ್ ಟರ್ಮ್. ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಕೂಡ ಈಗ ನಾವು ನಮ್ಮ ಕನ್ನಡ ಚಿತ್ರರಂಗನೇ ತಕೊಂಡ್ರೆ ಎಲ್ಲಿಂದ ಬಂತು ಅಲ್ಲ. ಸೊ ಆ ಮ್ಯೂಸಿಕ್ ಕಂಪೋಸಿಷನ್ ನಾವು ಆಕಾಶವಾಣಿಯಿಂದ ಹೆಸರು ಕೇಂತಿದ್ರಿಂದ ಇವತ್ತು ರವಿ ಬಸ್ರೂರು ಸಚಿನ್ ಬಸ್ರೂರು ಅವ್ರಿಗೆ ಬಂದ್ ನಿಂತಿದೆ. ಅಂದ್ರೆ ಆ ಪೀರಿಯಡ್ ಆಫ್ ಟೈಮ್ ಇದೆಯಲ್ಲ, ಇಟ್ ಈಸ್ ನಾಟ್ ದ ಲಾಂಗ್ ಟರ್ಮ್. ಒಂದು ಟೈಮ್ ಅಲ್ಲಿ ಅವ್ರು ರೈಸಿ ಹೋತ ನೀವ್ ಯಾರನ್ನೇ ತಕೊಂಡಿ ಆ ಟೈಮಿಗೆ ಅವ್ರು ಹಿಟ್. ಇದು ವಿ ಹರಿಕೃಷ್ಣ ಮ್ಯೂಸಿಕ್ ವಾವ್, ಅಥವಾ ಇನ್ನೊಬ್ರು ಮ್ಯೂಸಿಕ್ ಇಳೆಯರಾಜ ಆಲ್ ಟೈಮ್ ಅವರು ಇದ್ರು. ಸೊ ಇರ್ಲಿ ಹಂಗೆ. ಸೊ ಆ ತರ ಅಪ್ಪದ ಅಪರೂಪಕ್ಕೆ ಈ ನಿಮ್ಗೆ ಈ ತರದ ಒಂದು ಇನ್ಸೆಕ್ಯೂರಿಟಿ ಫೀಲ್ ಏನಾದ್ರೂ ಇದೆಯಾ? ನಾಯಕನೇ ಆಗ್ಲಿ ನಟಿಯೇ ನಾಯಕ ನಟಿಯೇ ಆಗ್ಲಿ ಅದೊಂದು ಟೈಮಿಗೆ ಅವರು ಪೀರಿಯಡ್ ಇರ್ತಾರೆ, ಮತ್ತೆ ಅವ್ರು ಇಪ್ಪುದಿಲ್ಲ. ಸೊ ನಿಮ್ಗೆ ಆ ತರದ ಒಂದು ಇನ್ಸೆಕ್ಯೂರ್ ಫೀಲ್ ಏನಾದ್ರೂ ಇದೆಯಾ ಆತರ? ಅಥವಾ ಹೌ ಐ ಶುಡ್ ಬಿ ಪ್ರಿಪೇರ್ಡ್ ಆತರ ಆಗುವಾಗ ನಾನು ಏನಕ್ಕೆಲ್ಲ ರೆಡಿ ಆಗಿರ್ಬೇಕು ಅನ್ನೋದಕ್ಕೆ ಆತರ ಏನಾದ್ರು ಇದೆಯಾ?
1: ನಾನು ಇನ್ನೂ ಒಂದು 10 ವರ್ಷ ಕಾಪಷ್ಟು ನಾನು ನನ್ನ ಹತ್ರ ಲೈಬ್ರರಿ ಇತ್ತು. ನಾನು ಡೈಲಿ ರಿಸರ್ಚ್ ಮಾಡ್ತೆ, ನಂದು ಪ್ಲಸ್ ಪಾಯಿಂಟ್ ರಿಸರ್ಚ್. ಇವತ್ತಿನ ಎಂತ ಟ್ರೆಂಡ್ ಇತ್ತು, ನಾಳಿದ ಎಂತ ಟ್ರೆಂಡ್ ಆಯ್ತು, ಸೊ ಅದನ್ನ ರಿಸರ್ಚ್ ಮಾಡ್ತೆ. ಅವಾಗಲೇ ನಾವು ಅದನ್ನ ಮುಂದೋಗಕ್ಕೆ ಸಾಧ್ಯ. ಅದೇ ಕೊಡ್ತಾ ಇಕೊಂಡ್ರೆ ಅದೇ ಬಡಿತಾ ಇಕೊಂಡ್ರೆ
0: 10-10 ವರ್ಷ
1: ಈಗ ಅಂದ್ರೆ ಕೆಲವೊಬ್ರಿಗೆ ಪ್ರೋಗ್ರಾಮರ್ ಅವಶ್ಯಕತೆ ತುಂಬಾ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರಿಗೆ. ಇಳೆರಾಜ ಆಗಲಿ, ಹಂಸಲೇಖ ಸರ್ ಆಗಲಿ, ಗುರುಕಿರಣ್ ಸರ್ ಆಗಲಿ, ಅರ್ಜುನ್ ಜನ್ಯ ಸರ್ ಆಗಲಿ, ಹರಿಕೃಷ್ಣ ಸರ್ ಆಗಲಿ, ಅವರೆಲ್ಲ ಪ್ರೋಗ್ರಾಮರ್ಸೆ. ಬಟ್ ಮ್ಯೂಸಿಕ್ ಡೈರೆಕ್ಷನ್ ಬಂದ್ಮೇಲೆ ಪ್ರೋಗ್ರಾಮಿಂಗ್ ಮಾಡೋಕೆ ಆತಿಲ್ಲ. ಈಗ ಕಂಪೋಸಿಂಗ್ ಮಾಡಿ ಕೊಡ್ಲಕ್ಕಷ್ಟೇ, ಅದ್ರ ಬ್ಯಾಕಿಂಗ್ ಕೀಬೋರ್ಡ್ ಎಲ್ಲ ಪ್ಲೇ ಮಾಡೋದೆಲ್ಲ ಇರೋದಲ್ಲ, ಅದೆಲ್ಲ ಮಾಡ್ತಕ್ಕೂ ನಮ್ಗೆ ಆತಿಲ್ಲ, ಪುರ್ಸೋತ್ ಇದ್ದಿಲ್ಲ. ಅವ್ರನ್ನ ಓಕೆ ಮಾಡಿಸ್ಕ, ಇವ್ರನ್ನ ಓಕೆ ಮಾಡಿಸ್ಕ. ಸೊ ಅದು ಹೆಂಗತ್ತ ಹೇಳ್ರ, ಪ್ರೋಗ್ರಾಮರ್ಸ್ ಕೈ ಕೊಡ ಶುರು ಮಾಡ್ತಾರೆ ಕೆಲವೊಬ್ರು. ಸೊ ಅವ್ರದ್ದು ಏನೋ ಫ್ಯಾಮಿಲಿ ಪ್ರಾಬ್ಲಮ್, ಅದು ಬೇರೆ ಅಂತೂ ಫೈನಾನ್ಷಿಯಲಿ ಪ್ರಾಬ್ಲಮ್. ಪ್ರೋಗ್ರಾಮರ್ಸ್ ಯಾವಾಗ ಕೈ ಕೊಡೋ ಶುರು ಮಾಡ್ತಾರೆ ಆಗಳಿಗೆ ಸ್ವಲ್ಪ ಇವ್ರದ್ದು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರಲ್ಲ ಅವ್ರದ್ದು ಸ್ವಲ್ಪ ಕಮ್ಮಿ ಆತ, ಬತ್ ಆ ಕ್ವಾಲಿಟಿ ಕೊಡಕ್ ಆತ ಇಲ್ಲ. ನಮ್ದು ಹೆಂಗ್ ಎಂತ ಪ್ಲಸ್ ಪಾಯಿಂಟ್ ಅಂತ ಹೇಳ್ರೆ, ನಾನು ಪ್ರೋಗ್ರಾಮರೇ. ಸೊ ನಾನು ಎಂತ ಬೇಕಾದ್ರೆ ಮಾಡ್ಲಕ್ಕ, ನನಗೆ ಮ್ಯೂಸಿಕ್ ಡೈರೆಕ್ಷನ್ ಬಿಡ್ತೆ, ನಾನು ಪ್ರೋಗ್ರಾಮಿಂಗ್ ಮಾಡ್ಕೊಂಡೇ ಇರ್ತೇನೆ ಹೇಳ್ರು. ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಕೊಂಡು ನಾನು ಪ್ರೋಗ್ರಾಮಿಂಗ್ ನಾನೇ ಮಾಡ್ತೇ ಈಗ.
0: ಸೊ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದ್ರೆ ನೀವ್ ಎಂತೆಲ್ಲ ನೋಡಿಸ್ತೀರಿ, ಯಾವ್ದೆಲ್ಲ ಬರುತ್ತೆ?
1: ನಾನು ಇದು ಪಿಯಾನೋ ಪ್ಲೇ ಮಾಡ್ತೆ, ಅದೇ ಪಿಯಾನೋ ಒಂದೇ ಕರೆಕ್ಟ್ ಆಗಿ
0: ಪ್ಲೇ ಮಾಡ್ತೀನಿ. ಸೊ ಇಷ್ಟೆಲ್ಲ ಇರೋ ನಿಮ್ಗೆ ನಿಮ್ಮ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು?
1: ರವಿ ಬಸ್ರೂರು
0: ಅವರೇ ಅವರೇ ನಿಮ್ಮ ಫೇವರೇಟ್. ಆ ರವಿ ಬಸ್ರೂರು ಅವರನ್ನ ಒಬ್ಬರನ್ನ ಬಿಟ್ರೆ
1: ಮುಂಚೆ ಅವ್ರನ್ನ ತಕಂದ್ರೆ ಹಂಸಲೇಖ ಸರ್, ಅವ್ರದ್ ಸಾಂಗ್ಸ್ ಈಗಳು ಎವರ್ ಗ್ರೀನ್. ಮೊನ್ನೆ ಊರಿಂದ ಪತಿಗೂ ಸಾಂಗ್ ಕೇಳ್ಕಂತ ಬತ್ತ ಇಲ್ಲಿಂದ ಪತಿಗೂ.
0: ಇದನ್ನ ನಂಗೆ ನಿಮ್ಗೊಂದ್ ಕೇಮ್ಕಿತ್ತು, ನೀವು ನಿಮ್ದು ಉತ್ತರ ಹೇಳಿ, ನಾ ಇನ್ನೊಂದ್ ಪ್ರಶ್ನೆ ಕೇಮ್ಕಿತ್ತು ಹೇಳಿ.
1: ಅದೇ ಅವ್ರದ್ದೆಲ್ಲ ಲೆಗಸಿ ಅದಿನ್ನೂ ಇಂಪ್ಯಾಕ್ಟ್ ಹಂಗೆ ಇತ್ತು, ಅದು ಮುಂದಿನ ಜನರೇಷನ್ ಗೊತ್ತಿಲ್ಲ, ಬಟ್ ನಮ್ಮೆಲ್ಲ ಇಂಪ್ರೆಷನ್ ಇತ್ತಲ್ಲ ಅದು ಹಂಗೆ ಇತ್ತು. ಮತ್ತೆ ಆಗಳಿಕೆ ಅಂತ ಹೇಳಿದ್ರೆ ಜಾಸ್ತಿ ಸಾಂಗ್ ರಿಲೀಸ್ ಆತಿಲ್ಲ ಇತ್ತು. ಈಗ ಸಾಂಗ್ ಈಗ ನೀವು ಕಾಣ್ತೀರಿ ಹಿಂಗೆ ಮೊಬೈಲಾಗಿ ಹಿಂದೋಡಿ ಬಿಡ್ತೀರಿ ಅಷ್ಟೇ. ಒಂದು ಸಾಂಗ್ ಬಂದ್ರೆ ಮುದ್ದುಗುಂಬ ಸಾಂಗ್ ಬಂತ ಅನ್ಕಣಿ ಆಯ್ತಾ, ಹಿಂಗೆ ಕಣ್ರಿ ಸ್ಕ್ರಾಲ್ ಮಾಡ್ರಿ
0: ಮತ್ತೊಂದು. ಹಾಂ
1: ಅಷ್ಟೇ ನೆನಪಿಪ್ಪುದು. ಮುಂಚೆ ಕ್ಯಾಸೆಟ್ ಹಾಕು ಫಾರ್ವರ್ಡ್ ಮಾಡೋಕೆ ಆತಿಲ್ಲ ಇತ್ತು ಇದ್ರಲ್ಲ ರೇಡಿಯೋದಲ್ಲ, ಇಡೀ ಸಾಂಗ್ ಕೇಳಕ್ಕೆ ಇನ್ನೊಂದು ಸಾಂಗ್ ಬರ್ತಾರೆ. ಸೊ ಆಗಳಿಕೆ ಸಿನಿಮಾನು ಹಂಗೆ ಜಾಸ್ತಿ ಸಿನಿಮಾ ಬರ್ತಿಲ್ಲ ಇತ್ತು, ಬಂದ್ರೆ ಒಂದು 100 ಡೇಸ್. ಈಗ ಒಂದ್ ವಾರ ಓಡ್ರೆ 100 ಡೇಸ್ ಓಡ್ದಂಗೆ ಆ ಲೆವೆಲ್ ಬಂತು. ಸೊ ಅದೇ ಮ್ಯೂಸಿಕ್ ಅವಾಗೆಲ್ಲ ಅವರೆಲ್ಲ ಲಕ್ಕಿ.
0: ಈಗ ಎಷ್ಟು ಕಾಂಪಿಟೇಷನ್,
1: ಕಾಂಪಿಟೇಷನ್ ಕಿಂತ ಅದೇ ಸಷ್ಟೈನ್ ಆತಿಲ್ಲ
0: ಜಾಸ್ತಿ. ಕರೆಕ್ಟ್ ನೀವ್ ಹೇಳಿದ್ದು, ಈಗ ನಮ್ಗೆ ಅಂತಾಕ್ಷರಿ ಹಾಡು ಕೂಕೊಂಡಿರ್ತಲ್ಲ, ಈಗಿಂದ ಯಾವ್ದು ಹಾಡು ಬತ್ತಿಲ್ಲ. ಈ ಮಕ್ಕಳಿಗೂ ನನ್ನ ಸ್ಟೂಡೆಂಟ್ಸ್ಗೂ ಈಗ 19-20 ವರ್ಷದ ಮಕ್ಕಳು ಹಾಡುದು ಹಳಿ ಹಾಡ್ನೆ, ಯಾಕೆಂದ್ರೆ ಅವ್ರ ಇದ್ರಲ್ಲಿ ರಿಜಿಸ್ಟರ್ ಆಗಿರೋದು ಅದೇ ಲಿರಿಕ್ಸ್ ಗಳು. ಒಂದು ಆ ಲಿರಿಕ್ಸ್ ಗಳು ಅಷ್ಟು ಲೈಕ್ ಇಂಪ್ಯಾಕ್ಟ್ ಇರ್ತಾ ಇತ್ತು ಅದ್ರಲ್ಲಿ, ಅಂದ್ರೆ ನಮ್ ನೆನ್ಪು ಉಳಿತಾ ಇತ್ತು, ಅಂದ್ರೆ ನಮ್ ಮನ್ಸಿಗೆ ತಾಕ್ತಾ ಇತ್ತು ಅಂತ ಅರ್ಥ. ಈಗಿನ ಲಿರಿಕ್ಸ್ ಗಳು ಹಿಂಗ್ ಬತ್ ಹಿಂಗ್ ಬತ್ ಅದ್ರ ಮ್ಯೂಸಿಕ್ ಅಥವಾ ಅದ್ರ ಟ್ಯೂನ್ ಅದ್ರ ಇನ್ನೊಂದ್ ಯಾವ್ದೋ ನಮ್ಗೆ ನೆನಪಲ್ಲಿ ಉಳಿಯುತ್ತೆ. ಬಟ್ ಸಾಹಿತ್ಯ ಅಂತ ಬಂದಾಗ ಅದು ಹಳೆಯ ಹಾಡುಗಳ ಸಾಹಿತ್ಯಗಳೇ ನಮ್ ತಲೆಯಲ್ಲಿ ಉಳಿದು. ಈಗ ಸಚಿನ್ ಬಸ್ರೂರು ಕೇಳಲೆ, ಅವ್ರ ಪಕ್ಕದಲ್ಲಿ ಕೂತಿರೋ ಅಟಲ್ ಅವ್ರನ್ನ ಕೇಳಿ, ನೀವ್ ಯಾರನ್ನೇ ಕೇಳಿ ಅಥವಾ ನನ್ನನ್ನೇ ಕೇಳಿ, ಆ ಲಿರಿಕ್ಸ್ ಹಿಂದಕ್ಕೆ ಹೋಗ್ಬಿಡುತ್ತೆ ನಾವು. ಸೊ ಅದೇ ನೀವ್ ಹೇಳುದು, ಒಂದು ನಮ್ಗೆ ತುಂಬಾ ಕೇಂಬಷ್ಟು ಟೈಮ್ ಇಲ್ಲ ಈಗ, ಮತ್ತೊಂದು ನಾವೆಂತ ಹೇಳ್ತೇವೆ, ತುಂಬಾ ಸಿಕ್ಕಾಪಟ್ಟೆ ಮ್ಯೂಸಿಕ್ ಒಳಗಿದ್ದೀವಿ ನಾವೀಗ.
1: ದಿನಕ್ಕೆ ಎಷ್ಟು ಸಾಂಗ್ ರಿಲೀಸ್ ಆಗ್ತದೆ, ಎಷ್ಟು ಲಕ್ಷ ಸಾಂಗ್ ರಿಲೀಸ್ ಆಗ್ತದೆ, ಅದರಲ್ಲಿ ಯಾವ್ದೋ ನಮ್ದು ಒಂದು. ಮುಂಚೆ ಹಂಗಲ್ಲ, ಒಂದಿಷ್ಟು ಲಿಮಿಟೆಡ್, ಒಂದ್ ಪಿಕ್ಚರ್ ಇದು ಒಂದ್ ಕ್ಯಾಸೆಟ್ ಬಂದಿರುತ್ತೆ, ಅದರದ್ದು ಕೇಂತ ಇರುತ್ತೆ. ನಾವು ಇನ್ನೊಂದ್ ಪಿಕ್ಚರ್ ಪಾಪ್ಯುಲರಿಗೂ ಅದೇ ಕೇಂತ ಇರುತ್ತೆ.
0: ಕರೆಕ್ಟ್.
1: ನಂಗೆ ಇನ್ನೂ ನೆನ್ಪಿತ್ತು, ನಾನು ಶ್ರೀಮಂಜನಾಥ ಪಿಕ್ಚರ್ ಇದ್ ಸಾಂಗ್ ಎಷ್ಟು ಸಲ ಕೇಳಿದೆ, ಮೂರ್ ಕ್ಯಾಸೆಟ್ ಹಾಳು ಮಾಡಿದೆ ಕೇಂದ್.
0: ಓಕೆ, ಸೊ ಸಚಿನ್ ಅವ್ರದ್ದು ಫೇವ್ರೇಟ್ ಹಾಡು ಯಾವ್ದು? ರವಿ ಬಸ್ರೂರ್ ಹಾಡುಗಳನ್ನ ಬಿಡಿ, ಅದ್ ಬಿಟ್ಟು ಬೇರೆ ಹಾಡುಗಳು.
1: ಪರವಶನಾದೇನು ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಹರಿಯುವ ಮುನ್ನವೇ. ಆ ಸಾಂಗ್
0: ಪರಮಾತ್ಮ. ನೀವು ಕಂಪೋಸ್ ಮಾಡಿರೋ ಹಾಡು, ನಿಮ್ದೇ ಮಗು, ಮಕ್ಕಳಿದ್ದಾರೆ ಈಗ ನಿಮ್ಗೆ ತುಂಬಾ, ಅಷ್ಟೊಂದು ಹಾಡುಗಳನ್ನ ಕಂಪೋಸ್ ಮಾಡಿದ್ದೀರಿ ಈಗ. ಸೊ ಅದ್ರಲ್ಲಿ ನಿಮ್ದು ಇಷ್ಟದ ಹಾಡು ಯಾವ್ದು?
1: ಮುದ್ದುಗುಮ್ಮ ಸಾಂಗ್ ಫೇವ್ರೇಟ್.
0: ಒಂಚೂರು ನಮ್ಗೆ ಹೇಳ್ತೀರ ನಾವು ಒಂಚೂರು ಕೇಂತೋ?

0: ஹோதே நன்னே.
1: வாவ், சூப்பர், பியூட்டிஃபுல், பியூட்டிஃபுல். கேளுக்ர இது கேன் வல்ல ನಿಮಗೆ ಮುದ್ದ ಗುಮ ಹಾಡನ್ನ ಒಂದಸಲ ಕೇನ್ಕ ಕಾಣ್ಕಂದ ಅನ್ಸುತ್ತೆ ಅನ್ಸುತ್ತೆ. ಕರಾವಳಿ ಚಿತ್ರದ ಹಾಡಲ್ಲ. ಓಕೆ, ನಮ್ಮ ಸಚಿನ್ ಬಸ್ರೂರು ಅವರು ಮ್ಯೂಸಿಕ್ ಕಂಪೋಸ್ ಮಾಡಿರುವಂತಹ ಹಾಡು. ಲಾಸ್ಟ್ ಪ್ರಶ್ನೆ ಒಂದು ಕೇಂಕಿತ್ತ. ಯೂಶುವಲಿ ನಾವು ಕೇಳುಗರಾಗಿ ಅಥವಾ ಹಾಡನ್ನ ಪ್ರೀತಿಸುವವರಾಗಿ ಹಾಡು ಕೇಂಬತ್ತಿಗೆ ಒಬ್ಬೊಬ್ರಿಗೆ ಒಂದೊಂದು ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇರುತ್ತೆ. ಲೈಕ್ ನನಗೆ ರೊಮ್ಯಾಂಟಿಕ್ ಹಾಡುಗಳಿಷ್ಟ, ನನಗೆ ಪ್ಯಾಥೋಸ್ ಇಷ್ಟ, ನನಗೆ ಫುಲ್ ಜೋಶ್ ಫುಲ್ ಸಾಂಗ್ ಇಷ್ಟ, ನನಗೆ ಟಪ್ಪಾಂಗುಚ್ಚು ಇಷ್ಟ, ಹಾಂಗೆಲ್ಲ ಇರುತ್ತೆ. ನಿಮ್ಗೆ ಆಸ್ ಅ ಕಂಪೋಸರ್, ನೀವು ಕಂಪೋಸ್ ಮಾಡುವಾಗ ಇದೊಂದು ಸಾಂಗ್ ಅವ್ನು ಹೇಳ್ತಾರೆ, ಈಗ ಡೈರೆಕ್ಟರ್ ನಮ್ದೊಂದು ಸಿಚುವೇಶನ್ ಹೆಂಗಿತ್ತೋ, ಅವಳು ಮರ್ತಿರ್ತಾಳ, ಅವ್ನು ಮರ್ತಿರ್ತಾ, ಈ ತರ ಒಂದು ಸಿಚುವೇಶನ್, ಅಥವಾ ಅವರಿಬ್ರು ಪ್ರೀತಿ ಮಾಡೋ ಸಿಚುವೇಶನ್, ಇಂಥ ಸಿಚುವೇಶನ್ ಬಂದಾಗ ನೀವು ಯಾವ ಹಾಡನ್ನ ಫುಲ್ ಜೋಶ್ ಅಲ್ಲಿ ಕಂಪೋಸ್ ಮಾಡಕ್ ಇಷ್ಟಪಡ್ತೀರಿ? ರೊಮ್ಯಾಂಟಿಕ್, ಪ್ಯಾಥೋಸ್, ಆರ್ ಜಾಯ್, ಆರ್ ಯಾವ ತರದ್ದು?
2: ನಂಗೆ ಯೂಶಲಿ ಡಿಫ್ರೆಂಟ್ ಆಗಿ ಕೊಡ್ಕೊಂಡ್ರೆ ನಂಗೆ ಆಸೆ, ಎಲ್ಲ ಸಿನಿಮಾದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇರುತ್ತಲ್ಲ, ಸೊ ಎಲ್ಲ ಜಾನರಲ್ಲೂ ಸಾಂಗ್ ಮಾಡ್ಕೊಂಡ್ರೆ ಆಸೆ. ಬಟ್ ನಿಮ್ಗೆ ಫೈನಲಿ ಅದು ಜಾಸ್ತಿ ತಲೆಯಲ್ಲಿ ಉಳಿದ ಮೆಲಡಿ ಸಾಂಗ್ಸ್. ಮೆಲಡಿ ಸಾಂಗ್ಸ್ ನೀವು ಈಗ ಯಾವ್ದಾರು ಹಳೆ ಸಾಂಗ್, ಯಾವ್ದಾರು ರೇಜ್ ಸಾಂಗ್ ಗಳ ನೆನ್ಪು ಮಾಡ್ಕೊಂಡು, ಯಾವ್ದು ನೆನ್ಪಿಗೆ ಬರ್ತಲ್ಲ ಅಷ್ಟೇ, ಮೆಲಡಿ ಸಾಂಗ್ಸೇ ನೆನ್ಪಿಗೆ ಹೋಗ್ಬೋದು. ಅದೆಲ್ಲ ಸಖತ್ ಸಾಂಗ್ಸ್, ಅದ್ ನನ್ ಫೇವ್ರೇಟ್ ಸಾಂಗ್
1: ಗೀತಾಂಜಲಿ.
2: ಹಾ, ಗೀತಾಂಜಲಿ. ನಿಮ್ಗೆ ತಲೆಯಲ್ಲಿ ಸಸ್ಟೈನ್ ಆಗುದೇ ಮೆಲಡಿ ಸಾಂಗ್ಸ್. ಮೆಲಡಿ ಸಾಂಗ್ಸ್ ನಂಗೂ ಮೆಲಡಿ ಸಾಂಗ್ಸ್ ಇಷ್ಟ. ಬೇಗ ಕಂಪೋಸಿಂಗ್ ಮಾಡೋದೇ ನಾನು
1: ಇಷ್ಟಪಡ್ತೀರಿ, ಅಂತದೆಲ್ಲ ಸಿಕ್ಕರೆ ತುಂಬಾ ಹಾರ್ಟ್ ಅಂಡ್ ಸೋಲ್, ಇಲ್ಲಾಂದ್ರೆ ಆಸ್ ಅ ಕಂಪೋಸರ್ ನೀವು ಮಾಡ್ತೀರಿ, ಬಟ್ ನಮ್ದೊಂದು ಲೈಕ್ ಅಂತ ಇರುತ್ತಲ್ಲ, ಇದನ್ನ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬೇಕು ಹಿಂಗೆ ಹಂಗೆ ಅಂತಲ್ಲ, ನೀವೇ ಅದ್ರೊಳಗೆ ಸೇರಿ ಮಾಡುವಂತದ್ದು ವೆರಿ ನೈಸ್. ಸಚಿನ್ ಅವರೇ, ನಾವು ಕಾಲ್ ಮಾಡಿ ಸರ್ ಬನ್ನಿ ಅಂದ ಕೂಡಲೇ ನೀವು ಬಂದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ.
2: ಥ್ಯಾಂಕ್ ಯು.
1: ಸೊ ಕರಾವಳಿಯ ಈ ಸಕ್ಸಸ್ ನಿಮ್ಗೆ ಇನ್ನಷ್ಟು ಸಕ್ಸಸ್ ಕೊಡ್ಲಿ. ಈಗಲೇ ನಾಲ್ಕು ಸಿನಿಮಾಗಳಿದೆ ಅಂತ ಹೇಳಿದ್ರಿ, ಇನ್ನಷ್ಟು ಸಿನಿಮಾಗಳು ಕೈ ತುಂಬ, ಕಾಲ್ ತುಂಬ, ಮಂಡಿ ತುಂಬ, ಹೃದಯ ತುಂಬ.
2: ಮಂಡಿ ತುಂಬ ಬೇಡ ಮರ್ರೆ, ಮಂಡಿ ಎಲ್ಲ ಹಾಳಾಗಿದೆ.
1: ಓಕೆ, ಮಂಡಿ ಹಾಳಾಪಷ್ಟು ಬೇಡ, ಬಟ್ ನಿಮ್ಗೆ ಕ್ವಾಲಿಟಿ ಸಿನಿಮಾದ ಕ್ವಾಲಿಟಿ ಹಾಡುಗಳನ್ನ ಕೊಡುವಂತಹ ಒಂದು ಎಂತ ಹೇಳ್ತಾರೆ ತಾಕತ್ತು ಸದಾ ಇರಲಿ. ಜನ ಹಾಡ್ ಅಂದ್ಕೊಳ್ಳೆ ಸಚಿನ್ ಬಸ್ರೂರು ಅವ್ರನ್ನ ನೆನಪು ಮಾಡ್ಕೋಬೇಕು. ಈಗ ನೀವು ನನ್ ಮುಂದೆ ಕೂತ್ಕೊಂಡು ಹಂಸಲೇಖ ಅವ್ರನ್ನ ಹ್ಯಾಂಗ್ ನೆನಪು ಮಾಡ್ಕೊಂಡ್ರೆ ಅಲ್ಲ, ಅಥವಾ ರವಿ ಬಸ್ರೂರು ಅವ್ರನ್ನ ಹ್ಯಾಂಗ್ ನೆನಪು ಮಾಡ್ಕೊಂಡ್ರೆ ಅಲ್ಲ, ಹಾಗೆ ನನ್ಗೆ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಐ ಲೈಕ್ ಸಚಿನ್ ಬಸ್ರೂರು ದ ಮೋಸ್ಟ್ ಅಂತ ಹೇಳೋ ತರ, ಆ ತರದ್ದೊಂದು ರೀತಿಯಲ್ಲಿ ಅಷ್ಟು ಮಟ್ಟಿಗೆ ನಮ್ಮೂರ್ ಹುಡುಗ, ನಮ್ ಬಸ್ರೂರಿನ ಹುಡುಗ ಬೆಳಿಲಿ ಅನ್ನೋದು ನಮ್ಮ ರೇಡಿಯೋ ಕುಂದಾಪುರದ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್, ದೇವರು ಒಳ್ಳೇದ್ ಮಾಡ್ಲಿ ನಿಮ್ಗೆ.
2: ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಸೊ ರೇಡಿಯೋ ಕುಂದಾಪುರಕ್ಕೆ ಎಂತಾರು ಹೇಳುಕಿದ್ರೆ ಹೇಳಿ ಮಾರ್ರೆ.
2: ರೇಡಿಯೋ ಕುಂದಾಪುರ ನಂಗೆ ಖುಷಿ ಆಯ್ತಿದೆ. ಫಸ್ಟ್ ಮುಂಚೆನೆ ಕೇಳಿದೆ ನಾನು, ನೀವು ಸ್ಟಾರ್ಟ್ ಮಾಡಿದಾಗಳಿಗೆ ಕೇಳಿದೆ, ಮಾವನೇ ಬಂದದ ಅನ್ಸುತ್ತಲ್ಲ.
1: ಹೌದು, ಅವ್ರದೇ ಸಿಗ್ನೇಚರ್ ಟ್ಯೂನ್ ರೇಡಿಯೋ ಕುಂದಾಪುರ.
2: ಆ ಟೈಮಿಗೆ ನಂಗೆ ಬಪ್ಪು ಕಾಯ್ಲಿಲ್ಲ, ನಾನು ಬೆಂಗಳೂರಿಗೆ ಇದ್ದೆ ಮೋಸ್ಟ್ಲಿ. ತುಂಬಾ ಖುಷಿ ಆಯ್ತು ಅಂದ್ರೆ, ನಂತರವೇ ತುಂಬಾ ಜನ ಇನ್ನು ಸಿಂಗರ್ಸ್ ಗಳಿದ್ರ, ಮ್ಯೂಸಿಷಿಯನ್ ಇದ್ರ, ಸೊ ಆರ್ಟಿಸ್ಟ್ ಗಳಿದ್ರ, ಅವ್ರನ್ನೆಲ್ಲ ಕರ್ಸ್ಕ ಬಂದು ಹಿಂಗೆ ಕೂರಿಸಿ ಇಂಟರ್ವ್ಯೂ ಮಾಡಿ ಒಂದಿಷ್ಟ ಪ್ಲಾಟ್ಫಾರ್ಮ್ ಅವರಿಗೂ ಸಿಕ್ಲಿ. ಈ ತರ ಇದು ಈ ಮಟ್ಟದ ರೇಡಿಯೋ ಇನ್ನು ದೊಡ್ಡದ ರೀತಿಯಲ್ಲ ಆಯ್ಲಿ, ಕುಂದಾಪುರದಲ್ಲ ಮಂಗಳೂರು ತನಕ ರೀಚ್ ಆಯ್ಲಿ, ಮಂಗಳೂರವರಿಗೂ ಕೇಳಲಿ ಕುಂದಾಪುರದ ಭಾಷೆ ಸಾಂಗ್.
1: ಅಲ್ಲ, ನಮ್ದೀಗ ಪ್ರಪಂಚದಾದ್ಯಂತ ನಮ್ದು ಆಪ್ ಇದೆ ರೇಡಿಯೋ
2: ಕುಂದಾಪುರ.
1: ನೀವು ಬೆಂಗಳೂರು ಹಂಗೇರಿ ಅದ್ರ ಆಚೆಗೆ ಇರಿ, ಎಲ್ಲರೂ ಕೇಂತ್ರ ಈಗ ನಮ್ ಕುಂದಾಪುರ ಕನ್ನಡನ ರೇಡಿಯೋ ಕುಂದಾಪುರದಲ್ಲಿ.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ನಿಮ್ಮ ಇಂಟರ್ವ್ಯೂ ಕೂಡ ಎಲ್ಲ ಕೇಂದ್ರ. ಓಕೆ, ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ನಮ್ಮ ಸಚಿನ್ ಬಸ್ರೂರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕುಂದಾಪುರ ಮಾತುಕತೆಯನ್ನ ಮುಗಿಸಿ ಪ್ರಿಯ ಕೇಳುಗ್ರೆ ನಾವೀಗ ಹೊರಡ್ತಾ ಇತ್ತ. ನಾ ಕೆಲವೊಂದು ಹಾಡು ಹೇಳಲ್ಲ, ಇವರು ಸಚಿನ್ ಬಸ್ರೂರ್ ಕೂಡ ಹಾಡಿದ್ರು, ಎಲ್ಲದನ್ನು ನೀವು ಕಾಣ್ಲಾ ಕೇಳಲಾ ಅಂತಂದ್ರೆ ಈಗಲೇ ಈಗಳಿಗೆ ಇವತ್ತೇ ಹುಡುಕಿ ಕಾಣಿ, ಮತ್ತೆ ಕೇಳಿ, ಮತ್ತೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ
3: ಹುಡುಕುದು ಒಂದೇ ಮರ ಹಸಿ ಮಟ್ಟಿ ಬೆಂಕಿ ಕೊಡುದು ಒಂದೇ ಹೇಳಿದೆ ಪಟ್ಟಿ ಮನೆ ನೀನೆ ಒಂದು ಐದು ಸಾವಿರದ ಕಾಲ್ ಕಣ ಮಾಡ್ತೇನೆ ನಾ ಅಲ್ಲಿ ಓಡಿ ಹೋಗ್ತಾನ.

0: ಅಣ್ಣ ಏನಣ್ಣ ನಿಂತ್ಕೊಂಡ್ ಮರೆ, ನಿಂಗೊಂದ್ ಸಾಲು ಕೊಟ್ಕೊಂಡ ಮುಗಿಸಿ ಬಿಟ್ಟು ಬೆಕ್ಕಿನ ಕಂಡಾಗ ಎಳಕ ತಿರುವುದಾಯ್ತಲ್ಲ ಮರೆ.
1: ತೆಗಿ ತೆಗಿ.
2: ಅಲ್ಲ ಮರ, ನೀವ್ ಈಗ ಕೇಮ್ದ? ನೀನ್ ಸಾಯಂಕಾಲದವರೆಗೆ ಇದೀತ, ನಾವೇನ್ ಓಡಿ ಹೋಗ್ತಾ ಮರ.
0: ಎಲ್ಲೆಲ್ಲ ಸಾಲ ಮಾಡಿದ್ ಹೇಳ್ಕೊಂಬ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಭಂಡಾರ್ಕಾ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಳ್ರೆ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತೀವಿ ಕುಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿಯವರು ನಮ್ಮೊಟ್ಟಿಗೆ ಇದ್ರು ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ. ನಮಸ್ಕಾರ.
1: ಹೆಂಗಿದೆ?

0: ಮಕ್ಕಳಿಗೆ ಏನಾದ್ರು ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
1: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
0: ನಾನು ಹಿಂದೆ ಸೋಷಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
1: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
0: ಹಾ, ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರ್ ಇದೆ.
1: ಇದೆ, ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರಿ ಮಕ್ಕಳಿದ್ರಂದ್ರೆ ಅದು ಹೆಚ್ಚೆ. ಯಾವ ತರ ಎಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ ಶಾಲೆಯಲ್ಲ?
0: ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಬೋದ ಅವ್ರ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕವು, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ, ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ಮ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
1: ಒಂದು ಕಾಲದಲ್ಲಿ ಸರ್. ನಾವು ಅಲ್ಲಿ ಹೈಸ್ಕೂಲಿಗೆ ಹೋಗಿಗೆ ನಮ್ಮ ಅಪ್ಪ ಬಿದಿಕೊಳ್ಳಿ ಹೋಗಿ ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು, ನಮ್ಮ ಮಗಿಗೆ ಒಂದು ಸೀಟ್ ಕೊಡಿ. ಈ 250-247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದ ಬೇಡ, ಅಲ್ಲಿ ಹೋಯ್ದು ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು, ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
0: ಅಂತ ಪರಿಸ್ಥಿತಿ ಬಂದಿದೆ.
1: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಈಗ ಈ ಬಗ್ಗೆ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣ ಎಲ್ಲ ಟೀಚರ್, ಅವ್ರನ್ನ ಹತ್ರದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡು ಸುಮಾರ್ ಟೈಮ್. ಯಾಕೆ ಗೊತ್ತಾ, ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳನ್ನ ಮಕ್ಕಳ ಅಬ್ಬಿ ದಿಕ್ಕಳಿಗೆ ದಮ್ಮಯ್ಯ ದಕ್ಕ ಅಪ್ಪ ಅಬ್ಬಿ ದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ, ಆಕರ್ಷಣೆಗಳು. ನಿಮ್ಗೆ ಎಂತ ಅನ್ಸುತ್ತೆ ಆ ಬಗ್ಗೆ?
0: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸ್ಪರ್ಧಾತ್ಮಕ ಯುಗ, ಎಲ್ಲ ಕಡೆ ಈಗ ನಾವು ನೋಡ್ತೇವೆ, ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು, ಇಂಗ್ಲಿಷ್
1: ಶಾಲೆಗಳು.
0: ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗೋದಕ್ಕೂ, ಈ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
1: STD ಬೂತ್ಗಳು ಕಾಣ್ತೀವಿ,
0: ಬೂತ್ ಇದ್ದಿತ್ತು. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಹಾಗೆ ಇರ್ತದೆ. ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂತ ಒಂದು ಸಂಸ್ಥೆ ಆಗ್ಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
1: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡಕಂತೂ ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪು ಕೋಯ್ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರು. ಎವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
0: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
1: ನಮ್ಗೆ ಕಾಳುವಾರ ಅಂದ ಕೂಡಲೇ ನೆನಪಾಪದ್ ಕಾಳುವಾರ ಷಷ್ಠಿ.
0: ಹೌದು,
1: ಷಷ್ಠಿ ಬಂದ್ರೆ ಅದ್ರ ಕಾಳುವಾರ ಗೋತಿಲ್ಲ, ಷಷ್ಠಿ ಗೋತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹೋಗ್ದಂದ ಅರ್ಥ.
0: ಹೌದು.
1: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
0: ಬರ್ದದಲ್ಲ, ಹಿಂದೆ
1: ಮೊದ್ಲಿಂದಾನೆ ಇದ್ದದ್ದ
0: ಜನಪದರೆ ಅದನ್ನ ಇದ್ ಮಾಡಿದ್ದಾರೆ.
1: ವೆರಿ ನೈಸ್, ಬ್ಯೂಟಿಫುಲ್. ಹೇಳಿ ಸರ್.

0: ಸೂಪರ್, ಇಷ್ಟೆಯಾ ಎರಡೇ ಲೈನ್?
1: ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ ನಾಗ ದೇವರು ಬನ ಅಂತ ಕ್ಷಣ ಅಲ್ಲಿ ಬಾಗಳ ಹೋಗಿದ್ದೇ ಇರ್ತದೆ, ಬಾಗಳ ಮರ
0: ಹೌದು,
1: ಅದ್ರ ಹೂವೆಲ್ಲ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲೇ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗೆ
0: ಕೇದಗಿ
1: ಅದು ಬಹಳ ಪ್ರಿಯ.

0: ನಮ್ಗ ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗೋದೇ ಇಲ್ಲ.
1: ನಿಜ
0: ಏನೇನಲ್ಲ ತಂದ್
1: ಆದ್ರ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ ಯಾವ
0: ಅಲ್ಲ
1: ಅಂದ್ರೆ, ನೀವು ಬಾಗಳ ಹೂಗ್ ತಕೊಂಡ್ರು, ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ಅದು
0: ಮೈಲ್ಡ್ ಸ್ಮೆಲ್
1: ತುಂಬಲ್ಲ. ಆದ್ರ ಆ ಸ್ಮೆಲ್ ಕೊಡುವಂತ ಆ ಖುಷಿ ಇದೆಯಲ್ಲ, ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ, ಆ ಚಿತ್ರಣ ನಾವು ಶಾಣಕಿ ಪತಿ ಕಂಡದ್ದ. ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೇ ನಾವು ಮುಡ್ಕಂದು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದ್ವೆಗಳಿಗೆ ಒಂದ್ ಕಟ್ಟಿ ಆದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪು ಬರುತ್ತೆ. ತುಂಬಾ ಪರಿಮಳ ಅಲ್ಲ, ಇವನ್ ಕ್ಯಾದಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ. ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್ ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೂಗ, ಸಿಂಗರ್ ಹೂಗ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೆ ನಾನು ಕುತ್ಕೊಂಡಿರ್ತ ಸುತ್ತಮುತ್ತ ತಿರುಗ್ತಾ ಇದ್ರ ಅದ್ರ ಪಕ್ಕದಲ್ಲೇ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ತ ಕಾಣೆ, ಅದೊಂದ್ ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗೆ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಅನ್ನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡುದೇ ಬೇರೆ. ಅದ್ ಯಾವ್ದು ಒಂಥರ ಘಾಟ್ ಅಲ್ಲ
0: ಆತರ
1: ಹೇಳಿ ಸರ್ ಮುಂದುವರಿಸಿ.
0: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕೆ ದೇವರು ನಾವು ನೋಡ್ತೇವೆ. ಅಮ್ಮನವ್ರ ದೇವಸ್ಥಾನ ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ ಕೊಲ್ಲೂರು.

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ
0: ಕೊಲ್ಲೂರಮ್ಮನ ಎಲ್ಲ ಅವರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿ ಕೇಳಿ. ಆಗ ಅವರಲ್ಲಿ ಇದ್ದಂತ ಒಂದು
1: ಚಕ್ರ
0: ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತಾ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ ಆಯ್ತಂತೆ.
1: ವಾವ್, ಇಷ್ಟು ಲೈಕ್ ಇತ್ತು ಕತೆ,
0: ಶುಭ ಆಯ್ತಂತೆ.
1: ಜನಪದ ಕತೆ, ಇಷ್ಟು ಲೈಕ್ ಇತ್ತು. ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡು ಚಕ್ರ ಸರ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ
0: ಚಿನ್ನ.
1: ಅಂದ್ರೆ ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್ಕೊಂಡ್ ಕಂಬಗಾತಿ.
0: ಅಂದ್ರೆ ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದ್ ಮಾಡುದು, ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ, ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: ಚಪ್ಪಾಳೆ ಲೈಕ್ ಐ ಸರ್, ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು
1: ಮಗುವಿನ ವರ್ಣನೆ ಮಾಡುವಂತ
0: ಎಷ್ಟು ಲೈಕ್ ಅಲ್ಲ, ಹೆತ್ತಬ್ಬಿಗೆ ಹೆಗ್ಣ ಮುದ್ದಂಬ್ರ
1: ಮಗು ಹೇಗೆ ಇರ್ಲಿ, ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ, ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ, ತನ್ ಮಗುವೆ ಮುದ್ದು
0: ಅಲ್ದ, ಅದರಷ್ಟು ಚಂದ ಬೇರೆ ಯಾವ್ದು ಇಲ್ಲ ಅಂತ. ಸೊ ನೈಸ್. ಸೊ ಇದನ್ನೆಲ್ಲ ನೀವು ನಿಮ್ ಮಕ್ಕಳಿಗೂ, ನಿಮ್ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ?
1: ಹಾ, ನಾನಂದ್ರೆ ನನ್ನ ಕನ್ನಡ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ, ಭಾವಗೀತೆ ಬರ್ತದೆ, ಜನಪದ ಬರ್ತದೆ, ಲಾವಣಿ ಬರ್ತದೆ, ಅದನ್ನೆಲ್ಲ ನಾನು ರಾಗ, ಈಗ ಹೊಸ ಪಠ್ಯ ಬಂದಾಗಲೇ ರಾಗ ಹಾಕಿದ್ದೇನೆ. ಈಗ ನಮ್ ಕನ್ನಡ ಶಿಕ್ಷಕರ, ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ, ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಮತ್ತೆ ನಮ್ಮ ಸರ್ ಅಲ್ಲ, ನಮ್ಮ ಬಿಒ ಆಫೀಸರು, ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದು ಕೆ ಕೆ ಕಾಳವರ್ಕರ್ ಅಂತ. ಅವರು ನನಗೆ ಗುರುಗಳು, ಅವ್ರು ನನಗೆ ಗುರುಗಳು. ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು. ನಾ ಸಾಧಾರಣ 4ನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ,
0: 4ನೇ ಕ್ಲಾಸಿನಿಂದ
1: ನಾನು ಶಾಲೆಯಲ್ಲಿ, ಕಟ್ಟಿಗೇರಿ ಶಾಲೆಗೆ ಹೋಗ್ತಾ ಇದ್ದೇನೆ. ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ, ಅವ್ರು ಒಂದು ಸ್ಪರ್ಧೆ ಇಟ್ಟಿದ್ರು, ಸಂಗೀತ ಸ್ಪರ್ಧೆ. ನಾವು 3 ಜನ ಹೋಗಿತ್ತು, ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ, ಮತ್ತೊಬ್ರು ಸದಾನಂದ ಐತಾಳ್ರ ಅಂತ. ನಾವು 3 ಜನ, ನಂಗ್ ಸಂಗೀತದಲ್ಲಿ ಪ್ರಥಮ, ಇನ್ನೊಬ್ರು ಚಿತ್ರದಲ್ಲಿ, ಸುಬ್ಬಣ್ಣನಿಗೆ ಪ್ರಥಮ, ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ, ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ. ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ. ಅಲ್ಲಿಂದ ನಾವು ಸ್ಟಾರ್ಟ್.
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ,
1: ಆಗಳಿಗೆ ಹಾಡ್ತಿದೆ.
0: ನಿಮ್ಮ ಹಾಡ್ಕೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು. ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು, ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್, ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು. ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ, ತುಂಬಾ ತುಂಬಾ ಒಳ್ಳೇದೆ ಅದು, ಹೇಳ್ತಾರಲ್ಲ ಉಚ್ಛ್ರಾಯ ಮಟ್ಟದಲ್ಲಿದೆ. ಸೊ ತುಂಬಾ ಲಾಯ್ಕ ಇತ್ತು ಸರ್ ನೀವು ಹಾಡಿದ್ದು. ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ? ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ. ನಂಗೆ ಈಗಲೂ ನೆನಪಿದೆ, ನನ್ನ 8ನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದೆಯೋ ವಿವೇಕದಲ್ಲಿ, ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರದ್ ರಾಗ ಹಾಕುದು, ಹಾಡುದು, ಮತ್ ನಮ್ಮ ಹತ್ರ ಹಾಡ್ಸುದು. ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗುವತ್ತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿಕೊಟ್ಟಿದ್ದ ಆ ರಾಗದಲ್ಲಿ ಹಾಡ್ತಾ ಇದ್ದೆ. ಓ ನನ್ನ ಚೇತನ, ಅವ್ರಾವತ್ ಎಂತ ಹಾಡಿರ್ಸಿರ, ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ, ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಎಂತ ಹೇಳಿಕೊಟ್ಟಿರ, ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
1: ಹಾಡ್ತಿದ್ದೆ
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು. ಮತ್ತೆ ಈಸಿ ಅಂತ ಕೇಂದ್ರ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ, ಲಾಸ್ಟ್ ಲೈನ್ ಇರುತ್ತೆ, ಮಧ್ಯದಲ್ಲೆಲ್ಲ ಬಿಟ್ಟದ ತುಂಬಿಸಕಲ್ಲ. ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವ್ ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್, ನೆನಪಿಟ್ಕೊಳ್ಳಿಕ್ ಇದೊಂದು
1: ಒಳ್ಳೆ ಆಸಕ್ತಿ ಬರ್ತದೆ. ಸ್ವಲ್ಪ
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ, ತುಂಬಾ ಇಷ್ಟ ಯಾರಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ. ಕ್ಲಾಸ್ ಅಲ್ಲಿ ಹಾಡ್ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ದಿದ್ರು ಆ ರಾಗ ಕತ್ತೆ ರಾಗ ಆಗಿದ್ರು ನಾವು ಒಬ್ರು 20ಗೆ ಅದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು, ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಆಯ್ತು ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ. ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು. ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಭಾರಿ ಖುಷಿ.
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ.
0: ಓಕೆ,
1: ಈಗ ನಾನು 10ನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ. ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ, ಸಂಕಲ್ಪ ಗೀತೆ ಅಂತ. ಆ ಸಂಕಲ್ಪ ಹೇಗಿತ್ತು,
0: ಯಾವ್ದು ಹೆಂಗಿತ್ತು,
1: ಯಾವ್ದು
0: ಆ ಸಂಕಲ್ಪ ಗೀತೆ ಯಾವ್ದು?

0: ಆರತಿ ಆತರ ಟ್ಯೂನ್ ಅಲ್ಲಿ ಹಾಡಿದ್ನೀವಲ್ಲ. ಸೊ ತುಂಬಾ ತುಂಬಾ ಲೈಕ್ ಇಸ್ ಸರ್. ನೀವೀಗ ಹಾಡಿದೀನಿ ಎರಡ್ ಸಲ ಹಾಡ್ರೆ ಅದ್ ಭಯಪಟ್ಟ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ?
1: ಮುಂದಿನ ಹಾಡು ಬೆಳಗ್ಗೆ.

0: ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು, ನಮ್ಮ ಜನಪದದಲ್ಲಿ
1: ಜನಪದ ಸಂಗ್ರಹ. ಸಂಜೆ ಅವ್ರು ಊಟ ಮಾಡುವ ತನಕ, ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ, ಉದಾಹರಣೆಗೆ ಬಳುಕೂರು, ಹಾಗೆ ಕಂದಾವರ, ಕಾಳವಾರ, ಕೋಣಿ ಈ ಭಾಗದಲ್ಲೆಲ್ಲ, ಯಾಕೆ ಕೇಳಿದ್ರೆ ನನ್ನ ತಾಯಿ ಚೆನ್ನಾಗಿ ಹಾಡ್ತಿದ್ರು.
0: ಹೌದಾ?
1: ತುಂಬಾ ಚೆನ್ನಾಗಿ, ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಆ ರಾಗ ಎನ್ನುವಂತ ನನಗೂ ಆ ರೀತಿಯಾಗಿ ದೈವದತ್ತವಾಗಿ
0: ಹಾಡ್ಕೊಂಡಿದ್ರು.
1: ಅವ್ರು ಹಾಡ್ತಿದ್ರು, ಇಲ್ಲ ಅವ್ರು ತೀರ್ಕೊಂಡ್ರು ಎರಡ್ ಮೂರು ವರ್ಷದ ಹಿಂದೆ.
0: ಹೌದೌದು. ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು, ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು, ಅಳು, ಖುಷಿ, ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೂ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ, ಅವರು ನನಗೆ ಸುಮಾರು, ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ, ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ, ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು ಅವರೇ ಪದ ಪದ ಸೇರಿ ಕಟ್ಟಿ
0: ಹಾಡ್ತಿದ್ರು.
1: ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ, ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ, ಆ ಮಗು ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ ಶಾಲೆಗೆ ಮುಂದೆ ಹೋಗ್ಲಿ, ಮುಂದೆ ಓದ್ಲಿ, ನನ್ ಮಗ ಒಳ್ಳೆ ಇದಾಗ್ಲಿ, ವಿದ್ಯಾವಂತನಾಗ್ಲಿ, ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು ಅಂದ್ರೆ, ಅವರ ಆಸರಿಕೆ ಬೇಸರಿಕೆ, ಅವರ ಒಂದು ನೋವು ನಲಿವು, ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ, ಅಂದ್ರೆ ಅವರ ಏಕತಾನತೆ ಅಂದ್ರೆ, ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ, ನಟ್ಟಿ ನೋಡುವಾಗ್ಲೇ ಇರ್ಬೋದು, ಕೆ ಜಿ ಎಫ್ ಹೋಗಿರ್ಬೋದು, ಎಲ್ಲ ಸಮಯದಲ್ಲಿ ಅವರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ, ಅಪಾರಿಜಾತದ ಹೂವು ಪಾಗರ ಕಬ್ಬಿತ್ತು, ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ, ಅವರು ಆಗಾಗ ಗುನುಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣಿಸ್ತಿತ್ತು.
0: ಹೌದು,
1: ಇವಿ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು, ಆ ಶೋಭನೆ ಹಾಡೇನಿತ್ತು, ಮತ್ತೆ ಈ ರಾಜ ರಾಣಿಯರ ಕತೆ, ಜನಪದ ಕತೆ ಬರ್ತದಲ್ಲ, ಗಾದೆಗಳ ಸಂಗ್ರಹ ಅದನ್ನೆಲ್ಲ ಮಾಡಿ. ಆವಾಗೆಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ, ಆಗ ಕ್ಯಾಸೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು,
0: ವಾಕ್ಮನ್ ತಕೊಂಡು
1: ರೆಕಾರ್ಡ್ ಮಾಡೋದು,
0: ರಿವೈಂಡ್ ಮಾಡುದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
1: ಪೆನ್ಸಿಲ್ ಹಾಕಿ
0: ತಿರ್ಸದ, ಆ ರೀಲ್ ವೇರೆ ಅಲ್ಲಿ ಸಿಕ್ಕಾಕಂದ ಅದು ತುಂಡಾಪದು, ಅದನ್ನ ಮತ್ತೆ ಗೊಮ್ಮಾಕಿ
1: ಉಣಸುವಂತ,
0: ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ ತಿರ್ಸಿ
1: ತಿರ್ಸಿ
0: ಅದನ್ನ ಸರಿ ಮಾಡಿ ಮತ್ತೆ ಹಾಕಿ ಅದ್ರಲ್ಲೊಂದ್ ನಾಲ್ಕು ಪದಗಳಲ್ಲೇ ಕೊಟ್ಟಾಯ್ಬೋದು, ಯಾಕಂದ್ರೆ ರೀಲ್ ಕೊಟ್ ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತೀವಿ. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ್ ಅಂದ್ರೆ ಫೋಟೋ ವಿಡಿಯೋ ಆಡಿಯೋ ಎಲ್ಲ ಟಕ್ ಟಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರ ಮನೆಗೆ ಮನೆಗೆ ಹೋಗಿ ಈ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವುದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೆ ಒಂದು ಒಂದು ಕ್ಷೇತ್ರ ಕಾರ್ಯ ಬಂತು, ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನು ಕಡೆಗೆ ಅಲ್ಲೂ ಒಂದು ವಾರ ಇದ್ದಿದ್ದೇನೆ ಅಲ್ಲೇ ಇದ್ದು. ಇದಕ್ಕೆ ಕ್ಷೇತ್ರ ಕಾರ್ಯ ಅಂದ್ರೆ ಫೀಲ್ಡ್ ವಿಸಿಟ್ ಅದು ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು ಅದೊಂದು ಪ್ರಶ್ನೆವಳಿ ಇದೆ. ಹಂಪಿ ಯೂನಿವರ್ಸಿಟಿ ಅವರೇ ಪ್ರಸಾರಾಂಗದವರೇ ಇದ್ ಮಾಡಿದ್ದು, ಅದನ್ನ ನಾವೆಲ್ಲ ಪ್ರಶ್ನೆವಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡಿದ ಭೌತಿಕವಾದಂತಹ ಸೌಲಭ್ಯ, ನೀರಿನ ಸೌಲಭ್ಯ ಉಂಟಾ, ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟಾ, ಆಟದ ಮೈದಾನ ಉಂಟಾ, ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಏವಿನ್ ಅವ್ರ ನನ್ಗ ಆ ರೀತಿ ಅಲ್ಲಿ ಕರ್ಕೊಂಡು ಇವಾಗ್ಲೂ ನನ್ಗೆ ಮೊನ್ನೆ ಫೋನ್ ಮಾಡಿದ್ರು ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳಿಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದದ ಸಾಹಿತ್ಯ ಇದ್ರದ್ದೆಲ್ಲ ಕಳಿಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟು ಅಂತ ಹೇಳ್ತಾರಲ್ಲ ಅದು ಆಯ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ಮ ಚಂದನ್ ಬಳಿಯವ್ರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತದ್ದು ನಾವೇ. ಆ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲಿ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವ್ರೇ ಇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವ್ರು ಫೋಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು. ಅವರು ಅಮೃತ ಸೋಮೇಶ್ವರರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ, ಎ ವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
0: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿ ಸರ್ ಹೇಳುಕೆ?
1: ತಂದ ಹಾಡಲ್ಲಿ ಇನ್ನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
0: ಕೇಳಿ ಹೇಳಿ ಕಮ್ಮ.
1: ಶಿವನೇ ನಿನ್ನ ಆಟವನ್ನು

0: ಸೂಪರ್ ಸರ್. ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು? ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ, ಈಗ ನೀವು ಹಾಡೋತ್ತಿಗೆ ನಿಮ್ಗೆ ಹಾಡಾಡುವಾಗ ಟೊಮ್ಕೆ ಅಂತಾರೆ ಹಿಡ್ಕಣ್ಕೆಯ
1: ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ. ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ, ಅಂದ್ರೆ ಈ ಹಿಂದೆ ಯುವಜನೆ ಮೇಳಕಲ್ಲ ರಘುವೀರ್ ಕಾಳ್ವಾರ್, ಮೋಹನ್ ಚಂದ್ರ ಕಾಳ್ವಾರ್, ಮೋಹನ್ ಚಂದ್ರ
0: ಕಾಳ್ವಾರ್
1: ಕಾಳ್ವರ್ಕರ್ ಮಗ, ಸತೀಶ್ ಚಂದ್ರ ಕಾಳ್ವರ್ಕರ್, ಉಮೇಶ್ ಚಂದ್ರ ಕಾಳ್ವರ್ಕರ್, ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯುವಜನೆ ಮೇಳ ತುಂಬಾ ದೂರಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ, ಯುವಜನೋತ್ಸವ ಏಕಾಂಕ ನಾಟಕ ಕಾಳ್ವರ್ಕರ್ ಕಾಲ ನಾಟಕ ಅಂತ ಹೇಳಿ
0: ಕನ್ನಡದಲ್ಲ,
1: ಅಲ್ಲ ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವೊಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನು ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿದ್ವಿ.
0: ನಾಟಕದ ಹೆಸರು ಎಂತ?
1: ಕಾಲ ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎವಿ ನಾವಡ್ರ ತಂದೆಯವರು ಅಮ್ಮೆಂಬಳೆ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದರು ಇಲ್ಲೇ ಮಾಧವ ಮಂಟಪದಲ್ಲೇ ಬಂಡರ್ಸ್ಕಾಸ್ ಕಾಲೇಜ್ ಎಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು, ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು, ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯುಎಸ್ ಶೇಣೆಯವರು ಎಲ್ಲ ಇದ್ರ ಕಮಿಟಿಯಲ್ಲಿ ಇದ್ರು, ಮಂಜುನಾಥ್ ಕೆಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲಿ ಅದನ್ನ
0: ಮಾಡಿದ್ರಿ?
1: ಮಾಡಿದ್ರು ಕಾಳರ್ಕಾರದ್ದು. ಅವರದ್ದು ಬಹಳ, ಅವರು ರಂಗನಟರು, ಹರಿದಾಸರು, ಹಾಗೆ ಗೀತ ರಚನೆಕಾರರು, ಎಷ್ಟು ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ, ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ಹಾಕಿದ್ರು ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದರು.
0: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು ಓಕೆ. ಈಗ ಸಾಕ್ರೆಟಿಸ್ಗೆ ಕೂಡ ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಹಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ. ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತೋ ಗೊತ್ತಿಲ್ಲ, ಬಟ್ ಶಿಷ್ಯಂದ್ರೆ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ ನಾನು.
0: ಭಜನೆ
1: ಭಜನೆ ಹಾಡ್ತೇನೆ ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
0: ಸುಗ್ಗಿ ಹಾಡು ಒಂಚೂರು ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತ?

0: ಓ ನೋಡ್ತಾ ಲೈಕ್ ಇತ್. ಓಕೆ, ಸೊ ಸುಗ್ಗಿ ಹಾಡು ಹಾಡ್ತೀರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ.
1: ಭಾವಗೀತೆ
0: ನಿಮ್ ಫೇವ್ರೆಟ್ ಒಂದ್ ಹಾಡು ಯಾವ್ದಾರು ಸರ್? ಚೂರು

0: ஓ ஓ ஓ வா, ಗಾಯಕ ಅಲ್ಲ ಅಂದ್ರೆ ಇಷ್ಟು ಲೈಕ್ ಹಾಡ್ರು, ತುಂಬಾ ಲೈಕ್ ಐ ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
1: ಅಂದ್ರೆ, ನಾನ್ ಮನೆಯಲ್ಲೋ, ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಕ್ತಾ ಇರ್ತೇನೆ, ಗುಣಕ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ, ನಿಮ್ದು ಎಂತ ಹಾಳು ರಗಳಿ ಪಾಪ, ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ ಯಾರು ನೆಗೆಡೋದಿಲ್ಲ ಅಂದ್ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ, ನನಗೆ
0: ಹುಟ್ಟುಗುಣ
1: ಅದು ಹಾಡ್ತಾ, ನಂಗ್ ಬೈಕ್ ಅಲ್ಲಿ ಹೋಗೋದಾದ್ರು ಏನಾದ್ರು ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು ಅಂದ್ರೆ ಹೇಳ್ತಾರೆ, ಹಾಡಿ ಹಾಡಿ ರಗಳ ರಾಗ ಬೋಗುಳಿ ಬೋಗುಳಿ ರಾಗ ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲೇ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲ
0: ಹಾಡ್ತೀರಿ ಸರ್? ಹೆಂಡತಿ ಎದ್ರೆ ಹಾಡ್ತೀರಿ?
1: ಹಾಡ್ತೇನೆ.
0: ಯಾವ ಹಾಡು ಹಾಡ್ತೀರಿ? ಹೆಂಡತಿಗೆ ಎದ್ರೆ, ಹೆಂಡತಿಗೋಸ್ಕರ, ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ರು ಹೂ ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ, ಸುಮ್ನೆ
1: ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ. ಮಾಲತಿ ಅಂತ,
0: ಮಾಲತಿ
1: ಮಾಲತಿ
0: ಸಿಟ್ಟೇ ಮಾಡ್ಕಂತಿಲ್ಲ,
1: ಟೀಚರ್ ಆಗಿದೆ,
0: ಟೀಚರ್ ಅವರು. ತುಂಬಾ ಪುಣ್ಯವಂತರು ಸರ್ ನೀವು, ಸಿಟ್ಟು ಮಾಡ್ಕೊಂಡಿದ್ದು ಹೆಂಡತಿ ಸಿಕ್ಕಿರ್ ನಿಮ್ಗೆ. ಓಕೆ, ಎನಿವೇಸ್, ಈಗ ಹೆಂಡತಿಗೆ ಒಂದು ಹಾಡು ಹಾಡುದಾರೆ ನೀವು ಮನೆಗೆ.
1: ಜ್ಯೋತಿ ಎಡೆಗೆ ನಡೆಸೋ, ಓ ಜ್ಯೋತಿ ಎಡೆಗೆ.

0: ವಾವ್, ಹಿಂತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ ಆಯ್ತು.
1: ಬೆಳಕು ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯು ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿ ಅವರು, ನಿವೇದಿತಾ ಪ್ರೌಢಶಾಲೆ ಬಸರೂರು ಇದರ HM ಹೆಡ್ ಮಾಸ್ಟರ್, ನಮ್ಮೊಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ, ಆಕ್ಚುಲಿ ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ, ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದು ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನು ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ನಿಮಗೂ ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತೊಟ್ಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಅಕ್ಕ. ಮತ್ಸಿಕ್ವಕ ಬಾಯ್ ಬಾಯ್.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ஜோதி ஜுப்பு ஜுப்பு தீரலா ஜுப்பு ஜுப்பு தீரலா.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ ಅಲ್ಲಲ್ಲ ಕೇಳಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ತೂರವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಅವರೇ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ಮೀಸೆ, ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕೊ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ, ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ, ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸು ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿದ್ರೆ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು? ಅಲ್ಲ,
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ?
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕೊ ಇಡ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ? ಅಲ್ಲ, ನಂಗ್ ಬ್ಯಾಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ? ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
2: ಅದೆಂತೂ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಅಗಡೆ ಇತ್ತಲೆ
2: ಜಲ್ಜ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋ ಕಣಿತಲ್ಲ,
3: ಏ ಬಬ್ಬರಿಯ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

पहली नजर मेरे जिंदगी के फैसले आजमाना दो अगर

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಬರೀ ಬೇಜಾರ್ ಮರೆ.
3: ಎಂತಕ್ಕ,
2: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
3: ಇತ್ತಲ್ಲ ಮರೆ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಾಪ.
2: ಆಯುರ್ವೇದ ಹಬ್ಬವ? ಅದೆಂತದ?
4: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ, ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಪ್ಪದ ಅಕ್ಟೋಬರ್ 4 ತಾರೀಕು ಐತವಾರ ಬೆಳಿಗ್ಗೆ 7 ಸಾಯಂಕಾಲ 6 ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕರ್ ಸಾರ್ಸನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಹೌದ್ ಮಾರೆ, ನಮಗೂ ಆಸೆ ಆಗ್ತ ಯಾರಿಗಾರು ಹೆಲ್ಪ್ ಮಾಡ್ಕೊಂಡೇ. ಆದ್ರೆ ಎಷ್ಟೊಂದ್ ಸಲ ದುಡ್ಡಿಲ್ಲ, ಅಯ್ಯೋ ಈ ಸಲ ಹಬ್ದಲ್ಲ ಇನ್ನೊಂದ್ಸಲ ಕಾಂಬ, ನಮ್ಗೆಲ್ಲ ಆಗ್ತೆ ಮಾಡ್ಕೊಂತೇನೋ ದೊಡ್ಡ ಮನ್ಸಿತ್ತ, ಆದ್ರೆ ನಮ್ ಕೈಯಂಗಲ್ಲ ಹಬ್ದಲ್ಲಪ್ಪ ಇದಲ್ಲ ಅಂತ ಒಂದ್ ಸಣ್ಣ ಸಹಾಯ ಮಾಡೋದಕ್ಕೂ ನಾವು 10 ಯೋಚನೆ ಮಾಡ್ತೋ. ಆದ್ರೆ ಕೆಲವ್ರು ಇರ್ತಾರ ಕಾಣಿ, ಅವರು ಸಹಾಯ ಮಾಡ್ಕ, ಇದೇ ನನ್ನ ಜೀವನದ ಉದ್ದೇಶ, ನಾನು 10 ಗಳಿಸ್ರೆ ಅದ್ರಂಗೊಂದ್ 2 ಸಮಾಜಕ್ಕೆ ಕೊಡ್ಕ ಅನ್ನೋ ಅಂತ ಮನೋಭಾವ 10 ದುಡುವತ್ತಿಗೆ ಇಟ್ಕೊಂಡಿರ್ತಾರ. ನಾನು ಒಬ್ಬನಿಂದ ಯಾವ್ದೋ ಒಂದ್ ಕೆಲಸ ಆಯ್ದೆ ಸಾಕ, ಆಯ್ಲಿ ನಾನು ನನ್ ಕಣಗಿದ್ದ ಸಮಾನ ಮನಸ್ಕರ ಒಂದು ಗ್ರೂಪ್ ಕಟ್ಕಂತೆ, ಅವರ ಮೂಲಕ ನಾವೆಲ್ಲ ಒಟ್ಟಾಗಿ ಎಂತಾರು ಒಂದ್ ಕೆಲ್ಸಕ್ಕೊಂದು ಮುನ್ನಡಿ ಇಡುವ ಅಂತ ಹೇಳ್ಕೊಂಡು ಒಂದು ತಂಡ ನಮ್ಮ ಕುಂದಾಪುರದಲ್ಲಿ ಒಟ್ಟಾಯ್ತು. ಆ ತಂಡದ ಹೆಸರೇ ಹೆಲ್ಪಿಂಗ್ ಹ್ಯಾಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕುಂದಾಪುರ. ಇವ್ರದ್ದು ಟ್ಯಾಗ್ ಲೈನ್ ಅಂತ ಕೇಂದ್ರೆ, ನೊಂದ ಹೃದಯಗಳಿಗೆ ನೆರವಿನ ಹಸ್ತ. ಈ ನೊಂದವ್ರು ಯಾರು ಇಪ್ಪು ಸಾಕ, ಬಡತನದಿಂದ ನೊಂದವ್ರು ಇದ್ರು ಸಾಕ, ಯಾರೋ ಮನೆಯಲ್ಲಿ ಸತ್ತು ನೊಂದವ್ರು ಇಪ್ಪು ಸಾಕ, ಅಥವಾ ಬೇರೆ ಯಾವ್ದೋ ರೀತಿಯಿಂದ ನೊಂದವ್ರು ಇಪ್ಪು ಸಾಕ, ಇವರಿಗೆ ನೆರವಿನ ಹಸ್ತ ನೀಡಕ್ಕೆ ಈ ಹೆಲ್ಪಿಂಗ್ ಹ್ಯಾಂಡ್ಸ್ ಒಟ್ಟಾಯ್ತು. ಒಂದು ಮಾತಿದೆ ಇಂಗ್ಲಿಷ್ ಅಲ್ಲಿ, ಹೆಲ್ಪಿಂಗ್ ಹ್ಯಾಂಡ್ಸ್ ಆರ್ ಬೆಟರ್ ದಾನ್ ಪ್ರೇಯಿಂಗ್ ಲಿಪ್ಸ್ ಅಂತ. ಅಂದ್ರೆ ಸಹಾಯ ಮಾಡುವ ಹಸ್ತ ಪ್ರಾರ್ಥನೆ ಮಾಡುವ ತುಟಿಗಿಂತ ತುಂಬಾ ದೊಡ್ಡದು ಅಂತ ಹೇಳ್ಕೊಂಡ. ಸೊ ಈ ಎಲ್ಲ ಯುವಕರು, ನಮ್ಮ ಕುಂದಾಪುರದ ಯುವಕರು ಒಟ್ಟಾಗಿ ಇದರಲ್ಲಿ ಒಂದಾಗಿದ್ದಕ್ಕೆ ಇವತ್ತು ಅದೆಷ್ಟೋ ಸಮಾಜಮುಖಿ ಸಮಾಜ ಸೇವಾ ಕಾರ್ಯಗಳನ್ನ ಇವರಿಂದ ಮಾಡುಕಾಯ್ತು. ಈ ಹೆಲ್ಪಿಂಗ್ ಹ್ಯಾಂಡ್ಸ್ ನ ಎಲ್ಲಾ ಟೀಮ್ ಮೆಂಬರ್ಸ್ ಒಪ್ಪಕಾಯಿಲ್ಲ ಇವತ್ತು ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ, ಆದ್ರೆ ಕೆಲವರು ಪ್ರತಿನಿಧಿಗಳಂತೆ ಬಂದು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಇದ್ರೀಗ ಅವ್ರನ್ನೆಲ್ಲ ಮಾತಾಡಿಸೋ ಹೊತ್ತು ನಮ್ಮೊಟ್ಟಿಗೆ ಪ್ರದೀಪ್ ಮೊಗವೀರ ಕೋಟೇಶ್ವರ್ ಅವರಿದ್ದಾರೆ, ಅವರಿಗೆ ನಮಸ್ಕಾರ. ಮತ್ತೆ ಸುನಿಲ್ ಖಾರ್ವಿ ತಲ್ಲೂರ್ ಇದ್ದಾರೆ, ಅವ್ರಿಗೂ ನಮಸ್ಕಾರ.

0: ಇದೊಂದು ಜಸ್ಟ್ ಒಂದು ಗ್ರೂಪ್ ಮಾಡಿದ್ದು ಫ್ರೆಂಡ್ ಸರ್ಕಲ್ಗೆ,
1: ಆವಾಗ
0: ನಾನೇ ಮಾಡಿದ್ದು. ಗ್ರೂಪ್ ಮಾಡಿ ಅಂದ್ರೆ ಈ ಮೆಂಟಲಿ ಅದೇ ಪ್ರಿಪೇರ್ ಆಗಿತ್ತು. ಏನಾದ್ರು ಒಂದು ಅಂದ್ರೆ ಬೇರೆ ಕಡೆ ನೋಡ್ತಾ ಇದ್ವಿ ನಾವೆಲ್ಲ ಸರ್ಕಲ್ ಅಲ್ಲಿ ಬೇರೆ ಬೇರೆ ಕಡೆ ದುಡ್ಡು ಒಟ್ಟು ಮಾಡಿ ಅವ್ರಿಗೆ ಆಗದಿರೋರಿಗೆ ಕೊಡ್ತಾ ಇರುವಂತದ್ದು. ನಾವು ಒಂದು ಟ್ರೈ ಮಾಡುವ ಅಂತ ಹೇಳಿ ಆ ಟೈಮಲ್ಲಿ ಒಟ್ಟು ಮಾಡಿದೆ. ಅಂದ್ರೆ ಅಲ್ಲಿ ಅದಕ್ಕಿಂತ ಮುಂಚೆ ನಾನು ಆಕ್ಚುಲಿ ಬೆಂಗಳೂರಲ್ಲೇ ಇದ್ದೆ. 2007 ಇಂದ ನಾನು 19 ತನಕ ನಾನು ಬೆಂಗಳೂರಲ್ಲೇ ಇದ್ದೆ. ಬೆಂಗಳೂರು ಬಿಟ್ಟು ಯಾವಾಗ ನಾನು ಊರ್ ಕಡೆ ಶಿಫ್ಟ್ ಆದೆ, ಏನಾದ್ರು ಒಂದು ಊರ್ ಕಡೆ ಈ ತರ ಟ್ರೈ ಮಾಡುವ ಆಗತ್ತಾ ನೋಡುವ ಅಂತ ಡಿಸೆಂಬರ್ ಅಲ್ಲಿ ಅದೊಂದು ಗ್ರೂಪ್ ಮಾಡಿದೆ. ಆಮೇಲೆ ನಮಗೆ ಗುರ್ತಾ ಇರೋರು ಪರಿಚಯದವ್ರನ್ನೆಲ್ಲ ಆ ಒಂದು ಗ್ರೂಪಿಗೆ ಆ್ಯಡ್ ಮಾಡ್ಕೊಂಡ್ವಿ. ಆ್ಯಡ್ ಮಾಡಿಕೊಂಡು ಅದೊಂದು 2019 ನೆಕ್ಸ್ಟ್ 2020 ಜುಲೈ ತನಕ ಅದರಲ್ಲಿ ಯಾವುದೇ ಒಂದು ಯೋಜನೆಗಳಾಗಿಲ್ಲ. ಯಾಕಂದ್ರೆ ಅದು ಜಸ್ಟ್ ಇವಾಗ ಈ ನಾರ್ಮಲ್ ಗ್ರೂಪ್ ತರನೇ ಯಾವ್ದಾದ್ರು ಎಡಿಟಿಂಗ್, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಫಾರ್ವರ್ಡ್ ಮೆಸೇಜಸ್ ಬಂತು. ಆಮೇಲೆ ನಾವು ಫಸ್ಟ್ ಒಂದು ಸ್ಟೆಪ್ ತಗೊಳ್ಳುವಾಗ ವಿರಾಟ್ ಫ್ರೆಂಡ್ಸ್ ಅಂತ ನಮ್ದು ಹುದ್ರೋಳಿಯಲ್ಲಿ ಒಂದು ಟೀಮ್ ಇದೆ, ನಾನು ಅದು ಟೀಮ್ದು ಒಂದು ಮೆಂಬರ್ ಆಗಿರೋದ್ರಿಂದ ಫಸ್ಟ್ ನಾನು ಅವ್ರದ್ದು ಸಪೋರ್ಟ್ ಕೇಳಿದೆ. ಏನಾದ್ರು ಒಂದು ಹೆಲ್ಪ್ ಮಾಡುವಂತ ಯೋಜನೆ ಮಾಡುವಂದಾಗ ನಮಗೆ ಫಸ್ಟ್ ಬೀಜಾಡಿದೊಂದು ಮಗುದೊಂದು ಯೋಜನೆ ಸಿಕ್ತು. 9 ತಿಂಗಳ ಮಗು, ಅದು ಮಗುಗೆ ಒಂದು ಹೆಲ್ಪ್ ಮಾಡೋದೊಂದು ನಮ್ಗೆ ಅವಕಾಶ ಸಿಕ್ತು. ಫಸ್ಟ್ ನಾವು ಏನು ಅದ್ರ ಬಗ್ಗೆ ನಮ್ಗೆ ದೊಡ್ಡ ಇದಿರಲಿಲ್ಲ, ಅದ್ರ ಏನ್ ಆಗ್ತದಂತ ಗೊತ್ತಿರಲಿಲ್ಲ. ಫಸ್ಟ್ ಆಕ್ಚುಲಿ 4-5 ದಿನ ಯಾವುದೇ 1 ರೂಪಾಯಿ ದುಡ್ಡು ಯಾರ್ದು ಬರ್ಲಿಲ್ಲ. ಆಮೇಲೆ ಏನ್ ಮಾಡಿದ್ವಿ, ಇದು ಆಗುವಂತ ಕೆಲ್ಸ ಅಲ್ಲ, ಮುಂದೆ ಹೋಗೋದಲ್ಲ ಅಂತ ಅನ್ಕೊಂಡು ಎಂತ ಮಾಡಿದ್ವಿ, ಮಾಡಿದ್ದಕ್ಕೆ ಮತ್ತೆ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ನಮ್ಮ ಹತ್ರ ಆದದ್ದು 500-1,000 ಹಾಕು ಅಂದೇಳಿ ನಾವು 4 ಜನ ಆ ಟೈಮಲ್ಲಿ ಇರೋರು 4 ಜನ ಒಂದೊಂದು ಸಾವಿರ ಹಾಕಿ ಕ್ಲೋಸ್ ಮಾಡು ಅಂದ್ಕೊಂಡಿದ್ವಿ. ನಾಳೆ ಹೋಗಿ 1,000 ಕೊಟ್ಟು ಬರೋದು ಅವ್ರ ಅಮ್ಮನ ಕೈಗೆ, ಮತ್ತಿನ್ನದು ಆಗುದಿಲ್ಲ ಅಂತ ತಿಳ್ಕೊಂಡಿದ್ವಿ. ಆ ಟೈಮಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ನಮ್ಗೆ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ನಮ್ಗೆ ಒಂದು ಆಸೆ ಹುಟ್ಟು, ಏನಾದ್ರು ಇದರಲ್ಲಿ ಪ್ಲಸ್ ಆಗ್ಬೋದು ಅಂತ. ಆಮೇಲೆ 3-4 ಡೇಸ್ ಅಲ್ಲಿ ಒಂದು 12,000 ಕಲೆಕ್ಟ್ ಮಾಡಿ ಆ ಮಗು ಕೈ ಕೊಟ್ಟು ಬಂದ್ವಿ. ಯಾವಾಗ ನಾವು ಆ ದುಡ್ಡನ್ನ ಮಗು ಕೈ ಕೊಡ್ಲಿಕ್ಕೆ ಹೋದ್ವಿ, ನಾವು ತಗೊಂಡೋಗಿರೋ ದುಡ್ಡು ಯಾವುದು ಅಂತ ಒಂದು ಎಲ್ಲಿಗೂ ಸಾಕಾಗುದಿಲ್ಲ ಅಂತ ಅನ್ಸಿಬಿಡುತ್ತೆ. ನಮ್ಮೊಟ್ಟಿಗೆ ಒಂದು 10 ಜನ ಆ ಫೋಟೋ ಇದೆ, ನಾನು ನಿಮ್ಗೆ ತೋರಿಸ್ತೇನೆ. ಫಸ್ಟ್ ಯೋಜನೆ ಇದು ನಮ್ಗೆ, ಅದು ಇದು ಎಲ್ಲಿಗೂ ಸಾಕಾಗುದಿಲ್ಲ ಆ ಮಗುಗೆ ಅಂತ ಅನ್ಸಿ ಮತ್ತೆ ಅದನ್ನ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಅಂದ್ರೆ ಕಾಲ್ ಮಾಡಿ ಅಲ್ಲಿ ಹೇಳ್ತಾ ಇರಲಿಲ್ಲ, ನಮ್ದು ವಾಟ್ಸ್ಆಪ್ ನೋಡಿದವ್ರು ಮಾತ್ರ ಹೇಳ್ತಾ ಇದ್ರು. ಪ್ರತಿಯೊಬ್ಬರಿಗೂ ಗೊತ್ತಿರೋರಿಗೆಲ್ಲ ಒಂದ್ರೊಂದು ಕಾಲ್ ಮಾಡಿದ್ವಿ, ನೋಡಿ ಈ ತರ ಒಂದು ಸಮಸ್ಯೆ ಇದೆ. ಆವಾಗ ಏನಾಯ್ತು, ನಾನು ಬ್ಯಾಂಗ್ಳೂರಲ್ಲಿ ನನ್ನ ಜೊತೆ ಒಬ್ಬ ಫ್ರೆಂಡ್ ಇದ್ದ, ಪ್ರವೀಣ್ ಅಂತ. ಕೆಲವ್ರನ್ನ ನಾವು ನೆನ್ಸ್ಕೋಬೇಕಾಗಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಕೈ ಜೋಡಿಸಿದವ್ರು ಅವರೆಲ್ಲ, ಅವನು ನಮ್ಮ ಕ್ರಿಕೆಟ್ ಟೀಮ್ ಫ್ರೆಂಡ್. ಅದು ನಾನು ಆ ಗ್ರೂಪ್ ಅಲ್ಲಿ ಹಾಕಿದ್ದೆ, ಅವನು 10,000 ಅಮೌಂಟ್ ಒಬ್ಬನೇ ಹಾಕಿಬಿಟ್ಟ ಆ ಮಗುಗೆ ನನ್ಗೆ ನನ್ನ ಕಡೆಯಿಂದ ಅಂತೇಳಿ. ಆವಾಗ ಏನಾಯ್ತು, ಅದು ಬಿಲ್ಡ್ ಆಗಿ ಬಿಲ್ಡ್ ಆಗಿ 1 ವೀಕಲ್ಲಿ 89,000 ರುಪೀಸ್ ನಾವು ಒಟ್ಟು ಮಾಡಿ ಕೊಟ್ವಿ. ಇದು ನಮ್ದು ಫಸ್ಟ್ ಸ್ಟೆಪ್ ಅದರಲ್ಲಿ. ಹಾಗಾಗಿ ಆ ಸ್ಟೆಪ್ ಅನ್ನೋದು ನೆಕ್ಸ್ಟ್ ಈ ತರ ಬಿಲ್ಡ್ ಆಗಿ ಬಿಲ್ಡ್ ಆಗಿ ಇವಾಗ ಈ ಮೂಮೆಂಟ್ ತನಕ ಬಂದಿದೆ.
1: ವೆರಿ ನೈಸ್, ಬ್ಯೂಟಿಫುಲ್. ಇದು ಕೋವಿಡ್ ಟೈಮಲ್ಲಿ ನೀವು ಮಾಡಿದ್ದ?
0: ಕೋವಿಡ್ ಟೈಮಲ್ಲಿ ಆಗಿದೆ. ಕೋವಿಡ್ ಟೈಮಲ್ಲಿ ಸ್ಟ್ರಾಂಗ್ ಟೀಮ್ ಬಿಲ್ಡ್ ಆಗಿದ್ದು ಕೋವಿಡ್ ಅಲ್ಲಿ. ಇವರೆಲ್ಲ ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದು ಅಂದ್ರೆ ಇದು ನಮ್ಮ ಹುಡುಗರೆಲ್ಲ ಸೇರ್ಕೊಳ್ಳಿಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ ನಾನು ಬೆಂಗಳೂರಲ್ಲೇ ಜಾಸ್ತಿ ಇರೋದ್ರಿಂದ ನನಗೆ ಅಷ್ಟು ಇಲ್ಲಿ ನಮ್ಮ ಊರಲ್ಲಿ ಅಷ್ಟು ಒಡಾಟ ಇತ್ತು, ಮತ್ತು ಕೆಲವು ಕಡೆ ಇದ್ರು, ಮತ್ತು ಅಷ್ಟು ಸ್ಟ್ರಾಂಗ್ ಬಾಂಡಿಂಗ್ ಇರಲಿಲ್ಲ. ಒಂದು ಟೈಮಲ್ಲಿ ನಾವು ಇಲ್ಲಿ ರೆಡ್ ಕ್ರಾಸ್ ಅಲ್ಲಿ ಬ್ಲಡ್ ಕೊಡ್ಲಿಕ್ಕೆ ಹೋಗಿದ್ದೆ. ಆವಾಗ ನಮಗೆ ಗುರು ಅಂತ ಪರಿಚಯ ಆದ್ರು, ಗುರು ಕಾವ್ಯ ಅಂತ ಹೇಳಿ. ಅವರು ಅಲ್ಲಿ ಪರಿಚಯ ಆಗಿ ನಮಗೆ ಜಸ್ಟ್ ಈಗ ಫ್ರೆಂಡ್ಶಿಪ್ ಆಗಿ, ಅವರು ಅದೇ ವೇ ಅಲ್ಲಿದ್ರು, ನಾವು ಅದೇ ವೇ ಅಲ್ಲಿದ್ವಿ, ನಮ್ದು ಮತ್ತೊಂದು ಬಾಂಡ್ ಆಯ್ತು. ಅವ್ರ ಫ್ರೆಂಡ್ ಸರ್ಕಲ್ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಆ್ಯಡ್ ಆಯ್ತು. ಅದು ಬಳಗ ಅನ್ನೋದು ದೊಡ್ಡದಾಯ್ತು. ಮತ್ತೆ ನೆಕ್ಸ್ಟ್ ಏನ್ ಸ್ಟೆಪ್ ಅಂದ್ರೆ ಈ ತರ ಈ ಬೀದಿ ಬದಿಯವರಿಗೆ ರಾತ್ರಿ ಮಲ್ಗೋರಿಗೆ ಗೊತ್ತಿಲ್ಲದೆ ಒಂದು ಬೆಡ್ ಶೀಟ್ ಅದೆಲ್ಲ ನಾವು ಆಕ್ಚುಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು, ಬೆಂಗಳೂರಲ್ಲಿ ಅಲ್ಲಿಲ್ಲೆಲ್ಲ ಮಾಡ್ತಾ ಇರೋದನ್ನ ನೋಡಿ ನಮ್ಮೂರಲ್ಲೂ ನಾವು ಟ್ರೈ ಮಾಡಬಹುದು. ಆವಾಗ ಏನಾಯ್ತು, ತಂಡ ದೊಡ್ಡದಾಯ್ತು. ಅದಾದ್ಮೇಲೆ ಕೋವಿಡ್ ಬಂತು. ಕೋವಿಡ್ ಆದಾಗ ಎಲ್ಲ ಲಾಕ್, ಯಾರು ಹೋಗ್ಲಿಕ್ಕಿಲ್ಲ. ಆವಾಗ ಇದೇ ತರ ಎಲ್ಲ ಕೂತ್ಕೊಂಡು ಏನಾದ್ರು ಮಾಡ್ಲಿಕ್ಕಾಗತ್ತಾ ನೋಡು ಅಂತೇಳಿ ನಮ್ದು ಮಹಾಕಾಳಿ ದೇವಸ್ಥಾನದಲ್ಲಿ ನಾವು ದೊಡ್ಡ ಸ್ಟ್ಯಾಂಕ್ಸ್ ಹೇಳ್ಬೇಕು. ಮಹಾಕಾಳಿ ದೇವಸ್ಥಾನ ಕಾರ್ವಿಕೆರೆಯಲ್ಲಿ ನಮ್ಗೆ ಅವಕಾಶ ಕೊಟ್ರು. ಅಂದ್ರೆ ಆ ಟೈಮಲ್ಲಿ ನಮ್ಗೆ ಒಳಗಡೆ ಹೋಗಕ್ಕೆ ಅವಕಾಶ ಕೊಡದೆ ದೊಡ್ಡದು. ಅಲ್ಲಿ ನಮ್ಗೆ ಅವಕಾಶ ಕೊಟ್ರು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮಾಡಿ ಅಂತೇಳಿ. ಆ ಟೈಮಲ್ಲಿ ನಮ್ಮ SI ಸದಾಶಿ ಗೌರವಜಿ ಸರ್, ಅವರು ಒಳ್ಳೆ ಕೆಲಸ ಮಾಡ್ತಾರೆ, ನಿಮ್ಗೆ ಎಲ್ಲೋ ಹೋಗುವಾಗ ಇಶ್ಯೂ ಆಗದಿರೋ ತರ ನಾವು ನಿಮ್ ಜೊತೆಗೆ ಇದ್ದೀವಿ, ನೀವು ಮಾಡಿ. ಆಮೇಲೆ ನಮ್ಮ ಆದರ್ಶ ಡಾಕ್ಟರ್, ಫಸ್ಟ್ ನೀವು ಹೊರಗಡೆ ಹೋಗ್ಬೇಕಾದ್ರೆ ಫಸ್ಟ್ ನೀವು ಕೋವಿಡ್ ಇದಾಗಿರ್ಬೇಕು, ನಿಮ್ದು ಟೆಸ್ಟ್ ಆಗಿರ್ಬೇಕು. ನೀವು ಫಸ್ಟ್ ಸ್ಟೆಪ್ ಒಂದು ಲೆಟರ್ ಕೊಟ್ಟು ನಿಮ್ಗೆ ಫಸ್ಟ್ ನಿಮ್ ಟೀಮಿಗೆ ನಾನು ಫಸ್ಟ್ ಟೆಸ್ಟ್ ಮಾಡ್ತೇನೆ ಅಂತೇಳಿ ಅವರೆಲ್ಲ ಸಪೋರ್ಟ್ ಮಾಡೋಕ್ಕೋಸ್ಕರ ನಾವು ಆ ಟೈಮಲ್ಲಿ ಇಡೀ ಕುಂದಾಪುರ ಈ ಕಡೆ ಎಲ್ಲ ಇದನ್ನ
2: ಹಾಲಾಡಿ ಸಿದ್ದಾಪುರ ಎಲ್ಲ ಸರೌಂಡ್ ಒಂದು ಇದು ಟೀಮ್ ಒಂದು ತಿರುಗಾಡ್ತಿತ್ತು ಅಂದ್ರೆ ಆಕ್ಚುಲಿ ಹೆಲ್ಪಿಂಗ್ ಹ್ಯಾಂಡ್ ತಿರುಗಾಡ್ತಿತ್ತು ಎಲ್ಲ ಕಡೆಗೆ. ಅಂದ್ರೆ ಕಿಟ್ ತಗೊಂಡ್ ಅಂದ್ರೆ ಯಾರಿಗೆ ಆತಿಲ್ಲ ಅವರಿಗೆ ಒಂದು ಟೀಮ್ ಒಂದು ವರ್ಕ್ ಮಾಡ್ತಾ ಇತ್ತು ಹೆಲ್ಪಿಂಗ್ ಹ್ಯಾಂಡ್ ಎಲ್ಲ ಸುತ್ತ ತಿರುಗಾಡ್ತಿದ್ರು ಎಲ್ಲ ಹುಡುಗರು ಅಂದ್ರೆ ಒಟ್ಟ ಎಲ್ಲ ಹೋಗ್ತಾ ಇದ್ರು.
1: ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ನಿಮ್ಮ ಈ ಚಟುವಟಿಕೆ ಇನ್ನಷ್ಟು ಫಾಸ್ಟ್ ಆಯ್ತು.
0: ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಗೇರ್ ಹೋಗಿದ್ದು ಆವಾಗ.
2: ಆಕ್ಚುಲಿ ಆ ಕೋವಿಡ್ ಕಿಟ್ ಕೊಡಕ್ ಹೋದಲ್ಲೇ ನಮ್ದಲ್ಲಿ ಅಂಪರಾಗ ಒಂದು ಅಜ್ಜಿ ಮನೆ ಒಂದ್ ಮಾಡಿ ಕೊಡ್ತಲ್ಲ ನಾವು. ಆಕ್ಚುಲಿ ಆ ಮನೆ ಅಲ್ಲಿ ಕಷ್ಟ ಕಂಡು ಹೇಳದ್ದೆ ಅವ್ರು.

0: ಅಲ್ಲಿ ಕಣ್ಕ ಬಂದದ್ದು ಅದನ್ನ ನೆಕ್ಸ್ಟ್ ಪಾಪ ಅವ್ರಿಗೆ ಕಂಡು ಇದಾಯ್ತಿದೆ ನಮ್ದು ಎಲ್ಲ ಒಟ್ಟಾಯ್ಕೊಂಡು
1: ಮನೆ ಆ ತರ ಇತ್ತು ದುಸ್ಥಿತಿಯಲ್ಲಿ
0: ಅಂದ್ರೆ
2: ಇಟ್ಟುಕೊಡ್ಲಿಕ್ಕೆ ಹೋಗಿದ್ದು
3: ಅಲ್ಲಿ ಒಬ್ರು ನೆಲ್ಲಿಕಟ್ಟೆಯಿಂದ ಒಂದು ನಮ್ಮ ಫ್ರೆಂಡ್ ಸರ್ಕಲ್ ಒಬ್ರು ಕಾಲ್ ಮಾಡಿದ್ರು ನೀವೆಲ್ಲ ಕಡೆಗೆ ಇಟ್ಟುಕೊಡ್ತಿದ್ರು ಅಂದ್ರೆ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಬಂದ್ ನಮ್ಗೆ ಬೆಂಗಳೂರಲ್ಲಿರೋ ಫ್ರೆಂಡ್ಸ್ ಎಲ್ಲ ಊರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವರಿಗೆಲ್ಲ ಮನೆಯವ್ರದ್ದು ಫೀಲಿಂಗ್ ಇತ್ತು ಅವರು ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ನಾವು ದುಡ್ಡು ಹಾಕ್ತೀವಿ ಅಂದ್ರೆ ತುಂಬಾ ನಮ್ಗೆ ಹಣದ ಸಪೋರ್ಟ್ ಸಿಕ್ತು ಆವಾಗ ನಮ್ಗೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ಲಿಕ್ಕೆ ಶುರು ಆಯ್ತು ನಮ್ಮ ಏರಿಯಾದಲ್ಲೂ ಒಂದು ಕೆಲವರಿಗೆ ಕೊಡಿ ಅಂತ ನಾವೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಕಡೆ ಕೊಡ್ತಿದ್ವಿ ಗಂಗೊಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಹತ್ರ ಹೋಗ್ಲಿಕ್ಕಿಲ್ಲ ಕಿಟ್ ಹೀಗೆ ಇಡುದು ಚೀಲ ಇಡುದು ಬರುದು ಸೀದಾ ಅವ್ರು ತಗೊಂಡು ಹೋಗ್ತಾ ಇದ್ರು ಅಂದ್ರೆ ಟಚ್ ಮಾಡ್ಲಿಕ್ಕಿಲ್ಲ ಅಲ್ಲ ಅಷ್ಟು ಸೇಫ್ಟಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದೇ ತರ ನಾವು ಕೊಡ್ಲಿಕ್ಕೆ ಹೋದಾಗ ನೆಲ್ಲಿಕಟ್ಟೆಗೆ ಹೋದಾಗ ಅಲ್ಲಿ ಒಂದು ಅಜ್ಜಿ ಮನೆ ಅಂದ್ರೆ ಅಜ್ಜಿ ಮನೆ ಏನೇನು ಇಲ್ಲ ಅವರಿಗೆ ಮಲಗ್ಲಿಕ್ಕೆ ಜಾಗ ಇಲ್ಲ ಕೂತ್ಕೊಂಡೆ ಲೈಫ್ ನಡೆಸ್ತಾ ಇದ್ರು ಅವರು ಶೃಂಗೇರಿ ಅಂತ ಅವ್ರ ಹೆಸರು ಶೃಂಗೇರಿ ಶೆಟ್ಟಿ ಅಂತ ಅವ್ರ ಹೆಸರು. ಅಲ್ಲಿ ಅವರು ಹೋದ ತಕ್ಷಣ ಫಸ್ಟ್ ನೋಡಿ ಒಂದೊಂದು ಯಾವ್ದೇ ಆಗ್ಬೇಕಾದ್ರು ಒಂದೊಂದು ಸಮಯ ಬರ್ಬೇಕಂದ್ರೆ ಅವ್ರ ಮನೆ ನೋಡಿದ ತಕ್ಷಣ ಈ ಆಸರೆ ಅನ್ನೋ ಒಂದು ಪ್ರಾಜೆಕ್ಟ್ ಹುಟ್ಕಂತ ಅವ್ರಿಗೆ ಮನೆ ಕಟ್ಟಿ ಕೊಡ್ಬೇಕಂತ ಹೇಳಿ
1: ಆಗ ನಿಮ್ದು ಈ ಒಂದು ಹೊಸ ರೆಕ್ಕೆ ಆಸರೆ ಅನ್ನೋ ಹೆಸರಲ್ಲಿ
3: ಅಂದ್ರೆ ಆ ಟೈಮಲ್ಲಿ ನಮ್ಮ ಟೀಮ್ ಅಲ್ಲಿ ಇರೋರು ಇಬ್ರು ಆ ಮನೆ ಕಟ್ಟಬೇಕಂತ ಆಲೋಚನೆ ನನಗೂ ಸಹ ಬಂದಿರಲಿಲ್ಲ. ನಮ್ ಟೀಮ್ ಅಲ್ಲಿ ಇರೋ ನಾಗಂದ್ರೆ ದೀಪಕ್ ಆಗಿರ್ಬೋದು ಆ ಟೈಮಲ್ಲಿ ತುಂಬಾ ಹುಡುಗರು ಇದೆ, ಇವಾಗೆಲ್ಲ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ಕಡೆ ಇದ್ರಲ್ಲಿ ಇದಾರೆ. ಬಟ್ ಆ ಟೈಮಲ್ಲಿ ಅವರೆಲ್ಲ ತುಂಬಾ ಚರಣ್ ಇರ್ಬೋದು, ಗುರು ಪ್ರಸಾದ್ ಇರ್ಬೋದು, ಚೇತನ್ ಕಾರ್ವಿ ಇರ್ಬೋದು, ತುಂಬಾ ಜನ ಹುಡುಗರು ಆ ಟೈಮಲ್ಲಿ ರಾಘವೇಂದ್ರ ಅಂತ ಕುಂದರ್ ಅಂತ ಇರ್ಬೋದು ಇಲ್ಲಿ ಅವರು ಅವರೆಲ್ಲ ಇದ್ರು ನಮ್ಮ ಜೊತೆಗೆ. ಅವರೆಲ್ಲ ಏನ್ ಮಾಡಿದ್ರು ಓಕೆ ಏನಾದ್ರು ನೋಡುವ ಮನೆ ಕಟ್ಲಿಕ್ಕೆ ಕೊಡ್ಲಿಕ್ಕೆ ಆಗತ್ತ ಅಂತ ಅಂದ್ರೆ ದೊಡ್ಡ ನಮ್ಗೆ ದೊಡ್ಡ ಕಷ್ಟ ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಗುದು ದೊಡ್ಡ ಕಷ್ಟ ಆಗಿತ್ತು. ಇಲ್ಲಿಂದ ನೆಲ್ಲಿಕಟ್ಟೆಗೆ ಹೋಗಿ ಅಲ್ಲಿ ಕೆಲಸ ಮಾಡುವಂತದ್ದು ತುಂಬಾ ಕಷ್ಟ ಆಗಿತ್ತು. ಆವಾಗ ಏನ್ ಮಾಡಿದ್ವಿ ನಮ್ಗೆ ಕೆಲಸದಲ್ಲಿ ಅದನ್ನ ಆಲ್ಮೋಸ್ಟ್ 70-80% ಕೆಲಸ ನಾವೇ ಮಾಡಿದ್ವಿ. ಮನೆ ಕಟ್ಟುವಂತ ಕೆಲಸ ಅಲ್ಲಿ ಗಾರಿಗೆ ಮಾಡುವಂತವ್ರನ್ನ ಕರ್ಕೊಂಡು ಬಂದ್ವಿ, ಅವ್ರನ್ನ ಆ ಕೆಲಸ ಕೊಟ್ವಿ. ಅಂದ್ರೆ ಹೊಯ್ಗೆ ಕಲ್ಲು ಹೊರೋದು ಅದೆಲ್ಲ ಒಂದ್ ದಿವಸ ಹೋಗುದು ಎಲ್ಲ ಕೆಲಸ.
1: ಯಾವ ದಿವಸ ಹೋಗ್ತಿದ್ರಿ ಎಲ್ಲ?
3: ಅಂದ್ರೆ ಟೈಮಿಂಗ್ ಆ ಟೈಮಲ್ಲಿ ಫ್ರೀ ಅಲ್ಲ ಮೇಡಮ್, ಆಲ್ಮೋಸ್ಟ್ ಇಲ್ಲ. ಅವ್ರಿಗೊಂದು ಮನೆ ಕಟ್ವಿ, ಅದೊಂದು ದೊಡ್ಡ ಸಕ್ಸಸ್ ಅಂತ.
0: ಅದು ಗೃಹ ಪ್ರವೇಶ ಹೆಂಗ್ ಮಾಡ್ತದ ನಿಮ್ಗೆ ನಾರ್ಮಲ್? ಈಗ ನಾವೆಲ್ಲ ಮನೆ ಒಕ್ಕಲು ಮಾಡತ್ತಲ್ಲ ಈಗ
3: ಅವ್ರಿಗೆ
2: ಈಗ ಭಯಂಕರ ಆಸೆ ಅವ್ರಿಗೆ
0: ಅಂದ್ರೆ ಎಲ್ಲದು ಐಕನ್ ಹೇಳಿ ನಿಮ್ದೆಲ್ಲ ಕೋಳಿ ಸುತ್ತರಿಸಿ ಅದೆಲ್ಲ ಮಾಡ್ತಾರೆ. ನಮ್ ನಾರ್ಮಲ್ ಮನೆಗೆಲ್ಲ ಮಾಡ್ತಾರಲ್ಲ ಹಂಗೆ ನಿಮ್ಗೆಲ್ಲ ನಿಮ್ಗೆ ಏನ್ ಕಮ್ಮಿ ಇಲ್ಲ. ಅಕ್ಕಿ ಮುಡಿಯೋ ಇದು ಅದು ಅವ್ರಿಗೆ ಲಾಸ್ಟ್ ಲೈಟಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಟೋಟಲ್ ಅವ್ರಿಗೆ ಒಂದು ಒಳ್ಳೆ ಪಾಯಸದ ಊಟ ಹಾಕಿ ಎಲ್ಲರಿಗೆ ಕರೆಸಿ ಊರಿನವರಿಗೆಲ್ಲ ಕರೆಸಿ ಒಂದು ಊಟ ಹಾಕಿಸಿ ಅಷ್ಟು ಒಳ್ಳೆ ಗೃಹ ಪ್ರವೇಶ ಅಂದ್ರೆ ನಿಮ್ಗೆ ಈಗ ನಮ್ ಮನೆ ಗೃಹ ಪ್ರವೇಶ ಟೈಪ್ ನಾವು ಮಾಡಿ ಎಲ್ಲ ಅಂತೂ ಬಿಟ್ಕೊಟ್ಟು
1: ಬಂದೆಷ್ಟು ಖರ್ಚಾಯ್ತು ಆ ಮನೆ ಹಾಸರಿ ಫಸ್ಟ್ ಮನೆಗೆ?
0: ಟೋಟಲ್ ಖರ್ಚು ಬಂದು
3: ಒಂದು 2-3 lakh ತನಕ ಹೋಗಿ ಅಂದ್ರೆ ನಮ್ಗೆ ಆವಾಗ ಎರಡು ಮನೆ ಆ ಮನೆ ಕ್ಲೋಸ್ ಆಗುದ್ರೊಳಗಡೆ ಇನ್ನೊಂದು ಮನೆದು ಬಂತು ಇಲ್ಲಿ ಪ್ರಾಜೆಕ್ಟ್ ಇವರ ಮನೆ ಹತ್ರ ಅವರು ಅವ್ರಂದ್ರೆ ತಾಯಿ ಮಗಗೆ ಒಂದ್ ಸ್ವಲ್ಪ ಫುಲ್ ಸೈಟ್ಸ್ ಹೋಗಿತ್ತು, ಮಗಳು ಎಲ್ಲೋ ಬಾಡಿಗೆ ಮನೇಲಿ ಇದ್ರು, ಅವ್ರದೊಂದು ಮನೆ ಪ್ರಾಜೆಕ್ಟ್ ಕೈ ಹಾಕಿದ್ವಿ ಅದು. ಬಟ್ ಅದೊಂದ್ ಸ್ವಲ್ಪ ಡಿಲೇ ಆಯ್ತು ಅಲ್ಲಿ ಸ್ವಲ್ಪ ಅವ್ರದ್ದು ಸ್ವಲ್ಪ ಸಮಸ್ಯೆ ಇರೋಕ್ಕೋಸ್ಕರ ಡೀಲ್ ಆಗಿ ಬಟ್ ಎರಡು ಮನೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ.
1: ಅಂತೂ ಎರಡು ಮನೆ ನೀವು ಕೋವಿಡ್ ಟೈಮ್ಗೆ ನೀವೇ ಎಲ್ಲರೂ ಒಟ್ಟಾಯ್ಕೊಂಡು ಅಲ್ಲ ತುಂಬಾ ಖುಷಿಯಿಂದ ಮಾಡಿ ಅದ ಗೃಹ ಪ್ರವೇಶನು ಮಾಡಿ ಕೊಟ್. ಆಕಾಶ್ ಅವ್ರೆ ನೀವ್ ಹೇಳಿ, ಆಕಾಶ್ ಅವರು ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಇದು ಒಂದ್ ಆಕರ್ಷಣೆ ಇದ್ದಂಗ ಅಂದ್ರೆ ಹೆಲ್ಪಿಂಗ್ ಹ್ಯಾಂಡ್ಸ್ ಎಂತ ಮಾಡ್ತಿದೆ ಎಂಬುದು ಜನಗೆ ತಿಳಿಸೋಕೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇಪ್ಪುದು ತುಂಬಾ ತುಂಬಾ ಇಂಪಾರ್ಟೆಂಟ್. ಪೋಸ್ಟರ್ಸ್ ಇರ್ಬೋದು, ವಿಡಿಯೋಸ್ ಗಳಿರ್ಬೋದು, ರೀಲ್ಸ್ ಗಳಿರ್ಬೋದು, ಇನ್ಸ್ಟಾದಲ್ಲಿ ಪ್ರೆಸೆನ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ್ ಅಂಡ್ ದಟ್ ಟು AI ಅಲ್ಲಿ ಅದನ್ನ ಬಳಸ್ಕೊಂಡು ಈಗ ವಿಡಿಯೋ ಮಾಡೋದ್ರಲ್ಲಿ ನಮ್ಮ ಆಕರ್ಷಣೆ ಎಲ್ಲ ಮುಂದ. ನಿಮ್ಗೆ ಎಷ್ಟು ಯಾವಾಗ ಫ್ಲಾಶ್ ಆಯ್ತು ಈಗ ನಾವು ಕೆಲಸ ಮಾಡ್ತಿತ್ತು ಹೌದಪ್ಪ ಇನ್ನಷ್ಟು ಜನ ಇದಕ್ಕೆ ಸಹಾಯ ಹಸ್ತ ಕೊಡ್ಕ ಹೆಲ್ಪಿಂಗ್ ಹ್ಯಾಂಡ್ಗೂ ಹೆಲ್ಪಿಂಗ್ ಹ್ಯಾಂಡ್ಸ್ ಗಳು ಬೇಕಲ್ಲ. ಬೇಕು ಅಂತಂದ್ರೆ ನಾವ್ ಹ್ಯಾಂಗ್ ಅವ್ರ ತನಕ ರೀಚ್ ಆಗಿಲ್ಲಕ್ಕ ಅದಕ್ಕೆ ಸೋಶಿಯಲ್ ಮೀಡಿಯಾ ಹ್ಯಾಂಗ್ ಯೂಸ್ ಮಾಡ್ಕೊಳಕ್ ಬಂದ್ ನಿಮ್ಗೆ ಹ್ಯಾಂಗ್ ಮಂಡಿಗೆ ಹೋಯ್ತದ
4: ಅಂದ್ರೆ ನಾನ್ ಮೊದ್ಲು ಹೆಲ್ಪಿಂಗ್ ಆಡ್ಸ್ ಇರೋದ್ಕಿಂತ ಮೊದ್ಲು ಯುವ ಬ್ರಿಗೇಡ್ ಅಲ್ಲಿ ಇದ್ದೆ, ಚಕ್ರವರ್ತಿ ಸುಲಿಬೆಲೆ ಅವರದ್ದು. ಅದಾದ ಅದ್ರಲ್ಲಿ ಸುಮಾರು ವರ್ಕ್ ಎಲ್ಲ ಮಾಡ್ತಾ ಇದ್ವಿ ನಾವು, ನದಿ ಸ್ವಚ್ಛತೆ ಮತ್ತೆ ನಿಮ್ಗೆ ಗೊತ್ತಿರ್ಬೋದು. ಅದಾದ್ಮೇಲೆ ನಮ್ ಗುರು ಅಣ್ಣ ಅಂತ ಇದ್ದಾರೆ, ಅವ್ರು ಒಂದಿನ ಕರೆದ್ರಿ ಈಗ ಹೆಲ್ಪಿಂಗ್ ಆಡ್ಸ್ ಅಂತ ಇದೆ ಒಂದ್ಸಲ ಅವರೊಟ್ಟಿಗೆ ಹೋಗಿ ಬರೋಣ ಅಂತ ಹೇಳಿ ಕರೆದ್ರು. ಆ ಟೈಮಿಗೆ ಅವರು ಈ ಬೆಡ್ ಶೀಟ್ ರೋಡ್ ಸೈಡ್ ಮಲ್ಕೊಂಡವರಿಗೆಲ್ಲ ಬೆಡ್ ಶೀಟ್ ಎಲ್ಲ ಕೊಡ್ತಾ ಇದ್ದು. ಆ ಟೈಮಿಗೆ ನನ್ನ ಅಮೌಂಟ್ ಎಲ್ಲ ಎಂತ ಇಲ್ಲ ನನ್ಗೆ ಬರ್ಲಿಕ್ಕೆ ಸರಿ ಆಗುದಿಲ್ಲ ಆಗಿಲ್ಲ ಅಂತ ಹೇಳಿದ್ರು.
1: ಈಗ ಹೆಲ್ಪಿಂಗ್ ಹ್ಯಾಂಡ್ಸ್ ಗೆ ಯಾರ ಬರ್ಕಂದ್ರು ಸೇರ್ಕುಮಾರ ಏನಮ್ಮಲ್ಲಿಗೆ ನಂಗೆ ದುಡ್ಡೆಲ್ಲ ಕೊಡುಕಿಲ್ಲ ನಂಗೆ ಸಾಕತಿಲ್ಲ ನಂದು ನಿಮ್ದಂದ್ರೆ ಅಂತ ಕೊಡುದು ಬಂದ್ಮೇಲೆ ಅಂತ ಕೊಡುದು ಬೇಡದನ ಆತಿಲ್ಲ ಇದೊಂದು ಮನಸ್ಥಿತಿ ಇರುತ್ತೆ.
4: ಅದೇ ನನ್ನ ಹತ್ರ ಆ ಟೈಮಿಗೆ ಅಮೌಂಟ್ ಇರ್ಲಿಲ್ಲ, ನಾನು ಬರೋದಿಲ್ಲ ನಂಗೆ ಮತ್ತೆ ಏನು ಕೊಡದೆ ನಾವೊಂದು ಕೊಟ್ಟಿದೆ ಅಂತ ಹೇಳುದು ಸರಿ ಆಗುದಿಲ್ಲ ಇಲ್ಲ ಆತರ ಏನಿಲ್ಲ ಅವರು ಬಂದೆ ಅಂತ. ಆಮೇಲೆ ಜಾಯಿನ್ ಆದ್ಮೇಲೆ ಪ್ರದೀಪಣ್ಣ ಸಹ ಒಳ್ಳೆ ಬಂದಾಗ್ಲೆ ಒಳ್ಳೆ ರೀತಿಯಲ್ಲೆಲ್ಲ ಮಾತಾಡಿದ್ರು ಆತರ ನೀ ಇಲ್ಲ ನೆಕ್ಸ್ಟ್ ವರ್ಕಿಗೆಲ್ಲ ಬನ್ನಿ ಹಾಗೆ ಹೀಗೆ ಅಂತ ಹೇಳಿದ್ರು. ಅದ ಆ ಟೈಮಿಂದ ನಾವು ಫಸ್ಟ್ ಜಾಯಿನ್ ಆಗಿದ್ವಿ ಹೆಲ್ಪಿಂಗ್ ಹ್ಯಾಂಡ್ಸ್ಗೆ. ಅದಾದ್ಮೇಲೆ ಕೋಟೇಶ್ವರದ ಎಲ್ಲದು ಪ್ರೋಗ್ರಾಮಿಗೆ ಎಲ್ಲದು ಜಾಯ್ನ್ ಆಗಿದ್ದೀನಿ ಕೋಟೇಶ್ವರ. ಆಮೇಲೆ ಸ್ವಲ್ಪ ಟೈಮ್ ಹೋದ್ಮೇಲೆ ಪ್ರದೀಪಣ್ಣ ಮತ್ತೆ ವೇಷ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ ಇನ್ಸ್ಪೈರ್ ಉಡುಪಿಯಿಂದ ಅವರು ಇನ್ಸ್ಪೈರ್ ಆಗಿ ರವಿ ಕಟ್ಪಾಡಿಯಿಂದ ಇನ್ಸ್ಪೈರ್ ಆಗಿ ನಾವು ಒಂದು ಈ ತರ ವೇಷ ಹಾಕೋಣ. ಅದು ನಾರ್ಮಲ್ ವೇಷ ಬೇಡ, ಅದ್ ಒಂದ್ ಸ್ವಲ್ಪ ಜನರಿಗೆ ಅಟ್ರಾಕ್ಟ್ ಆಗಿರೋ ತರ ವೇಷ ಇದ್ರೆ ಒಂದ್ ಸ್ವಲ್ಪ ಜನ ಒಳ್ಳೆ ಆಗುತ್ತೆ ಅಂತ ಹೇಳಿದ್. ಅದಾದ ನಂತರ ವೇಷ ಹಾಕ್ತಾನೆ ಎಣಿಸ್ಕೊಂಡಿದ್ಕಿಂತಾನೆ ಜಾಸ್ತಿ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದು ಸಾಕಾಗುದಿಲ್ಲ, ಸುಮಾರು ಲೆಟರ್ಗಳು ಬರ್ತಾನೆ ಇರುತ್ತೆ ಜನರಿಂದ ಪ್ರದೀಪಣ್ಣಿಗೆ. ಆದ್ರೂ ಇಷ್ಟು ಜನ ಆಯ್ಕೆ ಮಾಡಿದ್ವಿ, ಒಂದ್ ಸ್ವಲ್ಪ ಮಗುವಿನ ಟಾರ್ಗೆಟ್ ಮಾಡಿ ಅದಕ್ಕೆ ನಾವು ಹಂಚಿ ಕೊಡ್ತಾ ಇದೀವಿ ಟೀಮಿಂದ.
1: ಸೊ ಹಾಂಗಾಗಿ ಅದು ಹಂಚಿಕೊಡುದಾಯ್ತಲ್ಲ, ಅದ್ರ ನಂತರ ನೀವು ಮಾಡ್ತಿಪ್ಪ ಕೆಲಸಗಳು ಗೊತ್ತಾಯ್ಕಲ್ಲ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈಗ AI ಟೂಲ್ಸ್ಗಳನ್ನ ಬಳಸ್ಕೊಂಡು, ಯಾಕಂದ್ರೆ ಅದು ಸಹ ಒಂದು ಒಳ್ಳೆ ಕ್ರಿಯೇಟಿವಿಟಿ. ಅಂತವ್ರು ಮೆಂಬರ್ ಒಂದು ಒಬ್ಬರ ಇಬ್ಬರ ಒಂದ್ ಟೀಮ್ ಅಲ್ಲಿ ಇದ್ರೆ ನೀವು ಮಾಡ್ತಿರೋ ಕೆಲಸ ಪಬ್ಲಿಕ್ ರೀಚ್ ಆಗ್ತ. ಇಲ್ಕಾಣಿ ಹೆಲ್ಪಿಂಗ್ ಹ್ಯಾಂಡ್ಸ್ ಅವ್ರು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ, ಯಾಕಂದ್ರೆ ನೀವು ಹೊರಗಡೆ ನಾಳೆ ಹೋಗಿ ಸರ್ ನಮ್ದಿಂದದೊಂದು ಕೆಲಸ ಆತಿತ್ತು ನಮ್ಗೊಂದು ಸ್ವಲ್ಪ ಅಮೌಂಟ್ ಬೇಕು ನಿಮ್ಮಿಂದ ಅಂತ ಅಪ್ರೋಚ್ ಮಾಡೋತ್ತಿಗೆ ನೀವು ಆಲ್ರೆಡಿ ನಿಮ್ಮ ಮುಖ ಫೆಮಿಲಿಯರ್ ಇದ್ರೆ ಅವ್ರು ನಿಮ್ಮನ್ನ ಬೇಗ ನಂಬ್ತಾರೆ ಮತ್ತೆ ಕೊಡ್ತಾರೆ. ಇಲ್ಲ ಇಲ್ಲ ಗೊತ್ತೇ ಇಲ್ಲ ಅಂದ್ರೆ ಇವ್ರು ಯಾರೋ ಸುಮ್ನೆ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ ಬಂದಿರ್ ನಂಬುದಿಲ್ಲ, ಹತ್ರ ಎಲ್ಲ ನಾಳೆ ಬೇರ್ಸತ್ರ. ಸೊ ಇದು ನಿಮ್ಗೆ ಬೆಸ್ಟ್ ಟೂಲ್ ನಾನು ಬಳಸಬಹುದು ಅಂತ ಅನಿಸ್ತಾಗ
4: ಅಂದ್ರೆ AI ಇಂದ ಈಗ ಒಂದ್ ಸ್ವಲ್ಪ ಟೈಮ್ ಇಂದ ಅಷ್ಟೇ ನಾವು ಯೂಸ್ ಮಾಡ್ತಿದ್ವಿ. ಮೊದ್ಲೆಲ್ಲ
1: ಪೋಸ್ಟರ್
4: ಅಂದ್ರೆ ನಾರ್ಮಲ್ ವಿಡಿಯೋಸ್ ಎಲ್ಲ ಅವ್ರು ಮಾಡ್ತಿದ್ರು ಪ್ರದೀಪಣ್ಣ. ಈಗ ರೀಸೆಂಟ್ ಆಗಿ ನಾನ್ ಸ್ವಲ್ಪ ಮಾಡಿಕೊಳ್ತೀನಿ.
1: ಎಷ್ಟು ಹೆಲ್ಪ್ ಆಗ್ತಿದೆ ಈಗ ನಿಮ್ಮ ಪ್ರಚಾರಕ್ಕೆ?
4: ಈಗೊಂದ್ ಸ್ಟಾರ್ಟ್ ಮಾಡಿದೀವಿ ಮಾತ್ರ, ಇನ್ ಮುಂದೆ ಮುಂದೆ ಮಾಡ್ಬೇಕು.
1: ಸೊ ಈಗ ಅಂತ ದುಡ್ಡಿಲ್ಲ ನಂಗೆ ಕೊಡುಕ ಆತಿಲ್ಲ ಅಂತ ನೀವು ಫಸ್ಟ್ ಯೋಚನೆ ಮಾಡಿದವರು, ಈಗ ನಿಮ್ಗೆ ಅದ್ರ ಒಳಗ್ ಹೋದ್ಮೇಲೆ ಹೆಲ್ಪಿಂಗ್ ಹ್ಯಾಂಡ್ ಒಳಗ್ ಹೋದ್ಮೇಲೆ ಎಂತ ಅನ್ಸುತ್ತೆ? ಈಗ ಈ ಯೋಚನೆ ಇತ್ತಲ್ಲ, ಇದು ನಿಮ್ ಮಾತ್ರ ಇವನ್ ನನಗೂ ಇದೆ. ಈಗ ಯಾವ್ದಾದ್ರು ಒಂದ್ ಸಂಸ್ಥೆ ಸೇರ್ಕೊಳ್ಳಿ ಅಂದ್ರೆ ನಂಗೆ ದುಡ್ಡೆಲ್ಲ ಕೊಡುಕ ಆತಿಲ್ಲ ಮಾರ್ರೆ ಬ್ಯಾಡ ಇದ್ರಾಗ್ಲಿ ಫಸ್ಟ್ ಥಾಟ್ ಬಪ್ಪದೆ ಅದೇ. ಈಗ ಸಮಾಜ ಸೇವೆ ಎಂತದ ಇಟ್ಕೊಂಡಿ ನೀವು ಇಂಥದ್ ಬಪ್ಪದೆ ನಿಮ್ಗೆ ಈಗ ಒಳಗ್ ಹೋದ್ಮೇಲೆ ಹ್ಯಾಂಗ ಅನಿಸ್ತಿತ್ತ?
4: ಅದೇ ಆ ಫಸ್ಟ್ ಅಪಿಯರೆನ್ಸ್ ಅವ್ರು ನನ್ಗೆ ಒಳ್ಳೆ ಆಯ್ತು. ಪ್ರದೀಪಣ್ಣ ಫಸ್ಟ್ ಬಂದಾಗ್ಲೇ ಅವ್ರು ತುಂಬಾ ದಿನದಿಂದ ಪರಿಚಯ ಇದ್ದವ್ರ ತರಾನೆ ಮಾತಾಡಿದ್ರ, ಓಕೆ ಇವ್ರು ನಮ್ಗೆ ಸೆಟ್ ಆಗ್ತಾರೆ ಅಂತಾನೆ ಅನ್ಸ್ತ ಆ ಟೈಮಿಗೆ. ಅದಾದ್ಮೇಲೆ ಅವ್ರ ಈಗ ಯಾವ್ದೇ ಟೀಮಿಗೆ ಬಂದಾಗ ಒಬ್ರಿಗೆ ಒಂಥರ ಇನ್ನೊಬ್ರಿಗೆ ಇನ್ನೊಂದರ, ಈಗ ಅವ್ರು ನಮ್ಗೊಂಥರ ಮಾತಾಡೋದು ಇನ್ನೊಬ್ರಿಗೆ ಒಂಥರ ಆತರ ಅಂತ ಇರ್ಲಿಲ್ಲ. ಅವ್ರು ನಿಮ್ಮೊಟ್ಟಿಗೆ ಆಗಿದ್ರು ನಮ್ಮೊಟ್ಟಿಗೂ ಆಗೇ ತರ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ. ನನ್ಗೆ ಅಡ್ಡಿಲ್ಲ, ಇವರು ಈಗ ಯಾರೇ ಆಗ್ಲಿ ಒಂದ್ ಬೆಲೆ ಕೊಡ್ಬೇಕು, ಅವ್ರ ಹತ್ರ ಇರ್ಲಿ ಇಲ್ದೆ ಇರ್ಲಿ ಅವ್ರ ಅದ್ರನ್ನ ಅವ್ರದ್ರಲ್ಲಿ ನೋಡ್ದೆ ನಾನು. ಯಾವ್ದೇ ಸಣ್ಣ ಕಾರ್ಯಕರ್ತ ಆಗ್ಲಿ ತುಂಬಾ ವರ್ಕ್ ಮಾಡುವವರೇ ಆಗಿರ್ಲಿ, ಈಗ ನಾವು ಅವರಷ್ಟು ವರ್ಕ್ ಮಾಡುದಿಲ್ಲ, ಅವ್ರು ಫ್ಯಾಮಿಲಿ ಇಟ್ಕೊಂಡು ಅಷ್ಟೆಲ್ಲ ವರ್ಕ್ ಮಾಡಿದ್ರು, ನಮ್ಗೆ ಆಗ್ತಾ ಇಲ್ಲ ಅಷ್ಟು ಮಾಡ್ಲಿಕ್ಕೆ. ಆದ್ರೆ ಅವ್ರು ನಮ್ಗೆ ಬೆಲೆ ಕೊಡೋದು ಅಷ್ಟೇ ಬೆಲೆ ಕೊಡ್ತಾ ಇದ್ದಾರೆ, ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಕೆಲವೊಂದ್ಸಲ ಕೆಲವೊಂದು ಯೋಜನೆಗೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ, ಕೆಲವೊಂದು ಯೋಜನೆಗೆ ಬರ್ಲಿಕ್ಕೆ ಆಗುತ್ತೆ. ಈಗ ಕೆಲವು ನಾ ತುಂಬಾ ಟೀಮಲ್ಲೆಲ್ಲ ವರ್ಕ್ ಮಾಡಿದೆ, ನಾವು ಒಂದು ವರ್ಕ್ ಮಾಡುದೇ ವಿಷಯ, ಈಗ ಎಲ್ಪಿಗೆ ಬರೋದೇ ದೊಡ್ಡ ವಿಷಯ. ಈಗ ಯಾರು ಬರೋದಿಲ್ಲ, ಬರ್ತಿದಾರಂದ್ರೆ ಅವ್ರಿಗೆ ಬೆಲೆನೆ ಕೊಡ್ಬೇಕು, ಅವ್ರ ಕೆಲಸ ಬಿಟ್ಟಾಕೆ ಅವ್ರು ಬರ್ತಾರೆ. ಈಗ ಒಂದ್ ಕೆಲ್ಸಕ್ಕೆ ಅವ್ರ ಒಟ್ಟಿಗೆ ಬಂದಿದ್ ಇನ್ನೊಂದ್ಸಲ ಬರ್ಲಿಲ್ಲ ಅಂದ್ರೆ ಅವ್ರು ಒಂದಕ್ ಬರ್ತಾರೆ ಇನ್ನೊಂದಕ್ ಬರೋದಿಲ್ಲ ಅಂತ ಬೈಲಿ. ಕೆಲವೊಂದೆಲ್ಲ ಟೀಮಲ್ಲಿ ನಾನು ನೋಡಿದ್ದೀನಿ, ನೀನು ಅವ್ರ ವರ್ಕಿಗೆ ಹೋಗ್ತೀಯ ನಮ್ಮ ವರ್ಗೆ. ನಮ್ದೀಗ ಯಾವ ತರ ಆಗಿದೆ ಅಂದ್ರೆ, ಎರಡ್ ಮೂರು ಟೀಮಲ್ಲಿ ಇದೀವ, ಅವರಲ್ಲಿ ಬಂದ್ರೆ ಇವರಿಗೆ ಆಗ್ಬಾರ್ದು, ಅವ್ರಲ್ಲಿ ಬಂದ್ರೆ ಆತರ ಆಗುತ್ತೆ ಕೆಲವೊಂದ್ಸಲ ಪರಿಸ್ಥಿತಿ ಹಾಗೆ ಅಂದ್ರೆ. ಬಟ್ ಪ್ರದೀಪಣ್ಣ ನಿಜವಾಗಿ ಇಲ್ಲಿವರೆಗೂ ಯಾವ ರೀತಿಯ ಬೇಜಾರಾಗೋ ತರ ನಮ್ಗೆ ಮಾತಾಡ್ಲಿಲ್ಲ. ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಹುಮ್ಮಸ್ ಬರುತ್ತೆ, ಯಾವುದೇ ರೀತಿಯಲ್ಲಿ ಅವ್ರಿಂದ ಯಾವ ಕಾರ್ಯಕರ್ತರಿಗಿಂದ ಬೇಜಾರು ಮಾಡಿಲ್ಲ.
1: ಹಾಗಾಗಿ ಹೆಲ್ಪಿಂಗ್ ಹ್ಯಾಂಡ್ ಅಲ್ಲಿ ನೀವು
4: ಖುಷಿಯಾಗಿದ್ದೀರಿ.
1: ರತನ್ ಅವ್ರೆ ನೀವ್ ಹೇಳಿ, ಸೊ ಹೆಲ್ಪಿಂಗ್ ಹ್ಯಾಂಡ್ ನಿಮಗೆ ಯಾವ ತರ ಹೆಲ್ಪ್ ಮಾಡ್ತು ಹೇಳಿ ರತನ್ ಅವ್ರೆ.
5: ಅಂದ್ರೆ ಮುಂಚಿಂದ ಯಾರಿಗಾರು ಹೆಲ್ಪ್ ಮಾಡ್ಕೊಂಬುದ್ರಿ ಈತ, ಅದ ಫಸ್ಟ್ ಸ್ಟಾರ್ಟ್ ಮಾಡೋದ ಬ್ಲಡ್ ಕೊಡುದ್ರ,
1: ಬ್ಲಡ್
5: ಒಂದು ಕೊಡ್ಕಾಳಿ ಈತ ಸ್ಟಾರ್ಟ್ ಮಾಡೋದ ಬ್ಲಡ್ ಕೊಡು ಸ್ಟಾರ್ಟ್ ಮಾಡ್ತ. ಅಲ್ಲಿಂದ ಮತ್ತೆ ಹೆಲ್ಪಿಂಗ್ ಸ್ಟಾರ್ಟ್ ಆದ್ಮೇಲೆ ಒಂದೊಂದೇ ಬರ್ತಾ ಹೋಯ್ತು. ಯಾರಿಗಾರು ಒಂದ್ ಹೆಲ್ಪ್ ಮಾಡ್ಕೊಂಬುದು ಮುಂಚಿಂದ ಇದೀತ, ಅದಕ್ಕೊಂದ್ ದಾರಿ ಸಿಗ್ದಂಗ ಆಯ್ತು ನಮ್ಗೆ. ನಮ್ಗೆ ಕೈಯಲ್ಲ ದುಡ್ಡು ಇಲ್ದಿರು ಒಂದ್ ಹೆಲ್ಪ್ ಮಾಡು ಒಂದ್ ಇದಿತ್ತ ಮನ್ಸಿತ್ತ. ಮತ್ತೆ ಏನಾರು ಒಂದ್ ಮಾಡ್ ಕಲಿಯೋರ್ ಒಟ್ಟಿಗೆ ಹೋದ ಹೋಯ್ ಹೋಯ್ ಹೋಯ್, ಈಗ ಒಂಚೂರ ಒಂದ್ ಖುಷಿ ಸಿಕ್ಕತ್ತ.
1: ಎಷ್ಟು ವರ್ಷ ಆಯ್ತು ಈಗ ಹೆಲ್ಪಿಂಗ್ ಹ್ಯಾಂಡ್ ಒಟ್ಟಿಗೆ?
5: ಸುಮಾರು ಸ್ಟಾರ್ಟಿಂಗ್ ಇಂದ ಇದೆ.
1: 2019 ಹೆಂಗಿತ್ತು
5: ಅನುಭವಗಳೆಲ್ಲ? ಖುಷಿ ಜಾಸ್ತಿ ಸಿಗ್ತಿತ್ತು.
1: ಅದಕ್ಕೆ ನೀವೀಗ ಇನ್ನು ಹೆಲ್ಪಿಂಗ್ ಹ್ಯಾಂಡ್ ಬಿಡುದಿಲ್ಲ
5: ಅಲ್ಲ?
1: ಸೊ ಇದು ಖುಷಿ ಕೊಡುವ,
5: ಅದೊಂದು ನಾವ್ ಒಂದ್ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದೊಂದು ಮನ್ಸಾಗಿತ್ತಲ್ಲ, ಅದೊಂದು ನನ್ಸ ಆದಂಗಿತ್ತು.
1: ಓಕೆ, ರತನ್ ಕಾಂಬಕ್ಕೆ ತುಂಬಾ ಸಂಕೋಚ ಸ್ವಭಾವದವರು ಅಲ್ಲ, ಹೌದಲ್ಲ? ಈಗ ಈ ಹೆಲ್ಪಿಂಗ್ ಹ್ಯಾಂಡ್ ಅಥವಾ ಯಾವುದೇ ಸಂಸ್ಥೆಯಲ್ಲಿದ್ರು ದುಡ್ಡು ವಿಷಯ ಬಂದಾಗ ನಾವ್ ಯಾರಿಗಾದ್ರು ಒಂಚೂರು ಅಪ್ರೋಚ್ ಮಾಡ್ಕತ್, ಅಣ್ಣ ಹಿಂಗಲ್ಲ ಇತ್ತ ಅಣ್ಣ, ನಾವ್ ಹಿಂಗೊಂದ್ ಮಾಡ್ಕಂದ್ರೆ ಅಂದ್ಕೊಂಡಿತ್ತ, ನಿಮ್ದ ಎಷ್ಟಾದಷ್ಟು ಕೊಡಿ ಅಂತ ಹೇಳ್ಕತ್. ರತನ್ ಈ ತರ ಹೋಗಿ ನಾವ್ ರಿಕ್ವೆಸ್ಟ್ ಮಾಡದಿದ್ಯಾ ಅಂದ್ರೆ ಇದನ್ನ ಯಾಕೆ ನಾಕೆ ಅಂತ ಅಂದ್ರೆ, ನಾವ್ ತುಂಬಾ ಸಂದರ್ಭದಲ್ಲಿ ದಾಕ್ಷಿಣ್ಯಕ್ಕೆ ಬಿದ್ದು ಬಿಡ್ತು, ನಮ್ ಸ್ವಾಭಿಮಾನ ಬಿಟ್ಟು ನಮ್ಗೆ ಅಲ್ದಿದ್ರು ಬೇರೆಯವ್ರಿಗೆ ಎಂಬತ್ತಿಗೂ ಇಲ್ಲಿ ಗೊಂಡ್ಲ ಸಿಕ್ಕಾಕೊಂಡಾಗತ್ ಹ್ಯಾಂಗ್ ಕೇಂದ್ರ ಅಭ್ಯ ಇದು ಆಪದಲ್ಲ ಅನ್ನೋ ತರ ಬಂದ್ಬಿಡುತ್ತೆ. ಸೊ ರತನ್ ಅವ್ರು ಇಂಥ ಸ್ಥಿತಿನ ಹೆಂಗ್ ಹ್ಯಾಂಡಲ್ ಮಾಡಿದ್ರು?
5: ಆಲ್ಮೋಸ್ಟ್ ನಾವು ವಾಟ್ಸ್ಆಪ್ ಅಲ್ಲೇ ಕಳಿಸಿ ಪೋಸ್ಟರ್ ಕಳಿಸಿ ಹೆಲ್ಚಿನವ್ರ ಪೋಸ್ಟರ್ ನೋಡಿದ ತಕ್ಷಣ ಅಮೌಂಟ್ ಹಾಕಿ ಬಿಡ್ತಾರೆ.
6: ನಾವು ಇಲ್ಲಿ ತನಕ ಯಾವುದೇ ವ್ಯಕ್ತಿಗೆ ಪರ್ಸನಲ್ ಆಗಿ ಯಾವುದೇ ವ್ಯಕ್ತಿಗಳಿಗೂ, ನಮ್ದು ಈಗ ಎಷ್ಟು 6 ವರ್ಷ ಕಂಪ್ಲೀಟ್ ಆಗಿದೆ, ಯಾವ ವ್ಯಕ್ತಿಗಳಿಗೂ ಪರ್ಸನಲ್ ಆಗಿ ನಾವು ಒಬ್ಬರಿಗೂ ನಾವು ಅಮೌಂಟ್ ಕೇಳಲೇ ಇಲ್ಲ ಯಾವತ್ತು. ನಮ್ದು ಪೋಸ್ಟ್ ನಾನು ಫಸ್ಟ್ ನಮ್ದು ಏನ್ ಪೋಸ್ಟ್ ಕ್ರಿಯೇಟ್ ಆಗುತ್ತೆ ಫಸ್ಟ್ ನಮ್ ಟೀಮ್ ಕಮಿಟಿ ಗ್ರೂಪ್ ಇದೆ ಅಲ್ಲಿ ಹಾಕೊಳ್ತೀವಿ, ನಾವು ಎಲ್ಲ ಕಡೆ ಶೇರ್ ಮಾಡಿ ಅಂತ ಫಸ್ಟ್ ಮಾತಾಡ್ಕೊಳ್ತೀವಿ. ಅಲ್ಲಿ ಶೇರ್ ಆದ್ಮೇಲೆ ನಮ್ದು ಮೇನ್ ಗ್ರೂಪ್ ತೆಗೆದಾಕ್ತಿವಿ.
1: ಅಲ್ಲಿ
6: ಎಲ್ಲಂದ್ರೆ ಈಗ ಇವ್ರೊಂದು ಇವ್ರಿಗೆ ಕಳಿಸಿದ್ರೆ ಇವ್ರದೊಂದು ಪರ್ಸನಲ್ ಫ್ಯಾಮಿಲಿ ಗ್ರೂಪ್ ಇರುತ್ತೆ, ಇವ್ರ ಫ್ರೆಂಡ್ ಸರ್ಕಲ್ ಗ್ರೂಪ್ ಇರುತ್ತೆ, ಇವ್ರದೊಂದು ಫೇಸ್ಬುಕ್ ಅಕೌಂಟ್ ಇರುತ್ತೆ, ಆ ತರ ಅವ್ರು ಶೇರ್ ಮಾಡ್ತಾರೆ. ಅವ್ರವ್ರ ವೈಯಕ್ತಿಕ ಎಲ್ಲೆಲ್ಲಿ ಅವ್ರಿಗೆ ಆಗ್ತದೆ ಅಲ್ಲಿ ಶೇರ್ ಮಾಡ್ತಾರೆ. ನಮ್ದು ಗ್ರೂಪಿಗೆ ಮೇನ್ ಗ್ರೂಪ್ ಅಲ್ಲಿ ಒಂದಿಷ್ಟು ಜನ ಮೆಂಬರ್ಸ್ ಇರ್ತಾರೆ. ಯಾವಾಗ ನಮ್ದು ಅದು ಮೇನ್ ಗ್ರೂಪ್ ಗೆ ಹೋಗ್ತದೆ ಫಸ್ಟ್ ಬಿದ್ದು 2 ಸೆಕೆಂಡ್ ಅಲ್ಲಿ ನಮ್ಮ ಅಮೌಂಟ್ ಬರ್ಲಿ ಸ್ಟಾರ್ಟ್ ಆಗುತ್ತೆ. ಅದು ನಮ್ಗೆ ದೇವರನೇ, ನಮ್ಗೆ ಅದೊಂದು ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಯಾಕಂದ್ರೆ ನಮ್ಮ ಟೀಮ್ ಮೇಲೆ ಒಬ್ರು 1 ರೂಪಾಯಿ ಕೊಡ್ಬೇಕಂದ್ರೆ ನಂಬಿಕೆ ಫಸ್ಟ್ ಇರ್ಬೇಕು, ಈ ದುಡ್ಡು ನಾನು ಕೊಟ್ಟಿದ್ದು ಅವ್ರಿಗೆ ಸಿಗ್ತದ ಹೋಗ್ತದ ಅನ್ನುವಂತ ನಂಬಿಕೆ. ನಾವು ಇಲ್ಲಿ ತನಕ ಮಾಡಿರೋ ಪ್ರತಿಯೊಂದು ಯೋಜನೆಗೂ ನಾವು ಹಾಕಿ, ಕೆಲವು ಸಲ ಏನಾಗುತ್ತೆ ನಿನ್ನೆ ಒಂದು ಯೋಜನೆ ಮುಗಿಸಿರ್ತೀವಿ, ಇನ್ನೊಂದು 3 ದಿವಸಕ್ಕೆ ಇನ್ನೊಂದು ರಿಕ್ವೆಸ್ಟ್ ಬರುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಆವಾಗ ಮತ್ತೆ ನಾವು ಇಮಿಡಿಯೇಟ್ಲಿ ಪೋಸ್ಟರ್ ಮಾಡಿ ತುರ್ತು ಸೇವಾ ಯೋಜನೆ ಅಂತ ಹಾಕ್ತೀವಿ. ಅದಕ್ಕೂ ಸಹ ನಿನ್ನೆ ಕೊಟ್ಟವ್ರು ಮತ್ತೆ ಇದಕ್ಕೂ ಸಹ ಕೊಡುವಂತ ಒಂದು ನಂಬಿಕೆ ನಮ್ಮ ಟೀಮ್ ಮೇಲೆ ಇಟ್ಕೊಂಡಿದ್ರು, ಅದು ದೊಡ್ಡ ವಿಷಯ. ಅದಕ್ಕೆ ಮತ್ತೆ ನಮ್ಮ ನಾಗರಾಜ ಅಣ್ಣ ಇವರು ಪಾಪ ಅಲ್ಲ, ಎಲ್ಲರ ಬಗ್ಗೆ ನಾವು ಹೇಳ್ಬೇಕಾಗತ್ತೆ. ಈಗ ನಮ್ಮ ಆಕಾಶ್ ಅವ್ರು ಹೇಳಿದ್ರೆ ನಮ್ಗೆ ಇಲ್ಲಿ ಹಿರಿಯರು ಕಿರಿಯರು ದೊಡ್ಡವ್ರು ಎಲ್ಲ ನಮ್ದು ಒಂದೇ ಟೀಮ್ ತರ ನಾವು ಹೋಗೋದು. ಮತ್ತೆ ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಅಲ್ಲಿ ಬರ್ಬೇಕಾದ್ರೆ ಅವ್ನ್ ದುಡ್ಡೇ ಕೊಡ್ಬೇಕಂತ ಇಲ್ಲ, ನಾವು ಅವ್ರನ್ನ ಕರೆಯೋದಕ್ಕೆ ಕೆಲ್ಸಕ್ಕೆ ನಿಸ್ವಾರ್ಥ ಸೇವೆ. ನಿಮ್ಗೆ 1 ಗಂಟೆ ಕೊಡ್ಲಿ, 1/2 ಗಂಟೆ ಕೊಡ್ಲಿ, ನಿಂಗೆ ಇವತ್ ಬರ್ಲಿಕ್ಕಾಗಿಲ್ವಾ, ಅದು ಅವ್ನ್ ಬರ್ಲಿಲ್ಲ ಅಂತ ಹೇಳಿ ನಾಳೆ ಅವ್ರನ್ನ ಇದು ಮಾಡ್ಲಿದ್ದಿಲ್ಲ, ನೆಕ್ಸ್ಟ್ ಯೋಜನೆಗೆ ಬಾ. ಆ ತರ ನಾವು ಟೀಮ್ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಇದೆ ಎಲ್ಲರ ಸಹಕಾರ, ಎಲ್ಲರ ಮೈನ್ ನಮ್ ಕುಂದಾಪುರ ಜನರ ಸಹಕಾರ. ತುಂಬಾ ಜನ ದಾನಿಗಳಿದ್ರು, ಅವ್ರು ಒಬ್ಬೊಬ್ಬರು ಹೆಸರು ಹೇಳ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲೆಲ್ಲೋ ಕೆಲವರು ಫಾರಿನ್ ಅಲ್ಲಿ ಕೂತವರು ಇದ್ರು, ನಮ್ದು ಯೋಜನೆ ಬಂದ ತಕ್ಷಣ ನಮ್ಗೆ ದೂರ ಇದೀವಿ, ತಾಯ್ನಾಡಲ್ಲಿ ಇದ್ದು ಕೊಡ್ಲಿಕ್ಕೆ ಆಗಲ್ಲ, ನೀವೇನೋ ಮಾಡ್ತಾ ಇದ್ರ ಅಂತ ಕೊಡುವಂತ ತುಂಬಾ ಕೈಗಳು. ಹೆಲ್ಪಿಂಗ್ ಹ್ಯಾಂಡ್ಸ್ ಅಂದ್ರೆ 1000 ಕೈಗಳಾಗಿದೆ ಈಗ, ಅದಕ್ಕೋಸ್ಕರ ಯೋಜನೆಗಳು ಯಶಸ್ವಿಯಾಗಿ ಹೋಗ್ತಾ ಇತ್ತು. ಮತ್ತೆ ನಮ್ ನಾಗರಾಜಣ್ಣ ಪಾಪ ಅವರು ಫ್ಯಾಮಿಲಿ ಮ್ಯಾನ್, ಫ್ಯಾಮಿಲಿ ಸಮಸ್ಯೆಗಳಿರ್ತದೆ, ಅದು ಸ್ಕೂಲ್ ಬಸ್ ಇವಾಗ ನೋಡಿ ಆ ಟೈಮ್ ಅಲ್ಲಿ ಫ್ರೀ ಮಾಡ್ಕೊಂಡು ಬಂದಿದ್ರು. ನಾನು ಆಕ್ಚುಲಿ ಅವ್ರಿಗೆ ಯಾವ ಎಲ್ಲಿಗೆ ಅಂತೇಳಿ ನಾನು ಇಲ್ಲಿ ಬರ್ಲಿ ತನಕ ಹೇಳಿಲ್ಲ, ಇಲ್ಲಿಗೆ ಬರೋದಂದ್ರೆ ಅವ್ರು ಬರೋದಿಲ್ಲ, ನೀವು ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿಬಿಡ್ತಾರೆ. ಆ ತರ ಸಂಕೋಚ ಭಾವನೆ. ಅದಕ್ಕೋಸ್ಕರ ಅವ್ರಿಗೆ ಇಲ್ಲಿ ಬಂದ ಮೇಲೆ ನಾನು ಈ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಕರ್ಕೊಂಡು ಬಂದಿದ್ದು. ಮಾತಾಡಿ ನಾಗರಾಜಣ್ಣ, 2 ಮಾತು ಅಲ್ಲ, ಎಲ್ಲರೂ ಮಾತಾಡಿ.
1: ನಾಗರಾಜ್ ಅವರೇ ನೀವ್ ಹೇಳಿ, ನಿಮ್ಗೆ ಹೆಲ್ಪಿಂಗ್ ಹ್ಯಾಂಡ್ ನೀವು ಫಸ್ಟ್ ಇಂದಾನೆ ಇದ್ರೆ? 2000?
7: ಇಲ್ಲ ಮೇಡಮ್, ನಾನು ಮಧ್ಯಂತರದಲ್ಲಿ ಜಾಯ್ನ್ ಆದ್ದೆ. ಅಂದ್ರೆ ನಾನು ಕೂಡ ಸಮಾಜದಲ್ಲಿ 0 ಇಂದಾನೆ ಬಂದನ್, ಅಂದ್ರೆ ಏನು ಇಲ್ಲದೆ ಇರುವಂತ ಪರಿಸ್ಥಿತಿಯಿಂದ ನಾವು ಬಂದ. ಆದ್ರಿಂದ ಯಾರಿಗಾರು ಏನೋ ಅಂದ್ರು ಕೂಡ ನಮ್ ಮೊದಲು ಚುರು ಅಂತದ್ ಅದನ್ನ ನಾನು ಸೋಷಿಯಲ್ ಮೀಡಿಯಾ ಯಾವತ್ ಯೂಸ್ ಮಾಡೋಕ್ ಶುರು ಮಾಡಿದೆ, ಅದ್ರಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರ ಅಂದ್ರೆ ಸಮಾಜಕ್ಕೆ ನಿರ್ಗತಿಕರಿಗೆ ಅಶಕ್ತರಿಗೆ ಯಾರು ಹೆಲ್ಪ್ ಮಾಡ್ತಾರ ಅವರನ್ನ ನಾನು ದೇವ್ರಂತಾನೆ ಭಾವಿಸಿದವನು. ಯಾರೇ ಯಾರಿಗಾದ್ರು 1 ರೂಪಾಯಿ ಅಂದ್ರೆ ಅತ್ಯಂತ ಅವಶ್ಯಕತೆ ಇದ್ದವ್ರಿಗೆ ಸಹಾಯ ಮಾಡ್ತಾರ ಅವ್ರು ನನ್ನ ಪಾಲಿಗೆ ದೇವ್ರೆ. ನಾನು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಕಾರ್ಕಳದಲ್ಲಿ ರೋಷನ್ ಬೆಳ್ಮಣ್ಣ ಅಂತ ಅವರು ಇಂತ ಒಂದು ಸಮಾಜದ ಕಟ್ಟಕಡೆ ಅಂದ್ರೆ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೆಲ್ಲ ಮನೆ ಕಟ್ಟಿಕೊಡುವುದು, ಆರೋಗ್ಯ ಸಮಸ್ಯೆ ಅವರಿಗೆ ಹೆಲ್ಪ್ ಮಾಡುವುದು, ವಿದ್ಯಾಭ್ಯಾಸಕ್ಕೆ, ಇದನ್ನ ರೋಷನ್ ಬೆಳ್ಮಣ್ಣ ಅಂತ ಕಾರ್ಕಳದಲ್ಲಿ ಅವ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು. ಅವರಂದ್ರೆ ತನ್ನ ಸಮಾಜದವರಿಗೆ ಮಾತ್ರ ಅಲ್ಲ, ಎಲ್ಲ ಸಮಾಜದ ಎಲ್ಲರಿಗೂ, ಅವರು ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು, ಅವರಿಗೆ ತುಂಬಾ ಅದರಿಂದ ಹೊರಗಡೆಯಿಂದ ತುಂಬಾ ಅಂದ್ರೆ ಆ ರೀತಿಯಾಗಿ ಅವರ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಅವರ ಸಮಾಜಕ್ಕೆ ಅಂದ್ರೆ ಏನಂತ ಪಾರದರ್ಶಕ ರೀತಿಯಲ್ಲಿ, ಆದ್ರಿಂದ ಅವ್ರನ್ನ ನಂಬಿ ತುಂಬಾ ಜನ ಸಹಾಯ ಮಾಡ್ತಾ ಇದ್ರು. ಅದನ್ನ ಯಾರಿಗೆ ಕಷ್ಟದಲ್ಲಿದ್ರು ಅವ್ರಿಗೆ ಅವರು ಅದನ್ನ ಮಾಡ್ತಾ ಇದ್ರು. ಅಂದ್ರೆ ಅವ್ರು ಯಾವ ರೀತಿ ಮಾಡ್ತಿದ್ರು ಅಂದ್ರೆ ಫಸ್ಟ್ ಇದೇ ರೀತಿ ಮನೆ ಕಟ್ಟಿ ಕೊಡೋದೆಲ್ಲ ಮಾಡ್ತಿದ್ರು. ಲಾಸ್ಟ್ ಕೊನೆಯಲ್ಲಿ ಒಂದ್ ದೊಡ್ಡ ಪ್ರಾಜೆಕ್ಟ್ ಅನ್ನ ಅವರು ಸ್ಟಾರ್ಟ್ ಮಾಡ್ರು. ಅಂದ್ರೆ ಯಾರೆಲ್ಲ ತುಂಬಾ ಕಷ್ಟದಲ್ಲಿದ್ರು ಅವರಿಗೆಲ್ಲ ಒಂದು ಜಾಗನ ಪರ್ಚೇಸ್ ಮಾಡಿ ನಾವೀಗ ಫ್ಲಾಟ್ ತರ ಮಾಡ್ತಿದ್ವಲ್ಲ ಆ ತರ ಒಂದು ಇದ್ರಲ್ಲಿ ತಂದು ಎಲ್ಲರನ್ನೂ ಒಂದ್ ಇದ್ ಮಾಡೋದಕ್ಕೋಸ್ಕರ ಎಲ್ರಿಗೂ ಒಂದ್ ಸಪರೇಟ್ ಸಪರೇಟ್ ಮಾಡೋಕ್ ಹೋದ್ರೆ ತುಂಬಾ ದೊಡ್ಡ ಇದಾಗತ್ತೆ ಅನ್ಕೊಂಡು ಆ ತರದ್ದೆಲ್ಲ ಮಾಡ್ತಾ ಇದ್ರು. ಹಾಗೆ ಅವ್ರನ್ನೆಲ್ಲ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಇವ್ರದ್ದು ಸ್ಟಾರ್ಟ್ ಆಗಿತ್ತು, ಇವ್ರದ್ದು ಒಂದೊಂದೇ ಯೋಜನೆಗಳು, ಇವ್ರು ಮಾಡ್ತಿರೋ ಕೆಲಸ, ಈ ಲಾಕ್ಡೌನ್ ಅಲ್ಲಿ ಇವ್ರ ಫುಡ್ ಕಿಟ್ ಎಲ್ಲ ಕೊಡ್ತಿರೋದು, ಚಳಿಯಲ್ಲಿ ಇದ್ ಮಾಡ್ತಿದ್ದವರಿಗೆ ಹಾಸಿಗೆ ಕೊಡೋದು, ಪ್ರತಿಯೊಂದನ್ನು ಇವರನ್ನು ಫಾಲೋ ಮಾಡ್ತಾ ಬಂದೆ. ಹಾಗೆ ಇವರಿಗೂ ಅಲ್ಲಿ ಕಮೆಂಟ್ ಅಲ್ಲಿ ಹಾಕ್ತಿದ್ದೆ. ಮತ್ತೆ ನಾನೊಂದು ಇದರಲ್ಲಿ ಒಂದು ಕಮಿಟಿಯಲ್ಲಿ ಕೆಲಸ ಮಾಡ್ತಿದ್ದೆ, ಅದನ್ನ ನೋಡಿ ಒಂದಿವಸ ಇವರು ನಮ್ ಜೊತೆ ಜಾಯಿನ್ ಆಗ್ತಾರ ಕೇಳಿದ್ರು ಪ್ರದೀಪ್ ಅಣ್ಣ. ಅಷ್ಟೊತ್ತಿ ನಾನು ಕೂಡ ಆಕಾಶ್ ತರನೇ ಹೀಗೆ ಹೇಳಿದೆ, ನನ್ನ ಹತ್ರ ಏನಿಲ್ಲ ಅಣ್ಣ, ನನ್ನ ಹತ್ರ ಸಮಯನೂ ಕೂಡ, ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇರೋದು, ಅಲ್ಲಿ ಸಿಕ್ಕ ಸಮಯದಲ್ಲಿ ನನ್ನ ಹತ್ರ ಆದ್ರೆ ಬಂದು ಜಾಯ್ನ್ ಆಗ. ಆವಾಗ ಹೀಗೆ ಪರಿಚಯ ಆಗಿ ಜಾಯ್ನ್ ಆದೆ. ಜಾಯ್ನ್ ಆದಾಗ ಫಸ್ಟ್ ನಮ್ದು ಕೊಡಿ ಹಬ್ಬದಲ್ಲಿ ಅಂದ್ರೆ ಒಂದಿಷ್ಟು ಅಶಕ್ತ ಮಕ್ಕಳಿಗೆ, ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಒಂದ್ 4 ಜನರ ಯೋಜನೆ ಇತ್ತು. ಆವಾಗ ಇವರೇ ಪಾಪ ವೇಷ ಹಾಕೊಂಡಿದ್ರು. ಅದ್ರ ವೇಷ ಹಾಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂದ್ರೆ, ರವಿ ಕಟ್ಪಾಡಿ ಅವ್ರನ್ನ ನೋಡ್ತೀವಿ, ಅವರಿಗೆ ಖಂಡಿತ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು. ಅದ್ರಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಗತ್ತೆ, ಗಾಳಿ ಆಡುವುದಿಲ್ಲ, ಸೆಕೆ ತಾಳುಕ್ ಆಗುದಿಲ್ಲ, ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಮೂರ್ಛೆ ತಪ್ಪಿ ಬೀಳ್ಬಹುದು ಅಂತ ಪರಿಸ್ಥಿತಿ. ಅದರಲ್ಲೂ ಕೂಡ ಇವರು ಇವ್ರ ಚಿಕ್ಕ ಮಗ ಒಬ್ಬಿದ್ದಾನೆ ಪ್ರೀತಮ್ಮ ಪ್ರೀತು ಅಂತ, ಅವ್ನು ಹೇಳಲೇಬೇಕು. ಯಾಕಂದ್ರೆ ಎಲ್ಲ ಯೋಜನೆಗಳಲ್ಲಿ ಕರ್ಕೊಂಡ್ ಬರದೇ ಇದ್ರೆ ಗಲಾಟೆ ಮಾಡ್ತಾನ,
8: ಬರ್ಲೇಬೇಕು.
7: ಮನೆಯಲ್ಲಿದ್ದ ಬೆಳಿಗ್ಗೆ ಬಂದ್ರೆ ಅವ ಬೆಳಿಗ್ಗೆ ನಮ್ ಜೊತೆ ಬಂದ್ರೆ ರಾತ್ರಿ 11-12 ಗಂಟೆ ಆಗ್ತಿತ್ತು. ನಾವು ಕೊಡಿ ಹಬ್ಬದಲ್ಲೆಲ್ಲ ಕ್ಲೋಸ್ ಮಾಡಿ ಹೋಗ್ಬೇಕಾದ್ರೆ ನಮ್ಗೆಲ್ಲ ಸುಸ್ತಾಗ್ಬೋದೇನೋ, ಅವ್ನಿಗೆ ಸುಸ್ತಾಗಲ್ಲ. ಆ ರೀತಿ ನಮ್ ಜೊತೆ ಅಂದ್ರೆ ಇವರೆಲ್ಲ ಇರ್ಬೇಕಾದ್ರೆ ನಮ್ಗೆ ಇನ್ನೂ ಒಂಥರ ಮಾಡುವ ಹುಮ್ಮಸ್ಸು
1: ಹೆಚ್ಚಾಗುತ್ತೆ.
7: ಯಾವತ್ತು ನಮ್ಗೆ ಒಂದು ಪ್ರೋತ್ಸಾಹ ಸಿಕ್ಕರೆ, ಒಂದ್ ಯಾರು ಒಂದ್ ಬೆನ್ ತಟ್ಟಿದಾಗ ಖುಷಿ ಆಗತ್ತೆ. ಅಂದ್ರೆ ಈಗ ಹಣ ಕೊಡುವುದಕ್ಕಿಂತನು ಇನ್ನೊಂದಷ್ಟು ಸಹಕಾರ ಸಿಕ್ತ ಹೋಗ್ಬೇಕು. ಅಂದ್ರೆ ಈಗ ಕೊಡುವ ಕೈಗಳು ಹೆಚ್ಚಾತಾ ಹೋದಾಗ ನಾವು ಸಂಕಷ್ಟದಲ್ಲಿರುವವರನ್ನ ಮೇಲೆತ್ತಬಹುದು. ಖಂಡಿತ ಅವರಿಗೆ ಈ ಕೆಲವೊಂದು ಸಂದರ್ಭದಲ್ಲಿ ಒಂದು 5,000-10,000 ಕೊಟ್ಟು ಬರೋದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಆ ಸಮಸ್ಯೆನ ಅರ್ಥ ಮಾಡ್ಕೊಂಡು ಅದಕ್ಕೊಂದು ಕ್ರಿಯಾ ಯೋಜನೆ ರೂಪಿಸಿ ಅವರನ್ನ ಆ ಸಂಕಷ್ಟದಿಂದಾನೆ ಪಾರ್ ಮಾಡೋದ್ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ಅನ್ನದ ಬಟ್ಟಲು ಯೋಜನೆ ಹುಟ್ಕೊಳ್ತು.
1: ಅನ್ನದ ಬಟ್ಟಲು ಅಂದ್ರೆ ಎಂತ ಮಾಡ್ತಾ ಇದ್ರಿ?
7: ಈಗ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಸಮಾರಂಭ ಆಗತ್ತೆ, ನೀವು ಒಂದ್ 200-300 ಜನಗೆ ಕರ್ದಿರ್ತೀರಿ, ಅಲ್ಲಿ ಬೇರೆ ಕಡೆ ಎಲ್ಲ ಕಾರ್ಯಕ್ರಮ ಇರೋದ್ರಿಂದ ಬರ್ತಾರೆ, ನಿಮ್ಮನ್ನು ವಿಶ್ ಮಾಡ್ತಾರೆ, ಹೋಗ್ತಾರೆ, ಊಟಕ್ಕೆ ನಿಲ್ಲುವುದಿಲ್ಲ. ಅಂತ ಸಂದರ್ಭದಲ್ಲಿ 100-200 ಊಟ ಉಳಿದ್ರೆ ಅದನ್ನ ನೀವು ಚೆಲ್ಲಿದ್ರೆ ಮಣ್ಣಿಗೆ ಹೋಗುತ್ತೆ. ಅನಾಥಾಶ್ರಮ ಇದೆ, ವೃದ್ಧಾಶ್ರಮ ಇದೆ, ಅಂತ ಕಡೆಗೆ ನೀವು ನಮ್ ಕರೆ ಮಾಡಿ ತಿಳಿಸಿದಾಗ ನಾವು ನಮ್ಮ ಸಂಸ್ಥೆಯ ಇವ್ರದ್ದು ಪ್ರದೀಪ್ ಅವ್ರದ್ದು ವಾಹನ ಇದೆ, ಅವರಿದ್ದಾಗ ಖಂಡಿತ ಸಿಗುತ್ತೆ, ಇಲ್ಲಾಂದ್ರೆ ನಾವು ಬೇರೆ ಯಾವ್ದಾದ್ರು ಬಾಡಿಗೆ ವಾಹನ ಮಾಡ್ಕೊಳ್ಬೇಕಾಗುತ್ತೆ. ಅವರಿದ್ರೆ ಅವ್ರ ವಾಹನದಲ್ಲಿ ನಾವು ಅದನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೂ ಅನಾಥಾಶ್ರಮಕ್ಕೂ ರಸ್ತೆ ಕಡೆಯಲ್ಲಿರುವ ಅಲೆಮಾರಿಗಳಿಗೂ ಯಾರಿಗೂ ಒಂದು ಕೊಡ್ತೀವಿ. ಅದನ್ನ ಮಣ್ಣು ಚೆಲ್ಲೋದಕ್ಕಿಂತ ಇನ್ನೊಬ್ಬರ ಹೊಟ್ಟೆಗೆ ಹೋಗುತ್ತೆ, ಅವ್ರ ಹಸಿವು ತಣಿಯುತ್ತೆ. ಖಂಡಿತ ಅದೊಂದು ನಿಮ್ಗೂ ಕೂಡ ಒಂದು ಅದ್ರದ ಪುಣ್ಯ, ನಿಮ್ಗೂ ಕೂಡ ಇನ್ನೊಬ್ರಿಗೆ ಅನ್ನ ದಾನ ಮಾಡಿದಂತ ಪುಣ್ಯ ಸಿಗುತ್ತೆ. ಹಾಗೆ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಬಡ ಮಕ್ಕಳಿಗೆ ಪುಸ್ತಕದ ಇದು ವಿದ್ಯಾನಿಧಿ ಅಂತ ಯೋಜನೆಯನ್ನ ನಾವು ಪ್ರಾರಂಭ ಮಾಡಿದ್ವಿ. ಎಲ್ಲರ ಸಹಕಾರದಿಂದ ಅದನ್ನು ಕೂಡ ಉತ್ತಮ ರೀತಿಯಲ್ಲಿ ಎಲ್ಲ ಒಂದು 4-5 ಹಾಲಾಡಿ, ತಲ್ಲೂರು ಮತ್ತು ಗಂಗೊಳ್ಳಿ ಬೀಜಾಡಿಯಲ್ಲಿ ಒಂದು 4-5 ಶಾಲೆಗಳಿಗೆ ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್ನು ಪೆನ್ಸಿಲು ಬೇಕಾಗುವ ಎಲ್ಲ ಪರಿಕರಗಳನ್ನು ಕೊಡ್ತಾ ಇದೀವಿ. ಹಾಗೆ ಈ ವರ್ಷ ಕೂಡ ಶಾಲಾ ಮಕ್ಕಳಿಗೆ ಸಮವಸ್ತ್ರ, ಕ್ರೀಡಾ ಸಮವಸ್ತ್ರ, ದಾನಿಗಳ ನೆರವಿನಿಂದ ಕ್ರೀಡಾ ಸಮವಸ್ತ್ರ, ಅನ್ನದ ಬಟ್ಟಲು ಯೋಜನೆ, ವಿದ್ಯಾನಿಧಿ, ಅಶಕ್ತ ಮಕ್ಕಳಿಗೆ ಆರೋಗ್ಯ ವಿಚಾರದಲ್ಲಿ ಸಹಾಯ ಧನ, ಈ ರೀತಿ ತುಂಬಾ ಕಾರ್ಯಕ್ರಮಗಳನ್ನ ಪ್ರದೀಪ್ ಅಣ್ಣ ಯೋಜನೆ ಮಾಡಿದಾಗ ಅವ್ರ ಜೊತೆ ನಾವು ಒಂದು ಜೊತೆಯಾಗಿ ನಿಲ್ತೀವಿ. ಹಾಗೆ ದಾನಿಗಳು ಅದನ್ನ ಗುರುತಿಸಿ ಅವ್ರು ಸಹಾಯ ಮಾಡ್ತಾರೆ. ಆ ಸಹಾಯನ ಪಾರದರ್ಶಕವಾಗಿ 1 ರೂಪಾಯಿ ಕೂಡ ಎಲ್ಲೂ ವ್ಯತ್ಯಾಸ ಆಗದಿದ್ದಾಗೆ ನೀವು ಕೊಟ್ಟಂತ 1 ರೂಪಾಯಿಯನ್ನು ಕೂಡ ಅವರಿಗೆ ತಲುಪಿಸುವಂತ ಕಾರ್ಯ ನಾವು ಮಾಡ್ತೀವಿ. ಆ ತೃಪ್ತಿ ನಮ್ಗಿದೆ. ಅದರಿಂದ ನಾವು ಅವ್ರ ಜೊತೆಗೆ ಖಂಡಿತ ಯಾವಾಗ ಕರೀತಾರೋ ಅವಾಗ ನಮ್ಮ ಹತ್ರ ಸಮಯ ಇದ್ದಾಗ ಖಂಡಿತ ನಾವು ಅವ್ರ ಜೊತೆಗೆ ಇರ್ತೀವಿ. ಹೆಲ್ಪಿಂಗ್ ಹ್ಯಾಂಡ್ಸ್ ಸದಾ ನೊಂದವರ ಜೊತೆಗೆ, ಸದಾ ಹೆಲ್ಪಿಂಗ್ ಹ್ಯಾಂಡ್ಸ್ ಇದೆ, ಸಹಕಾರ ಬೇಕು.
1: ತುಂಬಾ ಲೈಕ್ ಹೇಳ್ರಿ ನೀವು. ಅದ್ರಲ್ಲಿ ನೀವು ಅನ್ನದ ಬಟ್ಲು ಹೇಳ್ರಿ ಅಲ್ಲ, ನೀವು ಎಲ್ಲಿದ್ರು ಹೋದ್ರಿ ಆ ತಕಬಪ್ಪಕ್ಕೆ ಹೆಂಗೆ?
7: ನಮ್ಮ ಕಾಯಿ ಬಂದಾಗ ಅಲ್ಲಿ ಯಾರು ಫ್ರೀ ಇರ್ತಾರೆ ಹೋಗಿ
9: ಇದು ಅನ್ನದ ಬಟ್ಟಲು ಹೆಂಗ ಕೇಂದ್ರ ಮೇಡಮ್? ಈಗ ತುಂಬಾ ಜನ ತುಂಬಾ ಕಡೆ ಈಗ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ. ಈಗ ಒಂದು ಆಕ್ಚುಲಿ ದೇವಸ್ಥಾನಕ್ಕೆಲ್ಲ ಈಗ 1,000-2,000 ಜನ ಮಾಡ್ತಾರೆ. ಅಲ್ಲಿ ಮಾಡ್ದಂಗೆ ಅಲ್ಲಿ ಕೆಲಸಲ ಜನ ಹತ್ತಿಲ್ಲ, ಒಂದ್ 200-300 ಜನರಿಗೆ ಉಳಿಸೇ ಉಳಿಸ್ತಾರೆ. ಉಳಿಸೋಕು ಫೋನ್ ಬಂದ್ ಪ್ರದೀಪಣಿ ಫೋನ್ ಬತ್ತ, ಇಲ್ಲಿ ನನ್ಗೆ ಫೋನ್ ಬತ್ತ, ಫೋನ್ ಬಕ್ಕು ನಮ್ಮ ಹತ್ರ ಇಷ್ಟು ಉಳಿದೈತೆ ಅಂತರು. ಉಳಿದ ತಮ್ಗು ನಾವು ಪಟ್ಟ ಹುಡುಗ್ರಿ ಫಸ್ಟ್ ಕಾಲ್ ಮಾಡತ್ತ ಅಂದ್ರೆ ಫ್ರೀ ಇದ್ರೆ ಕೇಳ್ಕೊಂಡ್ ಯಾರು ಒಬ್ರು ಒಂದ್ 2-3 ಜನ ಸಿಕ್ತರು. ಹಾ, ಪಟ್ಟ ಫೋನ್ ಮಾಡ್ಕೊಂಡು ಸರಿ ರೆಡಿ ಆಯ್ನಿ ಮಾರೆ ನಾವ್ ಅಲ್ಲಿ ತಕ್ಕ ಮಾಡಿ ಪಟ್ಟ ಪ್ರದೀಪ ಅಣ್ಣಂದೇ ಗಾಡಿ ಇತ್ತು, ಅವ್ರ ಗಾಡಿ ಸೀದೆ ಅಲ್ಲಿ ಹೊರಡತ್ ಹೊರಡಿ. ಕೆಲವರಿಗೆಲ್ಲ ನಾನು ಎಂತ ಮಾಡ್ತೇಕಂದ್ರೆ ಒಂದ್ ಕೆಲಸ ಮಾಡಿ, ನೀವ್ ಒಂದ್ ಹಾಕಿ ಕಳಿಸಿ, ನಾವ್ ಇಲ್ಲಿ ಡೆಲಿವರಿ ಮಾಡತ್ತ ಹೇಳಿ ಇಲ್ಲಿ ಸರ್ಕಲ್ ಅವ್ರಿಗೆ ಬತ್ರ ಸರ್ಕಾರಿ ಬಪ್ಪು ಇಲ್ಲ ನಮ್ ಕುಂದಾಪುರ ಭಾಗದಾಗ ಹೆಚ್ಚಿಂದ ಇಲ್ಲ ಜೋಪಡಿ ಎಲ್ಲ ಕಟ್ಕೊಂಡ್ ಇರ್ತಾರಲ್ಲ ಅಂತರ್ ಮನೆಗೆಲ್ಲ ಹೋಗಿ ಅಲ್ಲಿಗ ಇಳಿಸಿಕ್ಕಿ.
1: ನೀವು ತಪ್ಪದ್ ಹೌದು, ತಂದದನ್ನು ವಿಲೇವಾರಿ
9: ನಾವೇ ವಿಲೇವಾರಿ ಮಾಡತ್ ಮೇಡಮ್. ನಾವೇ ಇದು ಲಾಸ್ಟ್ ಟೈಮ್ ಅಲ್ಲ, ನಾವು ಹೆಚ್ಚಿಂದ ಇಲ್ಲಿ ಸರ್ಕಲ್ ಆಗಿ ತುಂಬಾ ಜನ ಇರ್ತಿದ್ರಲ್ಲ ಅವರಿಗೆಲ್ಲ, ಮತ್ತೆ ನಿಮ್ದು ಇಲ್ಲ ತುಂಬಾ ಜನ ಹೊರಗು ಊರಿನವರೆಲ್ಲ ಬಂದು ಅವ್ರು ನಮ್ಗೆ ಎಷ್ಟು ಇದು ಮಾಡ್ತಾರಂದ್ರೆ ಅವ್ರ ಪಾಪ ಹೊಟ್ಟೆ ಉಂಡದ ತೃಪ್ತಿಯಾಗಿ ತಲೆ ಮೇಲೆ ಕೈ ಇಟ್ಟು ಅಷ್ಟು ಖುಷಿಯಲ್ಲಿ ಹೊದರಿದ್ರು ಅಂದ್ರೆ ಅದೇ ನಮ್ ಖುಷಿ, ಅವ್ರು ಹೊಟ್ಟೆ ತಣಿತಾರಂದ್ರೆ ಅದೇ ಖುಷಿ, ಅಷ್ಟು ಖುಷಿ.
10: ಅದೊಂದು ಯೋಜನೆಯಲ್ಲಿ ನಮ್ಗೆ ಇವಾಗ ಅವರೆಲ್ಲ ಬೇರೆ ಬೇರೆ ಪರ್ಸನಲ್ ಕೆಲಸಗಳಿಂದ ಬೇರೆ ಬೇರೆ ಕಡೆ ಬ್ಯುಸಿ ಆಗಿರ್ಬೋದು. ಸುಕೇಶ್ ಅಂತ ನಮ್ ಟೀಮ್ ಅಲ್ಲಿ ಆ ಯೋಜನೆಗೆ ದೊಡ್ಡ ಒಂದು ಶಕ್ತಿ ಆಗಿದೆ ಸುಕೇಶ್ ಕಾರ್ವಿ ಅಂತ. ಸ್ಟಾರ್ಟಿಂಗ್ ನಮ್ಗೆ ಎಲ್ಲಿದ್ರು ಊಟ ಇದ್ರೆ ಅಣ್ಣ ನಾನಿದ್ದೆ ಅಂತ ಫಸ್ಟ್ ಓಡ್ ಬರ್ತಾ ಇದ್ದ ಅವನು. ಅವನ್ನ ರಜತ್ ಸುಕೇಶ್ ಕಾರ್ವಿ ಅವ್ರನ್ನೆಲ್ಲ ನಾವು ಖಂಡಿತ ನೆನ್ಪ್ ಮಾಡ್ಕೋಬೇಕು ಈ ಟೈಮಲ್ಲಿ. ಆ ಅನ್ನದ ಬಟ್ಟಲ್ ಯೋಜನೆ ಅಂತ ಹೇಳಿದ್ರೆ ಅದು ಸುಕೇಶ್ನ ನೆನಪಾಗತ್ತೆ ನಾನು. ಅಂದ್ರೆ ಎಲ್ಲೇ ಕಾಲ್ ಇದ್ರು ಅಣ್ಣ ಅಲ್ಲಿ ಊಟ ಉಳಿದಿದೆ ಇಲ್ಲಿ ಊಟ ಉಳಿದಿದೆ ಅಲ್ಲಿ ತಗೊಂಡೋಗೋ ಇಲ್ಲಿ ತಗೊಂಡು ಅಂತೇಳಿ ಅದನ್ನ ರೀಚ್ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ ಮೇಡಮ್.
9: ಹಾಗೆ ಮೇಡಮ್, ನಮ್ದು ಈಗ ಒಂದು ಗೋವಿಗಾಗಿ ಮೇವು ಅಂತ ಮಾಡ್ತಾ ಇತ್ತು. ಅಂದ್ರೆ ನಮ್ದು ದನಗಳಿಗೆ ಗೋಶಾಲೆಯಲ್ಲಿ ದನಗಳಿಗೆ ಇಲ್ಲಿ ನಮ್ದು ಹುಲ್ಲಲ್ಲ ಇತ್ತು, ಹುಲ್ಲು ಮತ್ತೆ ಹುಲ್ ಕಟಿಂಗ್ ಮಾಡಿ ಹುಲ್ ತಗೊಂಡೋಗಿ ಕೊಡುವುದು. ಮತ್ತೆ ಸಂತೆ ಮಾರ್ಕೆಟ್ ಅಲ್ಲ ನಾವು ಸಂಜೆ ಆದ್ಮೇಲೆ ತುಂಬಾ ನಿಮ್ದು ತರಕಾರಿ ಗಿರ್ಕಳಿ ಎಲ್ಲ ತುಂಬಾ ಉಳಿದಿರುತ್ತೆ ಶನಿವಾರ ಸಂತೆ ಮಾರ್ಕೆಟ್ ಅಲ್ಲಿ. ಅದೆಲ್ಲ ನಮ್ ಹುಡುಗರೆಲ್ಲ ಒಟ್ಟಾಯ್ಕೊಂಡ, ಈಗ ಮೊನ್ನೆ ನಮ್ ಪ್ರದೀಪ ಅಣ್ಣ ಮಗ ಹೇಳ್ದ ಪ್ರೀತು, ಅವ್ ತುಂಬಾ ಹೆಂಗ ಕೇಂದ್ರ ಅಪ್ಪನಿಗಿಂತ ಮೀರ್ಸ್ತ ಸಮಾಜ ಸೇವೆ ಮುಂದಿನ ಜನರ ಉತ್ತರ ಖಂಡಿತ ಎಂತಕಂದ್ರೆ ಅಷ್ಟು ಇದಿತ್ತು ಅವನಿಗೆ. ಅವ್ ಮೊನ್ನೆ ನಮಗೆ ರಾತ್ರಿ ನಾವು ಅಲ್ಲಿ ಗೋಶಾಲೆ ಹೋಯ್ತು, ರಾತ್ರಿ ಏನಿಲ್ಲ ಅಂದ್ರೆ 11 ಗಂಟೆ ಆಯ್ತು ನಾವು ಹಾಕಿ ಹೋಗುತ್ತೆ ಅಷ್ಟೊತ್ತಿಗೆ ಅವನ ಒಟ್ಟಿಗೆ ಇದ್ದ. ನಿಮ್ದು ಇದು ವೇಷ ಹಾಕು ಟೈಮ್ ಅಲ್ಲಲ್ಲ ಆತಿಲ್ಲ, ಕಷ್ಟ ತುಂಬಾ ಕಷ್ಟ ಅಂದ್ರೆ ಒಂದ್ ಕಡೆಗೆ ನೀವು ಹೇಳ್ದಂಗೆ ಫುಲ್ ಬೇವ್ರತ ಇರ್ತಾರೆ ಅಂತ ಇಲ್ಲ, ಬಾಡಿ ಒಳಗಿನ ನೀರೆಲ್ಲ ಹೋಗಿರುತ್ತೆ ಮೇಡಮ್. ಎಷ್ಟು ನೀರ್ ಕುಡಿದ್ರು ಸಾಕತ್ತಿಲ್ಲ, ಎಷ್ಟು ನೀರ್ ಹಾಕ್ರು ಸಾಕತ್ತಿಲ್ಲ ಅಂತ ಟೈಮಲ್ಲ. ಪಾಪ ಫಸ್ಟ್ ಒಂದ್ 3 ವರ್ಷ ಇವ್ರೆ ಹಾಕ್ರು, ಕಡಿ ಕಡಿಗೆ ಅಂತ ಐತಕೇಂದ್ರೆ ಹುಡುಗರಿಗೆಲ್ಲ ಸ್ವಲ್ಪ ಅವರು ಹಾಕನ ಇಲ್ವಾ ಅಂತ ಹುಡುಗರು ಹಾಕೋ ಶುರು ಮಾಡ್ರು.
1: ಅಂದ್ರೆ ಹುಡುಗರು ಅವರೇ ಉಮೇದಲ್ಲಿ ಹಾಕ್ತಾರೆ,
9: ಅವರೇ ಉಮೇದಲ್ಲ. ಈಗ ಇಲ್ಲಿ ಬರ್ಲಿಲ್ಲ ಯಾರು ಸಚಿನ್ ಅಂತ, ಕಡಿಗೆ ಪ್ರದೀಪ್ ಅಂತ, ಸುಚಿತ್ ಹುಡುಗರೆಲ್ಲ ತುಂಬಾ ಇದು ನಿರಂಜನ್ ಅಂದ್ರೆ ಹುಡುಗರೆಲ್ಲ ಕಂಡ್ರೆ ನಿಮ್ಗೆ
10: ಈಗ ಈಗ ಹಬ್ಬದಲ್ಲಿ ಅವರೇ ಅಣ್ಣ ಯಾವ
9: ಸ್ವಯಂ ಪ್ರೇರಿತ ಅಂದ್ರೆ
10: ಒಬ್ಬೊಬ್ರು
9: ನಾರೆಡಿದ್ದೆ ಅಂದ್ರೆ
10: ಅದ್ರ ಬಗ್ಗೆ
9: ಪವನ್ ನಿಮ್ದು ಕಾಲೇಜ್ ಹುಡುಗ ಪವನ್ ಅಂತ ಅವನು ಹಾಕಿದ ಕಳ್ಸಲ್ಲ ಅಂದ್ರೆ ಎಲ್ಲ ಬರ್ತಿದ್ ಮಾತ್ರ ಕಷ್ಟ ಆತ್. ಈಗ ಮೊದ್ಲು ಒಬ್ರು ಮಾಡ್ತಿದ್ದು, ಈಗ 4 ಜನ ಮಾಡ್ರು ಕಷ್ಟ ಆತ್ ಅಂತ ಅಷ್ಟು ಕಷ್ಟ ಆತ್ ಅಂದ್ರೆ ಎಂತಕಂದ್ರೆ ಫುಲ್ ನಿಮ್ದು ಎಂತ ಹೇಳ್ತಾರೆ ನೀರ್ ಬಾಡಿದ್ದು ಫುಲ್ ಅದಷ್ಟು ಶೆಕೆ, ಎಷ್ಟು ನೀರ್ ಕುಡಿದ್ರು ಸಾಕತ್ತಿಲ್ಲ.
10: ಈ ವೇಷದಲ್ಲಿ ನಾವು ಒಂದು ನೋಡಿದ್ವಿ ಅಂತಂದ್ರೆ ಮೇಡಮ್, ಈಗ ನಾವು 4 ವರ್ಷದಿಂದ ಮಾಡ್ತಾ ಇದೀವಿ ಈ ವೇಷದ ಕೆಲಸ. ಆಕ್ಚುಲಿ ನಮ್ಗೆ ರವಿ ಕಟ್ಪಡೆಯವರೇ ಇದಕ್ಕೆ ಪ್ರೇರಣೆ. ಉಡುಪಿಯಲ್ಲೇ ಆಗ್ತಾ ಇದೆ, ಕುಂದಾಪುರದಲ್ಲಿ ಆಕ್ಚುಲಿ ಫಸ್ಟ್ ನಾವೇ ಸ್ಟಾರ್ಟ್ ಮಾಡಿರೋದು ಈ ವೇಷದ. ಅಲ್ಲೆಲ್ಲ ಮಾಡ್ತಾ ಇದಾರೆ, ಅಷ್ಟಮಿಗೆ ಮಾಡ್ತಾರೆ. ಈಗ 15ನೇ ತಾರೀಕಿಗೆ ಈ ಸಲದ ರವಿ ಕಟ್ಪೆ ಇರೋದು ಲಾಸ್ಟ್ ವೇಷ ಅಂತ ಹೇಳ್ತಾ ಇದ್ರು. ಅಲ್ಲಿ ಮಾಡ್ತಾರೆ, ನಮ್ಮೂರಲ್ಲೂ ದೊಡ್ಡ ದೊಡ್ಡ ಜಾತ್ರೆಗಳಾಗುತ್ತೆ, ನಾವು ಮಾಡ್ಬೋದು, ನಮ್ಮೂರಲ್ಲೂ ಸಮಸ್ಯೆಯರು ಮಕ್ಕಳಿದ್ದಾರೆ, ನಾವು ಟ್ರೈ ಮಾಡುವ ಅಂತೇಳಿ. ಫಸ್ಟಿಗೆ ಸ್ವಲ್ಪ ಭಯ ಆಯ್ತು, ಅಂದ್ರೆ ಜನ ರಿಸೀವ್ ಮಾಡೋ ರೀತಿ ಯಾವ ತರ ಇರ್ತದೆ ಅಂತ ಗೊತ್ತಿಲ್ಲ. ಅಂದ್ರೆ ಈ ಬೇರೆ ಎಲ್ಲ ವಿಷಯದಲ್ಲೂ ನಾವ್ ಯಾರತ್ರ ದುಡ್ಡು ಕೇಳುದಿಲ್ಲ, ನಾವು ಪೋಸ್ಟ್ ಹಾಕ್ತಿವಿ, ಅದಂದ್ರೆ ನಾವು ಬಾಕ್ಸ್ ಇಟ್ಕೊಂಡು ಹೋಗ್ತಿವಿ. ಅಲ್ಲಿ ಸಹ ನಾವು ಕೇಳುದಿಲ್ಲ, ವೇಷ ಹಾಕಿರ್ತೇವೆ, ಬಾಕ್ಸ್ ಇರ್ತೇವೆ, ಇಟ್ಕೊಂಡು ಹೋಗ್ತಿವಿ. ಅವ್ರೆ ನಮ್ದು ಬರ್ಕೊಂಡಿರುತ್ತೆ, ನಮ್ದು ಹಿಂದ್ಗಡೆ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಜರ್ಸಿರುತ್ತೆ. ನಾವು ಅದ್ರಲ್ಲಿ ಇಲ್ಲಿ ತನಕ ನೋಡಿದಲ್ಲಿ ಮೇಡಮ್, ಈ ಮಿಡಲ್ ಕ್ಲಾಸ್ 100 ರೂಪಾಯಿ ತಂದಿರೋ ಹಬ್ಬಕ್ಕೆ ಬಂದಿರೋದ್ರಲ್ಲಿ 20 ರೂಪಾಯಿ ಹಾಕಿರುವಂತ ಜನನೇ ಜಾಸ್ತಿ. ನಾವು ವೇಷ ಹಾಕಿದ್ರೆ ನಮ್ಗೆ ಕಣ್ ಕಾಣಿಸ್ತಾ ಇರತ್ತೆ, ದುಡ್ಡಿರೋ ವ್ಯಕ್ತಿಯಾರ ನಾವು ನೋಡಿದಂಗೆ ಗೊತ್ತಿರೋದು. ಕೆಲವರು ನೋಡುದೇ ಇಲ್ಲ ಅದನ್ನ, ಡೋಂಟ್ ಕೇರ್ ತರ ಹೋಗ್ತಾರೆ. ಬಟ್ ಈ ಬಡವರು ಇದಾರಲ್ಲ, ಅದು ಹೇಳ್ತಾರಲ್ಲ ಕಷ್ಟ ಬಡವರು ಕಷ್ಟ ಬಡವರಿಗೆ ಅಂತೇಳಿ, ಅವರು ಆ 100 ರೂಪಾಯಿ ಇದ್ರು ಆ ಹೆಂಗಸರೆಲ್ಲ ಆ ಸೀರೆ ಎಲ್ಲ 100 ಇರೋದು, ಅದ್ರಲ್ಲಿ ಒಂದು 20 ರೂಪಾಯಿ ತೆಗೆದು ಕೆಲವ್ರು 10 ರೂಪಾಯಿ 2 ರೂಪಾಯಿ ಅವ್ರು ಹಾಕೋ ದುಡ್ಡು 2 ರೂಪಾಯಿ ಕಾಯಿನ್ ಸಣ್ಣದಾಗಿರೋ, ಬಟ್ ಅದು ಹಾಕ್ಬೇಕಂತೇಳಿ ಅದನ್ನೆಲ್ಲ ಬಿಚ್ಚಿ ಹಾಕೋದುಂಟಲ್ಲ ಮೇಡಮ್. ಅದು ನೋಡಿದ್ರೆ ಮೇಲೆ ನಮಗೆ ಆ ಯೋಜನೆನ ನಾವು ನಿಲ್ಲಿಸ್ಲಿಕ್ಕೆ ಮನಸ್ಸೇ ಆಗಿಲ್ಲ. ಈಗ ಆಕ್ಚುಲಿ ಲಾಸ್ಟ್ ಇಯರ್ ನಾವು ತುಂಬಾ ಟಫ್ ಅಲ್ಲಿ ಮಾಡಿದ್ದೆ, ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲಾ ಬಿಸಿ ಇದ್ವಿ, ಮಾಡ್ಬೇಕು ಅಂದ್ರೆ ಬಿಡಬಾರ್ದು ಅಂತ ಮಾಡಿದ್ವಿ.
11: ದಿನಾನೂ ಕೂಡ ಫ್ಯಾಮಿಲಿ ಯಾರಿಗೂ ಕರ್ಕೊಂಡು ಹೋಗಲ್ಲ,
10: ಇದು ಆಕ್ಚುಲಿ ನಮ್ಮ ಊರ ಹಬ್ಬ,
11: ಫ್ಯಾಮಿಲಿ ಟೈಮ್ ಕೊಟ್ಟಿರುವುದಿಲ್ಲ. ಆದ್ರೂ ಕೂಡ ಅದೊಂದೇನು ತೃಪ್ತಿ, ನಮ್ ಖುಷಿ ಇದೆ. ಅವರನ್ನ ನಾವು ಮನೆಯವರನ್ನ ಒಪ್ಪಿಸಿರ್ತೀವಿ, ಮನೆಯವರು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಈಗ. ಯಾಕಂದ್ರೆ ಇವ್ರದ್ದು ಕೆಲಸ, ಇವ್ರು ಮಾಡ್ತಿರೋದು ಹೋಗ್ತಿರೋ ದಾರಿ ಅವ್ರಿಗೆ ಗೊತ್ತಿದೆ. ಆದ್ರಿಂದ ಅವ್ರು ಯಾರು ನಮ್ಮನ್ನ ಅರ್ಥ ಮಾಡ್ಕೊಂಡು ಅವ್ರ ಹಾಗೆ ಹೋಗಿ ಅವ್ರ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಒಂದು ಸಹಕಾರ ಕೊಟ್ರೆ ಖಂಡಿತ ಈ ಯಾರು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ, ಯಾರು ಈ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, 6 ತಿಂಗಳ ಮಗು, ಹುಟ್ಟಿದ ಮಗು, ಇದನ್ನೆಲ್ಲ ನೋಡಿ ಈ ಒಂದು ಯೋಜನೆಯನ್ನು ಕೈ ಬಿಡೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಈ ಪ್ರತಿ ವರ್ಷನೂ ನಾವು ಪ್ರತಿ ನಮ್ಮ ಪ್ರಾರ್ಥನೆ ಇಷ್ಟೇ, ಈ ಸಮಸ್ಯೆ ಯಾರಿಗೂ ಬಾರ್ದಿರ್ಲಿ, ಕೈ ಒಡ್ಡುವಂತ ಪರಿಸ್ಥಿತಿ. ನಿರ್ಗತಿಕರಿಗಾಗಿ ನಾವು ಕೈ ಒಡ್ಡು ನಮ್ಗೆ ಬೇಜಾರಾಗ್ತಾ ಇಲ್ಲ, ಅಂದ್ರೆ ಅಸಹಾಯಕರಿಗಾಗಿ ನಮ್ಗದು ತೃಪ್ತಿ ಇದೆ. ಆದ್ರೆ ಸಮಾಜದ ಮುಂದೆ ಇಂಥ ಪರಿಸ್ಥಿತಿ ಕೈ ಒಡ್ಡುವಂತ ಪರಿಸ್ಥಿತಿ ಯಾವ ತಾಯಿಗೂ ಬಾರದಿರ್ಲಿ. ಯಾಕಂದ್ರೆ ಅವರು ಆ ಸಂಕಷ್ಟ ಪರಿಸ್ಥಿತಿನ ನಮ್ಗೆ ನೋಡೋಕಾಗದೆ ನಾವು ನಮ್ಮ ಕಷ್ಟ ನಮ್ಮ ಈ ಹಬ್ಬ ಹರಿದಿನಗಳಲ್ಲಿಯೂ ಕೂಡ ನಾವು ಜಾತ್ರೆಯಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಬೆರೆಯೋಕಾಗದೆ ಇದ್ರು ಕೂಡ ಅವ್ರ ಕಷ್ಟದಲ್ಲಿ ನಾವು ಜೊತೆ ಆಗ್ತಿರುವ ಖುಷಿ ನಮ್ಗಿದೆ. ಈ ನಾವೀಗ ಇವ್ರು ಹೇಳಿದ್ರು ಗೋವಿಗಾಗಿ ಮೇವು ಅಂತ, ಈ ಯೋಜನೆಗಳಿಗೂ ಕೂಡ ಯಾರಾದ್ರೂ ದಾನಿಗಳು ನಮ್ಮ ಜೊತೆ ಸಹಕಾರ ಕೊಟ್ರೆ, ಅಂದ್ರೆ ವಾಹನದ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಪ್ರತಿ ಶನಿವಾರ ಅಲ್ಲಿ ಹೋಗುವ ತರಕಾರಿಗಳು ಕಸಕ್ಕೆ ಹೋಗುವುದಕ್ಕಿಂತ ಗೋವಿನ ಹೊಟ್ಟೆಗೆ ಹೋದ್ರೆ ಅದರಲ್ಲಿ ಎಲ್ರಿಗೂ ಒಂದು ಒಂದು ಪುಣ್ಯ ಸಿಗುತ್ತೆ.
1: ಪುಣ್ಯದ ಪಾಲು.
11: ಹಾ ಖಂಡಿತ, ಪ್ರತಿ ಶನಿವಾರ ಎಷ್ಟೋ ತರಕಾರಿಗಳು ಉಳಿಯುತ್ತೆ. ದೂರದ ಊರಿಂದ ಬಂದಿರ್ತಾರೆ, ಅವರಿಗೆ ವಾಪಸ್ ಕೊಂಡೋಗಕ್ಕೆ ಆಗುವುದಿಲ್ಲ, ಅಂತ ಸಂದರ್ಭದಲ್ಲಿ ಅದು ಕಸಕ್ಕೆ ಹೋಗುತ್ತೆ. ಮುನ್ಸಿಪಾಲ್ಟಿ ಗಾಡಿ ಬರುತ್ತೆ, ತಗೊಂಡೋಗಿ ಕಸಕ್ ಹಾಕ್ತಾರೆ.
12: ಅದಿಲ್ಲಾಂದ್ರೆ ನೆಕ್ಸ್ಟ್ ಉಡುಪಿಯಿಂದ ಒಂದು ಟೀಮ್ ಬಂದು ಅದನ್ನ ಎರೆಹುಳು ಗೊಬ್ಬರಕ್ಕೆ ಶೇಖರಣೆ ಮಾಡ್ಕೊಂಡು
11: ಹೋಗ್ತಾರೆ.
12: ಅದನ್ನ ನಾವು ಕೇಳಿದ್ವಿ, ಈಗ ನೆಕ್ಸ್ಟ್ ನಾವು ತೆಗೆದ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಅಂತ ಕೇಳಿದಾಗ ಅದು ಗೊಬ್ಬರಕ್ಕೆ ಎಲ್ಲ ಟೋಟಲ್ ಮಾಡಿ ಡಂಪ್ ತರ ಮಾಡ್ಕೊಂಡು ಹಾಕ್ತಾರೆ. ಬಟ್ ಅಲ್ಲಿ ಎಷ್ಟೆಷ್ಟು ಇವಾಗ
10: ಈ ಬೀನ್ಸ್ ಈ ತರ ಕೆಲವೊಂದು ಐಟಮ್ ಉಂಟಲ್ಲ, ಅಲ್ಸಂಡೆ ಅವೆಲ್ಲ ಸ್ವಲ್ಪ ಬೆಳೆದ್ರೆ ಅದನ್ನ ಅವ್ರು ರಿಟರ್ನ್ ತಗೊಂಡೋಗ್ದಿಲ್ಲ, ಅವ್ರು ನಮ್ಗೆ ಚೀಲ ಚೀಲ ಕೊಡ್ತಾರೆ ವಾಪಸ್.
11: ಚೀಲ ಚೀಲ ಮೊನ್ನೆ ಕೊಟ್ಟಿದ್ರು, ಬೆಂಡೆ
1: ಸೊಪ್ಪು
10: ಮಾಡ್ಲಿಕ್ಕೆ
1: ರಿಕ್ವೈರ್ಮೆಂಟ್ ಏನಂದ್ರೆ ನೀವು ಅದನ್ನೆಲ್ಲ ಹಾಪುದು ತಕೊಂಡ್ ಹಾಪುದು ಕಲೆಕ್ಟ್ ಮಾಡೋದಕ್ಕೆಲ್ಲ ನೀವು ತಯಾರಿದ್ರಿ, ಅದ್ರದಕ್ಕೊಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ.
10: ನಮ್ಮ ಹತ್ರ ಒಂದು ಗಾಡಿ ಇದೆ, ಬಟ್ ಅದು ಡಬಲ್ ಕ್ಯಾಬಿನ್ ಆಗಿರೋದ್ರಿಂದ ಹಿಂದ್ಗಡೆ ಸ್ಪೇಸ್ ಕಮ್ಮಿ, ಬಟ್ ಅದಕ್ಕೆ ನಾವು ತುಂಬಿಸ್ಕೊಂಡು ಹೋಗ್ತೀವಿ ಪ್ರತಿ ಸಲ. ಅದು ನಮ್ದೆಲ್ಲ ಒಂಥರ ಸೇವೆ, ನಮ್ದು ಹೆಲ್ಪಿಂಗ್ ಹ್ಯಾಂಡ್ ಸೇವೆ ಜೊತೆ ಅದು ಒಂದು ಸೇವೆ ಮಾಡ್ತಾ ಇದೆ ಎಲ್ಲ ಯೋಜನೆಗೂ. ಬಟ್ ಅದೇನಾಗುತ್ತೆ ನಮ್ಗೆ ಇಲ್ಲಿ ತಗೊಂಡು ಹೋಗೋ ತುಂಬಾ ಅನ್ಸುತ್ತೆ, ಅಲ್ಲಿ ಹೋಗಿ ಆ ದನಗಳ ರಾಶಿ ನೋಡಿದಾಗ ಇದು ಎಲ್ಲಿಗೂ ಅಲ್ಲ ಅನ್ಸಿಬಿಡ್ತದೆ.
13: ಇದೊಂದು ಟೀಮ್ ಅಲ್ಲಿ ಮೇನ್ ಅಂದ್ರೆ ಪ್ರತಿಪಣ್ಣನೆ ಅಂತಕಂದ್ರೆ, ನಾನು ಎಷ್ಟೋ ಸಲ ನೋಡಿದೀನಿ ಅವ್ರದ್ದು ಬರ್ತ್ಡೇ ಇರುತ್ತೆ, ಇಲ್ಲ ಹೆಂಡತಿದ್ ಬರ್ತ್ಡೇ ಇರುತ್ತೆ, ಯಾವುದೇ ಬರ್ತ್ಡೇಗೆ ಹೆಂಡತಿಗೂ ಆಸೆ ಇರುತ್ತೆ ನಮ್ ಹಸ್ಬೆಂಡ್ ಒಟ್ಟಿಗೆ ತಿರ್ಬೇಕು, ಕೋಟೇಶ್ವರ ಕೋಡೆ ಹಬ್ಬದಲ್ಲಿ ತಿರ್ಗ್ಬೇಕು ಅಂತೇಳಿ ಹಬ್ಬದಲ್ಲಿ. ಅವ್ರು ಎಷ್ಟೋ ಹಬ್ಬನ ಬಿಟ್ಟು ಬಂದಿದ್ದಾರೆ, ಅವರಿಗೆ ಹೆಂಡತಿ ಮತ್ತೆ ಅವ್ರ ಫ್ಯಾಮಿಲಿ ಕೂಡ ಥ್ಯಾಂಕ್ಸ್ ಅನ್ಬೇಕು, ಎಂತಕಂದ್ರೆ ಅವ್ರು ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ.
1: ಹೌದು, ನೀವೆಲ್ಲ ಹೆಚ್ಚಿನವರು ಫ್ಯಾಮಿಲಿ ಮ್ಯಾನ್ ಅಂದ್ರೆ ಸಂಸಾರಿಗರು, ಸೊ ಮನೆಯಲ್ಲೆಲ್ಲ ಸಪೋರ್ಟ್ ಹೆಂಗೆ? ಈಗ ಕೊಡಿ ಹಬ್ಬ ಇರ್ಬೋದು, ಯಾವ್ದೇ ನಮ್ಮೂರ ಹಬ್ಬ ಇಪ್ಪು, ನೀವು ವೇಷ ಹಾಕೊಂಡ ಇದ್ ಮಾಡ್ತಾ ಇಪ್ಪತ್ತಿಗೆ ಮನೆಯೊಟ್ಟಿಗೆ ಏನು ಆಗ ಅವ್ರು ನಾಗರಾಜ್ ಸರ್ ಹೇಳ್ದಂಗೆ ಏನು ಸೆಲೆಬ್ರೇಷನ್ ಆತಿಲ್ಲ, ಒಂದ್ ಗಳಿಗೆ ಗಂಡೊಟ್ಟಿಗೆ ಹೋಗಿ ಕೈಕಾಯಿ ಹಿಡ್ಕೊಂಡ್ ತೈತಾ ಹಬ್ಬಕ್ಕೆ ಬಪ್ಪ ಅಂದ್ರೆ ಆತಿಲ್ಲ.
10: ಸೊ ಲಾಸ್ಟ್ 4 ವರ್ಷ ಆಯ್ತು ಮೇಡಮ್ ನಮ್ದು ಈ ಯೋಜನೆ ಸ್ಟಾರ್ಟ್ ಆಗಿ, ಅದಕ್ಕಿಂತ ಮುಂಚೆ ನಾವು ಬೆಳಿಗ್ಗೆ ಬೇಗ 4:30-5 ಗಂಟೆಗೆ ಹೋಗಿ ರಥ ಕಣ್ಕೆ ಮಾಡ್ಕೊಂಡು ಬರೋದು, ಇದೆಲ್ಲ ನಮ್ದು ಮೊದ್ಲಿಂದ ನಡ್ಕೊಂಡ್ ಬಂದ ಹಬ್ಬಕ್ಕೆ ಬೆಳಿಗ್ಗೆ ರಥ ಬೆಳಿಗ್ಗೆ ಹಣಕೆ ಆಗತ್ತೆ, ಅದಕ್ಕೆಲ್ಲ ಹೋಗಿ ಬರ್ತಾ ಇತ್ತು. ಇವಾಗ ಲಾಸ್ಟ್ 4 ವರ್ಷದಿಂದ ನಮ್ಗೆ ಆ ಹಬ್ಬದ ಮುಂಚೆ ಒಂದು ವಾರ ಇದು ಸ್ಟಾರ್ಟ್ ಆಗತ್ತೆ. ವೇಷ, ಅದಕ್ಕೆ ಬೇಕಾಗಿರೋ ಬಾಕ್ಸ್, ಆ ಬಾಕ್ಸ್ ಪ್ರಿಪೇರೇಷನ್ ಇಂದ ಅದಕ್ಕೆ ಗಮ್ ಅನ್ಸೋದೆಲ್ಲ ನಮ್ ಹೆಂಡತಿಗೆ ನಮ್ಗೆ ಸಪೋರ್ಟ್ ಮಾಡೋದು ಎಲ್ಲ ಉಡುಪಿದ ನಮ್ಮ ಅವರಿಗೂ ನಾವು ಈ ಟೈಮಲ್ಲಿ ನಾವು ಅವ್ರನ್ನ ನೆನ್ಪ್ ಮಾಡ್ಕೋಬೇಕು. ಅವರೇ ನಮ್ಗೂ ವೇಷ ಮಾಡ್ತಾ ಇರೋದು. ಅಜಯ್ ಅಂತ ಕುರ್ಕಾಲು, ಅವರೇ ನಮ್ಗೆ ತುಂಬಾ ಕಮ್ಮಿ ಇದ್ರಲ್ಲಿ ನಮ್ ಮಾಡಿ ಕೊಡ್ತಾರೆ. ಬಟ್ ಈ ಹಬ್ಬ ಅಂತ ಹೇಳಿದಾಗ 4 ದಿವಸ ಅಂದ್ರೆ ಅವರು ಸಹ ನಮ್ ಜೊತೆ ಬಾಕ್ಸ್ ಇಟ್ಕೊಂಡು ಬರ್ತಾರೆ,
1: ಒಂದ್
10: ಹೆಂಡತಿ ಬರ್ತಾರೆ, ನನ್ನ ಮಗ ಬರ್ತಾರೆ, ಎಲ್ಲ ಅದ್ರಲ್ಲಿ ಎಂತ ಮುಜುಗರ ಅಂತ ಇಲ್ಲ ಮೇಡಮ್. ಅವರಿಗೆ ಫಸ್ಟ್ ಸ್ವಲ್ಪ ಮುಜುಗರ ಇತ್ತು, ಇವಾಗ ಟೀಮ್ ವರ್ಕ್,
3: ಎಲ್ಲದಕ್ಕೂ ಮೇನ್ ಅಂತ ಕೂಡ ಮೇಡಮ್, ಇವಾಗ ನಮ್ಮನ್ನ ನಾಲ್ಕು ಕಡೆ ಗುರುತಿಸ್ತಾರಲ್ಲ ಜನ, ಅದು ಅವರಿಗೆ ತುಂಬಾ ಖುಷಿ. ಈಗ ನಾನೇನಾದ್ರೂ ಒಂದು ಪೋಸ್ಟರ್ ಮಾಡಿ ಗ್ರೂಪ್ ಅಲ್ಲಿ ಹಾಕಿದ್ರೆ ಅದ್ರಲ್ಲಿ ಏನಾದ್ರೂ ಎಡಿಟಿಂಗ್ ಇಶ್ಯೂ ಇದ್ರೆ ಇಮಿಡಿಯೇಟ್ ಆಗಿ ನನಗೆ ಅದು ಇದು ರಾಂಗ್ ಇದೆ. ನಿನ್ನೆ ಸಹ ಒಂದು ಪೋಸ್ಟರ್ ಮಾಡಿದ್ದೆ, ಅದರಲ್ಲಿ ಯಾವುದು ನಮ್ಮ ಇದ್ರದ್ದು ರೇಡಿಯೋ ಸಿಟಿದು, ಅದು ಯಾವುದೋ ಒಂದು ಎರಡು ವರ್ಡ್ ರೇಡಿಯೋ ಸಿಟಿ ಬರುತ್ತೆ, ರೇಡಿಯೋ ಕುಂದಪುರ ಸಾರಿ, ಅದರಲ್ಲೇ ಸಹ ನಮ್ದು ಎಡಿಟಿಂಗ್ ಮಿಸ್ಟೇಕ್ ಇರೋದು ನನಗೆ ಕಾಲ್ ಮಾಡಿದ್ರೆ. ಆತರ ತುಂಬಾ ಸಪೋರ್ಟ್ ಇದೆ. ಇವ್ರ ವೈಫ್ ಸಹ ಆಗಿರ್ಬೋದು, ಇವರು ರೀಸೆಂಟ್ಲಿ ಮದುವೆ ಆಗಿದ್ದು, ಇವ್ರ ವೈಫ್ ಎಲ್ಲ ಅದು ದೊಡ್ಡ ಶಕ್ತಿ. ಅವಿನಾಶ್ ಅವರು, ಅವಿನಾಶ್ ಅಂತ ಅವ್ರು ಬಂದಿಲ್ಲ. ನಮ್ಮ ಹುಡುಗರ ಬಗ್ಗೆ ಕೆಲವ್ರ ಬಗ್ಗೆ ನಾವು ಹೇಳಬೇಕು, ಅವಿನಾಶ್ ಪೂಜಾರಿ ಅಂತ ಅವರೆಲ್ಲ ದೊಡ್ಡ ಶಕ್ತಿ, ಅವ್ನ್ ಬರ್ಲಿಲ್ಲ. ಆಮೇಲೆ ನಿರಂಜನ್, ಸಚಿನ್ ಅಂತ ಬೆಂಗಳೂರು, ಸುಚಿತ್ ಹೇಳ್ತಾ ಹೋದ್ರೆ ನಮ್ಗೆ ಕೆಲವ್ರು, ಪವನ್, ಪ್ರೇಕ್ಷಿತ್ ಅಂತ ತುಂಬಾ ಜನ ಹುಡುಗಿದ್ದಾರೆ, ಅವರೆಲ್ಲ ಬರ್ಲಿಕ್ಕಾಗಿಲ್ಲ.
1: ಶಕ್ತಿ ನೀವು ಬೆಂಗಳೂರಲ್ಲಿ ಇದ್ದವರಲ್ಲ ಮೊದಲು?
3: ಹೌದೌದು ಮೇಡಮ್.
1: ಕಡೆಗೆ ನೀವು ಈಚೆಗೆ ಶಿಫ್ಟ್ ಆದ್ದೆ ಹೆಲ್ಪಿಂಗ್ ಹ್ಯಾಂಡ್ಸ್ಗೋಸ್ಕರ?
3: ಇಲ್ಲ, ನಂದು ನಾನು ಅಲ್ಲಿ ನಾನು ವರ್ಕ್ ಮಾಡ್ತಿರೋ ಕಂಪ್ನಿಯಲ್ಲಿ ನಾನು ತುಂಬಾ ವರ್ಷದಿಂದ ನಾನು ಇಲ್ಲಿ ಟ್ರಾನ್ಸ್ಫರ್ ಕೇಳ್ತಾ ಇದ್ದೆ. ಅದು ಅಲ್ಲಿ ನನಗೆ ಇಲ್ಲಿ ಟ್ರಾನ್ಸ್ಫರ್ ವಿದ್ ಪ್ರಮೋಷನ್ ಟ್ರಾನ್ಸ್ಫರ್ ಆಯ್ತು ಊರಿಗೆ. ಅದು ಆ ಖುಷಿಗೆ ಇದು ಒಂದು ಆ್ಯಡ್ ಆಯ್ತೇನು ಅದೇ. ಮತ್ತೆ ಇಂಥ ಸ್ನೇಹಿತರ ಬಳಗ ಒಟ್ಟು ಸಿಕ್ತು, ಒಟ್ಟಿಗೆ ಏನ್ ಪರಿಚಯ ಇದ್ರಲ್ಲ ಮತ್ತೆ ಸಿಕ್ಕಿದವರು. ಈಗ ಸ್ವಂತ ಅಣ್ಣ ತಮ್ಮಿಂದ ಈಗ ಫ್ಯಾಮಿಲಿ ಅಂದ್ರೆ ಸ್ವಂತ ಅಣ್ಣ ತಮ್ಮಗಿಂತ ಜಾಸ್ತಿ. ಇನ್ನು ಒಬ್ರು ಇಲ್ಲ ಅಂದ್ರೆ ಈಗ ನನ್ಗೇನು ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಹೋಗಿ ಆ ಕೆಲಸ ಫಿನಿಶ್ ಮಾಡಿ.
1: ಎಷ್ಟು ಮೆಂಬರ್ಸ್ ಇದ್ದೀರಿ ನಿಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಅಲ್ಲಿ?
14: ಟೋಟಲ್ ನಿಮ್ ವಾಟ್ಸ್ಆಪ್ ಅಲ್ಲಿ ಮೆಂಬರ್ ಮೇಡಮ್ ಈಗ 300+ ಇತ್ತು ನಾವು.
3: ಅಂದ್ರೆ ಕೆಲವರು ಸಹಾಯಸ್ಥ ಕೊಡ್ತಾರೆ, ಕೆಲವರು ಸಹಾಯಸ್ಥ ಆಗಿ ಬರ್ತಾರೆ ನಮ್ ಜೊತೆ.
14: ಇಲ್ಲ, ನಮ್ ಒಟ್ಟಿಗೆ ಒಂದು ಟೋಟಲ್ ವರ್ಕ್ ಮಾಡೋ ಸಿಕ್ಕೋದು ಒಂದ್ 30-40 ಜನ ಈಗ ಆಲ್ರೆಡಿ ರೆಡಿ
1: ಇರ್ತಾರೆ.
14: ಒಂದು ಕಾಲ್ ಮಾಡ್ರೆ ರೆಡಿ ಇರ್ತಾರೆ. ಈಗ ನಮ್ಗೆ ಎಲ್ಲರಿಗೂ ಕೆಲ್ಸಕ್ಕೆ ಹೋಗ್ಕತ್ಲ ಅಂದ್ರೆ ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಅವ್ರು ಬಿಸಿ ಇರ್ತಾರೆ. ಪಾಪ ಹೇಳಕ್ಕು ನಾವ್ ಒಂದ್ ಯಾವ್ದಾರ ಒಂದ್ ಪೋಸ್ಟ್ ಮಾಡಿ ರೆಡಿ ಮಾಡಕ್ಕು ಪ್ರದೀಪ ಅವ್ನು ಪೋಸ್ಟ್ ರೆಡಿ ಮಾಡ್ ಪೋಸ್ಟ್ ರೆಡಿ ಮಾಡಿ ಫಸ್ಟ್ ಒಂದ್ ಗ್ರೂಪ್ ಯಾವ್ದು ನಮ್ದೊಂದು ಗ್ರೂಪ್ ಇರುತ್ತೆ, ನಮ್ ಗ್ರೂಪ್ ಗೆ ಹಾಕ್ತಾರೆ ಅದನ್ನ ಓಕೆ ಅನ್ಕೊಂಡು ನೆಕ್ಸ್ಟ್ ಮೇನ್ ಗ್ರೂಪ್ ಹಾಕ್ತಾರೆ. ಮೇನ್ ಗ್ರೂಪ್ ಗೆ ಹಾಕು ಅದನ್ನ ನಮ್ದು ಎಲ್ಲ ಸಹಾಯ ಆಸ್ತೀವಿ. ಎಲ್ಲ ಅವರೇ ದೇವ್ರ ದೊಡ್ಡದು ಎಂತ ಕೇಳಂದ್ರೆ ಇಲ್ಲಿಂದ ಪಡುಬಿದ್ರಿ ನಿಮ್ದು ಆಲ್ಮೋಸ್ಟ್ ಬೆಂಗಳೂರು ಗಿಂಗ್ಳೂರು ಎಲ್ಲ ಇದ್ರು. ಅವರೆಲ್ಲ ಒಂದು ಪೋಸ್ಟರ್ ಕಂಡು ಅವರಿಗೆ ಅವ್ರಿಗೆ ಎಡ ಹೇಳ್ದಂಗೆ ಜಾಸ್ತಿ ಹಾಕ್ತಾರೆ ಬಿಟ್ರೆ ಕಮ್ಮಿ ಇಲ್ಲ ಅಂತ. ನಮ್ ಪೋಸ್ಟ್ ಬೆನ್ ಬಿಂದ ಬಂದ್ರು ಬಂತು. ಇವತ್ತೊಂದು ಪೋಸ್ಟ್ ಹಾಕ್ರೆ ಮತ್ ನಾಳೆ ಅಂತದ್ದು ಆತಿಲ್ಲ ಅಂದ್ರೆ ನಾಳೆ ಒಂದ್ ಪೋಸ್ಟರ್ ಬಂದ್ರು ಬಂತು. ಆ ಪೋಸ್ಟಿಗೂ ಹಾಕೋರಿದ್ರು ಎಂತಕಂದ್ರೆ ಎಲ್ಲರಿಗೂ ಸರಿ ಸಮಾನ ಒಂದು ಇದ್ ಮಾಡ್ಕತ್ ಹಂಗ. ಮತ್ ಜಾಸ್ತಿ ನಾವು ಪ್ರಿಫರೆನ್ಸ್ ಮಕ್ಳಿಗೆ ಕೊಡುದು ಸಣ್ಣ ಮಕ್ಳಿಗೆ. ಎಂತಕಂದ್ರೆ ದೊಡ್ಡವರಿಗೆ ಅವರು ಎಂತ ಇದ್ ಮಾಡ್ತಾರೆ, ಸಣ್ಣ ಮಕ್ಳಿಗೆ ನಮ್ ಸ್ವಲ್ಪ ಮನ ಜಾಸ್ತಿ ಮಿಡಿತ್ ಹಂಗೆ ನಾವು ಜಾಸ್ತಿ ಕೊಡಿ ಹಬ್ಬ.
1: ಅದನ್ನ ಹೇಗೆ ಪ್ರಯೋರಿಟೈಸ್ ಮಾಡ್ತ್ರಿ ಅಂದ್ರೆ ನಿಮ್ ತುಂಬಾ ರಿಕ್ವೆಸ್ಟ್, ಈಗ ಒಬ್ರು ಹೆಲ್ಪ್ ಮಾಡ್ತಾರಂತ ಆದ್ರೆ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಬಂದಿರತ್ತ, ಹೆಂಗ್ ನೀವು ಅದನ್ನ ಪರಿಗಣಿಸ್ತೀರಿ? ಓಕೆ ಇದಕ್ಕೆ ನಾವು ಕೊಡುವ.
3: ಈಗ ನಮ್ದು ಪೋಸ್ಟರ್ ನೋಡಿದ ತಕ್ಷಣ ಆಕ್ಚುಲಿ ಇವತ್ತು ನಾವು ಬರುವಾಗ ಒಂದು ಟೀಮ್ ಇಂದ ಮಾತಾಡ್ಕೊಂಡು ಬಂದೆ. ಮೂಲಕಿಂದ ಒಂದು ಪೋಸ್ಟ್ ಬಂದಿತ್ತು ಅವ್ರು ನಮ್ದು ಯಾವ್ದು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅವ್ರು ನಾನು ಕಾಲ್ ಮಾಡಿದ್ರು ಸರ್ ನಮ್ಗೆ ಈ ತರ. ನಾವು ಅವಾಗ ಏನ್ ಮಾಡ್ತೇವೆ, ಫಸ್ಟ್ ಅವ್ರು ಕಾಲ್ ಬಂದಾಗ ನಾನು ಅವ್ರಿಗೆ ಹೇಳ್ತೇನೆ, ಮೇಡಮ್ ತುಂಬಾ ರಿಕ್ವೆಸ್ಟ್ ಇದೆ, ನಿಮ್ದು ಡೀಟೇಲ್ಸ್ ಎಲ್ಲ ಕಳಿಸಿ, ನಮ್ದು ಅಕಸ್ಮಾತ್ ಯಾವ್ದಾದ್ರು ಪ್ರಾಜೆಕ್ಟ್ ರನ್ನಿಂಗ್ ಇದ್ರೆ ಅವ್ರಿಗೆ ಹೇಳ್ತೇವೆ, ಈಗ ಆಗುದಿಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ನೋಡ್ತೇನೆ ಮೇಡಮ್ ಅಂತ ಹೇಳ್ತೇನೆ. ಫಸ್ಟ್ ಪ್ರಿಯೋರಿಟಿ ಕೊಡೋದು ಮಕ್ಕಳ ಯೋಜನೆ ಬಂದ್ರೆ. ಮಕ್ಕಳ ಯೋಜನೆ ಬಂದ್ರೆ ಮಿನಿಮಮ್ ಲಾಸ್ಟಿಗೆ ನಮ್ಮ ಕೈಯಲ್ಲಾಗಿದ್ದಾದ್ರು ನಮ್ಮ ಟ್ರಸ್ಟ್ ಇಂದ ಆದ್ರೂ ಮಾಡಿ ಅವರಿಗೆ ಕೊಡುವಂತದ್ ಮಾಡ್ತೇವೆ. ಯಾಕಂದ್ರೆ ಮಕ್ಕಳದ ಯೋಜನೆ ಬಂದಾಗ ನಮ್ಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ದೊಡ್ಡವ್ರ ಯೋಜನೆ ಬಂದಾಗ ಅದಂದ್ರೆ ಈಗ ನನ್ಗೆ ಒಂದು ಇಷ್ಟು ಜನ ಪರಿಚಯ ಇರ್ತಾರೆ, ಇವರಿಗೊಂದಿಷ್ಟು ರಿಕ್ವೆಸ್ಟ್ ಬರುತ್ತೆ, ಇವರಿಗೊಂದಿಷ್ಟು ರಿಕ್ವೆಸ್ಟ್ ಬರುತ್ತೆ, ಅವಾಗ ಏನಾಗುತ್ತೆ ಫೈನಲ್ ಮಾಡೋದು ಕಷ್ಟ ಆಗುತ್ತೆ. ನಾವು ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿದು, ಮಕ್ಕಳಿಗೆ ಹೆಲ್ತ್ ರಿಲೇಟೆಡ್ ಬಂದ್ರೆ ಫಸ್ಟ್ ತಗೊಳ್ತೀವಿ. ಅದಾದ್ಮೇಲೆ ಅವ್ರದ್ದು ಯಾವ ತರ ಇದೆ ಸಿಚುವೇಶನ್, ಮೊನ್ನೆ ಇವರೊಂದು ಹೇಳಿದ್ರು ಹೇಳಿ
11: ಸಾರಿ, ಇವ್ರ ಬಗ್ಗೆ ಪ್ರದೀಪಣ್ಣ ಬಗ್ಗೆ ಒಂದ್ ಮಾತು ಹೇಳಲೇಬೇಕು. ಯಾಕಂದ್ರೆ ಈಗ ಇವ್ರು ಹೇಳ್ದಾಗೆ ನಮ್ಮ ಹೆಲ್ಪಿಂಗ್ ಅಂಡ್ ಸಂಸ್ಥೆ ಬಗ್ಗೆ ಈಗ ಅಂದ್ರೆ ನಾವು ಪ್ರಚಾರಕ್ಕಾಗಿ ಮಾಡಿದಂತ ಕಾರ್ಯಕ್ರಮಗಳಲ್ಲ, ನಮ್ಮ ಕಾರ್ಯಕ್ರಮಗಳೇ ಪ್ರಚಾರ ಆಗಿದ್ದು. ಅದನ್ನ ನೋಡಿ ಜನ ತುಂಬಾ ರಿಕ್ವೆಸ್ಟ್ ಬರುತ್ತೆ. ಅಂದ್ರೆ ಸಮಾಜದಲ್ಲಿ ದಿನಕ್ಕೊಂದೊಂದು ಸಮಸ್ಯೆಗಳು ಹುಟ್ಟಿಕೊಳ್ತಾ ಇರುತ್ತೆ, ಆ ತರ ಬರ್ತಿರುತ್ತೆ. ಅಂತ ನಡುವೆಯೂ ಕೂಡ ಪ್ರದೀಪಣ್ಣನಿಗೆ ಹೊತ್ತಲ್ಲದ ಹೊತ್ತಲ್ಲಿ ನಾನು ಒಂದು ಕಾಲ್ ಮಾಡಿದ್ದೆ. ಅಂದ್ರೆ ಒಂದು ನಮ್ಗೆ ಒಂದು ಗಿಳಿಯಾರಿಂದ ಬೇಳೂರು ಮಗೆಬೆಟ್ಟು ಅವ್ರ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಎಂಥವ್ರಿಗಾದ್ರೂ ಕಣ್ಣಲ್ಲಿ ನೀರು ಬರಲೇಬೇಕು. ಯಾಕಂದ್ರೆ ತಂದೆ ಲಾಕ್ಡೌನ್ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಇಲ್ಲದೆ ಹೊರಗಡೆ ಕೆಲಸಕ್ಕೆ ಹೋದ್ರು. ಗದಗಕ್ಕೆ ಹೋದಾಗ ಅವರಿಗೆ ಒಂದು ಅಪಘಾತ ಆಗತ್ತೆ, ಆ ಅಪಘಾತದಲ್ಲಿ ಬೆನ್ನು ಉರಿ ಮುರಿತಕ್ಕೊಳಗಾಗಿ ಅವರು ತನ್ನ ಎರಡೂ ಕಾಲುಗಳ ಸ್ವಾಧೀನ ಕಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಬದುಕಷ್ಟೇ ಮುರಿದೋಗಿರುವುದಿಲ್ಲ, ಅವ್ರ ಇಡೀ ಸಂಸಾರದ ಬದುಕು ದಾರಿಗೆ ಬೀದಿಗೆ ಬಂದಿತ್ತು. ಅವ್ರಿಗೆ ಎರಡು ಇಬ್ರು ಹೆಣ್ಮಕ್ಳು, ಇಬ್ಬರು ಹೆಣ್ಮಕ್ಳಿಗೂ ಬಾರ್ಕೂರಲ್ಲೋ ಎಲ್ಲೋ ಶಂಕರನಾಡ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ಹೇಗಾಗಿದೆ ಅಂದ್ರೆ ದುಡಿಯೋರು ಯಾರಿಲ್ಲದೆ ಮಕ್ಕಳು ಕೂಡ ಪೋಷಣೆ ಸರಿ ಇಲ್ಲದೆ ಪೋಲಿಯೋ ಪೀಡಿತರ ತರ ಆಗಿದ್ದಾರೆ, ಅವರಿಗಂದ್ರೆ ಪೋಷಣೆ ಸರಿ ಇಲ್ಲ, ಸಂಸಾರದ ನಿರ್ವಹಣೆ ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ನಮ್ಗೆ ಒಂದು ಕರೆ ಬಂದಾಗ ನಾನು ಅದನ್ನ ನೋಡಿ ಪ್ರದೀಪ್ ಅಣ್ಣ ವಿಷಯ ತಿಳಿಸಿದಾಗ ಕೂಡ್ಲೆ ಪ್ರದೀಪ್ ಅಣ್ಣ ಮತ್ತೆ ಸುನೀಲ್ ಅಣ್ಣ ನನ್ನ ಜೊತೆ ಬಂದು ಕೂಡ್ಲೆ ಸ್ಪಂದಿಸಿದ್ರು. ಅಂದ್ರೆ ಅವ್ರದ್ದು ನಮ್ಮ ರಿಕ್ವೆಸ್ಟ್ ಹೀಗಿತ್ತು ಅಂದ್ರೆ, ಸರ್ ಮಕ್ಕಳು ಓದು, ಒಂದು ಹುಡುಗಿನ ಓದಕ್ಸಕ್ಕಾಗ್ದೇನೆ ಓದನ್ನ ನಿಲ್ಸಿದ್ರು. ಅದನ್ನ ನೋಡಿ ಅವ್ರ ಕಾಲೇಜಿನವರು ಅವ್ರನ್ನ ಎಂತಾದ್ರೂ ಮಾಡಿ ನೀವು ಓದ್ಲೇಬೇಕಂದಾಗ ಅವರೇ ಪ್ರಿನ್ಸಿಪಾಲ್ರೆ ಆ ಮಗುವಿನ ಫೀಸ್ ಏನನ್ನ ಅವರೇ ಕಟ್ಟಿ ಆ ಮಗುವಿಗೆ ಸ್ಕೂಲಿಗೆ ಹೋಗುವ ಬಸ್ ಟಿಕೆಟ್ ಅದನ್ನ ವ್ಯವಸ್ಥೆ ನಾನ್ ಮಾಡ್ತೀನಿ ಅಂದ್ರು. ಆವಾಗ ಏನಾಯ್ತು ಅಂದ್ರೆ ಅವರಿಗೆ ಮಗುವಿನ ಯೂನಿಫಾರ್ಮ್ ಮತ್ತೆ ಪುಸ್ತಕದ ವ್ಯವಸ್ಥೆ ಮಾಡೋದು ಬಹಳ ಕಷ್ಟ ಆಗಿತ್ತು. ಆಗ ಕಾಲ್ ಬಂದಿತ್ತು, ಅದನ್ನ ಪ್ರದೀಪಣ ತಿಳಿಸಿದಾಗ ಕೂಡ್ಲೆ ಬೇರೆ ಯಾವುದೇ ಯೋಚನೆ ಮಾಡದೆ ನನ್ನ ಜೊತೆ ಬಂದು ಸುನೀಲ್ ಅಣ್ಣ ಮತ್ತು ಪ್ರದೀಪ್ ಅಣ್ಣ ಆ ಸ್ಥಳಕ್ಕೆ ಹೋಗಿ, ನಾವು ಹೋಗಿದ್ದು ಬರೀ ಯೂನಿಫಾರ್ಮ್ ಮತ್ತು ಪುಸ್ತಕದಕ್ಕೆ ಹಣ ವ್ಯವಸ್ಥೆ ಮಾಡೋದಕ್ಕಷ್ಟೇ ಹೋಗಿದ್ದು. ಅಲ್ಲಿ ಆ ಅವ್ರ ಪರಿಸ್ಥಿತಿ, ಆ ಮನೆ ಸೋರುವ ಮನೆ, ಆ ಅವರ ಬದುಕು, ಆ ಕಷ್ಟ ನೋಡಿ ಪ್ರದೀಪ್ ಅಣ್ಣ ತನ್ನ ಕೈಯಿಂದ ಬರ್ಸಿ 10,000 ರೂಪಾಯಿ ತುರ್ತು ವ್ಯವಸ್ಥೆ ಮಾಡಿದ್ರು. ಅಂತ ತುರ್ತು ವ್ಯವಸ್ಥೆ ತುರ್ತು ಸಹಾಯನ ನಮ್ಮ ಸಂಸ್ಥೆ ತುಂಬಾ ಮಾಡಿದೆ. ಅಂದ್ರೆ ಯಾವುದೇ ಸ್ವಾರ್ಥ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಅಂದ್ರೆ ಆ ಸಮಯದಲ್ಲಿ ಅವರು ಆ ಕಷ್ಟ ಅಂದ್ರೆ ಅಲ್ಲಿ ಹೋಗಿರ್ತೀವಿ ಒಂದೊಂದ್ ಕಡೆ ಹೋದಾಗ ಇವ್ರು ಹೇಳಿದಾಗೆ ಆ ಅಜ್ಜಿ ಮನೆ ಇತ್ತಲ್ಲ ಅದೇ ರೀತಿ ಇಂಥ ತುಂಬಾ ಇದೆ ಅಲ್ಲಿ, ಸೋರುತ್ತೆ ಮನೆ, ಎರಡು ಪ್ರಾಯದ ಮಕ್ಕಳು, ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ. ಇಂಥ ಸಂದರ್ಭದಲ್ಲೆಲ್ಲ ಅದೇ ನೋಡಿದಾಗ ನಾವು ಯಾವುದೇ ಎಷ್ಟೆಷ್ಟು ಸಮಾಜ ಸಂಘಟನೆಗಳನ್ನು ಕಟ್ಕೊಂಡಿದೆ, ಜಾತಿ ಸಂಘಟನೆಗಳನ್ನು, ನಾನು ಹೇಳುತ್ತಿದ್ದೆ ನೀವು ಜಾತಿ ಸಂಘಟನೆಗಳನ್ನ ಕಟ್ಟಬೇಡಿ. ಬಸವಣ್ಣ ಎಲ್ಲ ಗೋಡೆಗಳನ್ನ ಕಳಿಸಿದ್ರು. ಈಗ ನಾವು ಗೋಡೆ ಕಟ್ಕೊಂಡು ಗೋಡೆ ಕಟ್ತಾ ಇದ್ದೀವಿ. ಸಂಘಟನೆಗಳು ಹೇಗೆ ಬರಬೇಕಂದ್ರೆ ಸಮಾಜದ ಕಟ್ಟಕಡೆ ವ್ಯಕ್ತಿ ಯಾರು ಸಂಕಷ್ಟದಲ್ಲಿದ್ದಾರೆ ಅವರನ್ನ ಖಂಡಿತ ಒಂದು ಕೈಗಳಿಂದ ಸಾಧ್ಯವಾಗದೆ 10,000 ಕೈಗಳು ಒಟ್ಟಾಗಿ ಅವರನ್ನ ನಾವು ಮೇಲೆತ್ತಬೇಕು. ಇಂಥ ಸಂಘಟನೆಗಳು ಹೋದಾಗ ಅವ್ರಿಗೆ ಖಂಡಿತ ಸಹಾಯ ಕೊಡಿ, ಸಹಕಾರ ಮಾಡಿ. ನಾವಿದ್ದೀವಿ, ನಾವು ಹೋಗ್ತೀವಿ, ಅಲ್ಲಿ ಹೋಗಿ ನಾವು ಕೆಲಸ ಮಾಡ್ತೀವಿ. ಅವ್ರಿಗೇನಿದು ಆ ಸೋರುವ ಮನೆಗೊಂದು
1: ಸೂರು ಕೊಡಿ,
11: ಆ ಸೋರುವ ಸೂರನ್ನ ನಾವು ಸರಿ ಮಾಡಿದಾಗ, ಮೇಲ್ಛಾವಣಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಾಗ, ಆ ಮಕ್ಕಳಿಗೆ ಒಂದು ಶೌಚಾಲಯವನ್ನು ಮಾಡಿಕೊಟ್ಟಾಗ, ಆ ಮಕ್ಕಳು ಶಾಲೆಗೆ ಹೋಗಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಟ್ಟಾಗ ಅವ್ರ ಬದುಕು ಒಂದು ಹಳಿಗೆ ಬರುತ್ತೆ.
1: ಬ್ಯೂಟಿಫುಲ್ ಸೆಡ್, ಕರೆಕ್ಟ್.
11: ಖಂಡಿತ ಅವರು ಆ ನಮ್ಮಿಂದ ಸಹಾಯ ಸಹಕಾರ ಪಡೆದವರು ಮುಂದೆ ಅವ್ರ ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋದಾಗ ಇನ್ಯಾರಿಗೂ ಸಹಾಯ ಆಗುತ್ತಾರೆ. ಹಾಗೆ ಸಮಾಜ ನಾವು ಸುಧಾರಿಸ್ಬೇಕು. ನಾವು ಸಮಾಜ ಬರೇ ನಮ್ಮ ಜಾತಿ ಸಂಘಟನೆ ಕಟ್ಟಿಕೊಂಡು ನಾವೇನೋ ಕಾರ್ಯಕ್ರಮ ಮಾಡಿ ನಾವೇನೋ ಪ್ರಚಾರಕ್ಕೆ ನಾವೇನೋ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಳ್ಳೋದಕ್ಕಾಗಿ ಯಾವುದೋ ಪ್ರಶಸ್ತಿ ಪುರಸ್ಕಾರಕ್ಕಾಗಿ ನಾವು ಸಂಘಟನೆಯನ್ನು ಮಾಡಿದವರಲ್ಲ. ನಮ್ಮ ಸಂಘಟನೆ ನೊಂದವರ ಜೊತೆಗೆ ನಾವು ಹೋಗ್ತಿರುವಾಗ ಅದನ್ನ ನಾವು ಪ್ರಚಾರ ನೋಡಿ ಪ್ರಚಾರಕ್ಕೆ ಬಂದಿರೋದು ನಮ್ಮನ್ನ. ಅದಕ್ಕಾಗಿ ಈಗ ಇವ್ರು ಹೇಳಿದಾಗೆ ನಾವು ಯಾವುದೋ ಒಂದು ಯೋಜನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆದ ತಕ್ಷಣ ನಮ್ಗೆ ಸಹಾಯ ಯಾಕೆ ಬರುತ್ತೆ ಅಂದ್ರೆ ಇವರು ನಾವು ಕೊಟ್ಟಂತ 1 ರೂಪಾಯಿ ಅವ್ರಿಗೆ ತಲುಪುತ್ತೆ ಅನ್ನೋ ಒಂದು
1: ನಂಬಿಕೆ
11: ಮೇಲೆ ನಮ್ ಜೊತೆ ನಿಂತಿದ್ದಾರೆ. ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡಿದೀವಿ. ಪ್ರದೀಪ್ ಅಣ್ಣ ಯೋಜನೆಗಳನ್ನ ರೂಪಿಸ್ತಾರೆ, ಅವ್ರ ಜೊತೆ ನಾವು ಸಹಾಯಕ್ಕೆ ನಿಲ್ತೀವಿ. ಅವ್ರ ಶ್ರಮ, ಅವರ ಕುಟುಂಬದವರ ಸಹಕಾರ, ಅವ್ರ ಮಗು ಕೂಡ ಪ್ರೀತು ಅಂತ ಅವನು ಕೂಡ ಬರ್ತಾ ಇದ್ದಾನೆ, ಅವರ ಮಿಸಸ್ ಕೂಡ, ಇವರೆಲ್ಲರ ಈಗ ಸುನೀಲ್ ಅಣ್ಣ ಇದ್ದಾರೆ, ಅವರ ಮಿಸಸ್ ಕೂಡ ಅವರು ಸಮಯ ಕೊಟ್ಟಾಗ ಇವರನ್ನ ಸಮಾಜ ಸೇವೆಗೆ ಅವರು ಬಿಟ್ಟಾಗ ಅವ್ರು ಬರ್ತಾರೆ. ಸುನೀಲ್ ಅಣ್ಣ ಕೂಡ ಅವರಿಗೂ ಕೂಡ ಅವ್ರದ್ದಾದ ಅವ್ರದ್ದು ತುಂಬಾ ಸಂಘ ಸಂಸ್ಥೆಗಳಲ್ಲಿದ್ದಾರೆ, ಅವ್ರು ಕಾರ್ಯದರ್ಶಿಯಾಗಿ ತುಂಬಾ ದೇವಸ್ಥಾನ ಕಮಿಟಿಗಳಲ್ಲಿ ತುಂಬಾ ಎಲ್ಲದರಲ್ಲಿದ್ದಾರೆ. ಅವರು ಅವ್ರ ಮನೆಯವರು ಅವರಿಗೆ ಸಮಯ ಕೊಟ್ಟಾಗ, ಸಹಕಾರ ಕೊಟ್ಟಾಗ ಅವರು ಬರ್ತಾರೆ. ಹಾಗೆ ರತನ್ ಕೂಡ, ನಮ್ಮ ಆಕಾಶ್ ಕೂಡ, ಇವರೆಲ್ಲರು ಯಾರು ಕೂಡ ನಾವು ಸ್ಥಿತಿವಂತರಲ್ಲ. ನಾವೆಲ್ಲ ಒಂದು ಸಮಾನ ಮಸ್ಕರ್ ಒಟ್ಟಾಗಿದ್ದೀವಿ ಅಂದ್ರೆ ಅದು ಒಂದು ನಾವು ಒಂದು ಸಮಾಜದ ಉದ್ದೇಶಕ್ಕಾಗಿ ಅಷ್ಟೇ.
1: ಕರೆಕ್ಟ್ ಆಗಿ ಹೇಳಿದ್ರೆ
9: ಮೇಡಮ್, ನಾವು ಇಲ್ಲಿ ದುಡ್ಡಿದ್ದು ಬರ್ಕಂದಿಲ್ಲ, ಹೆಲ್ಪಿಂಗ್ ಹ್ಯಾಂಡ್ಸ್ ನೀವು ಬನ್ನಿ. ಹುಡುಗರೆಲ್ಲ ಬಂದ್ರೆ ನೀವು ದುಡ್ಡು ಹಾಕಂದಿಲ್ಲ, ನಿಮ್ ಕೈಯಿಲ್ಲ ಅದು ಕೆಲಸ ಮಾಡಿ ಸಾಕು. ಇಲ್ಲಿ ನಮ್ಮ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಇಲ್ಲ, ನೀವು ಬಂದು ಒಂದ್ ಸ್ವಲ್ಪ ಕೆಲಸ ಮಾಡ್ರೆ ನಿಮ್ಗೆ ಗೊತ್ತಾಗ್ತ ಇಲ್ಲಿ ಸ್ವಲ್ಪ ಓಡಾಡೋಕಿರತ್ತದ, ನೀವು ದುಡ್ಡು ಹಾಕುವುದು ಇದೇ ಇಲ್ಲ. ಇಲ್ಲ, ಇಲ್ಲಿ ಬಂದು ಕೆಲಸ ಮಾಡ್ರೆ ಸಾಕತ್ತ, ಅದೇ ಹೆಲ್ಪಿಂಗ್ ಹ್ಯಾಂಡ್ಸ್.
1: ನೀವು ಮಾಡೋ ಶಿಬಿರಗಳ ಬಗ್ಗೆ ಒಂಚೂರು ಹೇಳ್ತೀರಾ?
15: ರಕ್ತದಾನ ಶಿಬಿರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಆಕ್ಚುಲಿ ಫಸ್ಟ್ ಇಂದಾನು ರಕ್ತದಾನ ಅಂದ್ರೆ
3: ಶಿಬಿರ ಮಾಡ್ಲಿಕ್ಕೆ ಒಬ್ಬಂಟಿಯಾಗಿ ರಕ್ತದಾನ ಶಿಬಿರಗಳ ಮಾಡು ಕಷ್ಟ ಆಗ್ತಾ ಇತ್ತು. ರಕ್ತದಾನ ಮಾಡ್ತಾ ಇದ್ದೆ, ಬಟ್ ನಾನು ಬೆಳ್ತಂಗಡಿಯಲ್ಲಿ ಕೆಲಸ ಮಾಡ್ತಿರೋ ಆಟೈಮಲ್ಲಿ ಇವನು ನನ್ನ ಜೊತೆಗಿದ್ದ. ಆವಾಗ ಅಲ್ಲಿ ರಕ್ತದಾನ ಶಿಬಿರಗಳಾಗುದು. ರಕ್ತದಾನ ಶಿಬಿರ ಹೇಗಾಗುದು ಅಂತ ಹೇಳಿದ್ರೆ ಅಲ್ಲಿ ಮುಸ್ಲಿಂ ಸಂಘಟನೆ ಮಾಡ್ತಾ ಇತ್ತು. ಬಟ್ ಅವ್ರು ಎಷ್ಟು ಚಂದ ಮಾಡ್ತಾ ಇದ್ದ ಅಂದ್ರೆ ಕಾರ್ಯಕ್ರಮನ ಹೊರಗಡೆ ಹೋಗುವಂತ ಪಬ್ಲಿಕ್ ಅನ್ನ ಮಾತಾಡಿಸಿ ಈ ತರ ನಾವು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದೀವಿ ಕೊಡಿ ನಿಮ್ಮ ಒಂದು ಯೂನಿಟ್ ಇಂದ ಹೆಲ್ಪ್ ಆಗುತ್ತೆ. ಅಲ್ಲಿ ತನಕ ನಂಗೆ ರಕ್ತದಾನ ಶಿಬಿರದ ಬಗ್ಗೆ ಎಲ್ಲ ಅಷ್ಟೆಲ್ಲ ಮಾಹಿತಿ ಇರಲಿಲ್ಲ. ಮತ್ತೆ ಅದು ನನ್ನ ತಲೆಯಲ್ಲಿತ್ತು, ಬಟ್ ಆ ಟೈಮಲ್ಲೆಲ್ಲ ಮಾಡ್ಲಿಕ್ಕಾಗಿಲ್ಲ. ಮತ್ತೆ ಇಲ್ಲಿಗೆ ಬಂದಾಗ ಫಸ್ಟ್ ರಕ್ತದಾನ ಶಿಬಿರವನ್ನು ನಾವು ಇಲ್ಲಿ ಆದರ್ಶ ಹಾಸ್ಪಿಟಲ್ ಅಲ್ಲಿ ಮಾಡಿದ್ವಿ, ಕೆಲವೊಂದು ಸಂಘಟನೆಗಳ ಜೊತೆಗೂಡಿ ಮಾಡಿದ್ವಿ. ಮತ್ತೆ ಹೋಗ್ತಾ ಹೋಗ್ತಾ ಏನಾಯ್ತು, ಇವಾಗ ನೀಡ್ ಕೆಲವು ಕಡೆ ಈಗ ನಾವು ಎಮರ್ಜೆನ್ಸಿ ನಮಗೆ ರಿಕ್ವೆಸ್ಟ್ಗಳು ಬರ್ಲಿಕ್ಕೆ ಶುರುವಾಯ್ತು. ಈಗ ಹೆಲ್ಪ್ ಜೊತೆಗೆ ನಮಗೊಂದು ಬಿ ಪಾಸಿಟಿವ್ ಬೇಕು, ಎ ಪಾಸಿಟಿವ್ ಬೇಕು, ರಕ್ತದ ಗುಂಪು ಬರ್ಲಿಕ್ಕೆ ಶುರುವಾಯ್ತು. ಆವಾಗ ಏನಾಗಿದೆ, ನಮ್ಮ ಟೀಮಲ್ಲಿ ಗುರುಪ್ರಸಾದ್ ಅಂತ ಹೇಳಿದ್ನಲ್ಲ, ಅವ್ರಿಗೆ ಈಗ ಆಕ್ಚುಲಿ ಅವ್ರು ಫಾರಿನ್ ಅಲ್ಲಿದ್ದಾರೆ, ಅವರು ಮೊದಲಿಂದ ಈಗ ರಕ್ತದಾನಿ ಬಳಗ ಅಂತ ಇರೋದೊಂದು ಮೊದಲು ಟೀಮ್ ಇತ್ತು, ರಕ್ತದಾನಿ ಬಳಗ ಅಂತ ಕುಂದಾಪುರದಲ್ಲಿ ಟೀಮ್ ಇತ್ತು. ಅಲ್ಲಿ ಅದರಲ್ಲಿ ರಕ್ತದಾನದ ಬಗ್ಗೆ ಎಲ್ಲ ತುಂಬಾ ವರ್ಕ್ ಮಾಡ್ತಿದ್ರು. ಅದು ನಮ್ದು ಆ ಒಂದು ಟೀಮ್ ಏನಿದೆ ಆ ಕೆಲಸ ಹೆಲ್ಪಿಂಗ್ ಹ್ಯಾಂಡ್ ಅಲ್ಲಿ ಕಂಟಿನ್ಯೂ ಆಯ್ತು. ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡಬೇಕು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಟೈ ಅಪ್ ಆಗಿ ಆಯೋಜನೆ ಮಾಡಬೇಕು. ಈಗ ನಾವು ಎಮರ್ಜೆನ್ಸಿಗೆ ನಮಗೆ ಬ್ಲಡ್ ರಿಕ್ವೆಸ್ಟ್ ಬಂದಾಗ ನಾವು ಇಲ್ಲಿ ರೆಡ್ ಕ್ರಾಸ್ ಅಥವಾ ಮಣಿಪಾಲಕ್ಕೆ ಹೇಳಿ ಬ್ಲಡ್ಗಳನ್ನು ಅರೇಂಜ್ ಮಾಡ್ತಾ ಇದ್ವಿ. ಬಟ್ ನಾವು ಅವರಿಗೆ ಎಮರ್ಜೆನ್ಸಿ ಅವ್ರು ನಮ್ಮ ಬ್ಲಡ್ ಕೊಡಬೇಕಂದ್ರೆ ನಾವು ಯಾವ್ದಾದ್ರು ಒಂದು ಕ್ಯಾಂಪ್ ಗಿಂಪ್ ಮಾಡಿ ಅವರಿಗೆ ತುರ್ತು ಸಮಯದಲ್ಲಿ ನಾವು ಅವರಿಗೆ ಜೊತೆ ಆದಾಗ ಅವ್ರು ನಮ್ದು ಎಮರ್ಜೆನ್ಸಿ ಕಾಲಿಗೆ ಈಗ ಇವ್ರದ್ದು ಯಾವುದೋ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಬ್ಲಡ್ ಬೇಕಂತ, ಆವಾಗ ನಾವು ಅವ್ರಿಗೆ ಹೇಳಿದಾಗ ಅವ್ರು ಓಕೆ ಇವರು ಟೀಮ್ ನಮಗೆ ಸಪೋರ್ಟ್ ಮಾಡಿದೆ ಅಂತ ಅವ್ರು ಇಮಿಡಿಯೇಟ್ ಆಗಿ ಅವರಿಗೆ ಬ್ಲಡ್ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ರಕ್ತದಾನ ಶಿಬಿರ ಅನ್ನೋದು ಪ್ರತಿ ವರ್ಷ ನಡ್ಕೊಂಡು ಬರ್ತದೆ.
1: ಎಷ್ಟು ಶಿಬಿರಗಳಾಯ್ತು ಈಗಾಗಲೇ?
3: ನಮ್ಮ ಅಂಡರ್ ಒಂದು 5-6 ಶಿಬಿರ, ನಾವು ವರ್ಷಕ್ಕೆ 1-2 ಶಿಬಿರ ಮಾಡುವುದು ಅಂದ್ರೆ ನಮ್ದು ಏನ್ ಮತ್ತೆ ರಕ್ತದಾನ ಶಿಬಿರಗಳಿಗಿಂತ ನಾವು ಲೈವ್ ಇವಾಗ ತುರ್ತು ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ನೇರವಾಗಿ ಪೇಷಂಟ್ಗೆ ಅವಶ್ಯಕತೆ ಇರುವಾಗ ಅದಕ್ಕೆ ಪ್ರಿಫರೆನ್ಸ್ ಕೊಡುವಂತದನ್ನ ನಾವು ಮಾಡ್ಕೊಂಡು ಬರ್ತೀವಿ.
1: ನಿಮ್ದು ಇನ್ನೊಂದು, ನೀವು ಈ ರಸ್ತಿ ಬದಿಗೆ ನಮ್ಮ ಕುಂದಾಪುರದಲ್ಲಿ ಮನ್ಕಂಡಿಪ್ಪರಿಗೆಲ್ಲ ಅದಕ್ಕೆ ಬೆಡ್ಶೀಟ್ ಗಳನ್ನೆಲ್ಲ ಕೊಡುವ ಒಂದು ಕಾರ್ಯಕ್ರಮ, ಅದನ್ನೊಂಚೂರು ಲೈಕ್ ಮಾಡಿ ನಮ್ಗೂ ಎಲ್ಲ ಕೇಂಬಂಗೆ ಕೇಂದಿತ್ತ ಜಸ್ಟ್ ಹೈಂಗ್ ಹಂಗ್ ಕೇಂದಿತ್ತ ಅದನ್ನೊಂಚೂರು ಲೈಕ್ ಮಾಡಿ ಹೇಳಿ.
3: ಆಕ್ಚುಲಿ ಅದೊಂದು ಪರಿಕಲ್ಪನೆ ಬಂದಿದ್ದು ನಾನು ಆಕ್ಚುಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು. ಅಲ್ಲಿ ಒಂದು ಟೀಮ್ ಬಟ್ ನಮ್ದು ಕನ್ನಡ ಲ್ಯಾಂಗ್ವೇಜ್ ಅಲ್ಲ, ಅವ್ರದ್ದು ಬೇರೆ ಯಾವ್ದು ಇದ್ರಲ್ಲಿ ನೋಡಿದ್ದೆ ನಾನು, ಹಿಂದಿ ಅನ್ಸುತ್ತೆ ಮೇ ಬಿ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ನೈಟ್ ಟೈಮ್ ಅಲ್ಲಿ ರಸ್ತೆಗಳಲ್ಲಿ ಓಡಾಡತಾ ಅವ್ರು ಮಲಗಿರೋರಿಗೆ ಒಂದು ದೊಡ್ಡ ಗಾಡಿ ಮಾಡ್ಕೊಂಡು ಅದ್ರಲ್ಲಿ ಒಂದಿಷ್ಟು ಬೆಡ್ಶೀಟು ಅದನ್ನ ಇಟ್ಕೊಂಡು ಅವರಿಗೆ ಅವ್ರಿಗೆ ಅವರಿಗೆ ಹೇಳುದಿಲ್ಲ, ಅವ್ರನ್ನ ಏಳಿಸುದಿಲ್ಲ. ಅವ್ರು ಮಲಗಿರುವಾಗ ಅವರಿಗೆ ಯಾರು ಯಾಕಂದ್ರೆ ಅವ್ರಿಗೆ ಗೊತ್ತಾಗುದಿಲ್ಲ, ಕೆಲವರು ಎಚ್ಚರ ಆಗ್ತದೆ, ಕೆಲವರಿಗೆ ಎಚ್ಚರ ಆಗುದಿಲ್ಲ. ಅದನ್ನ ನೋಡಿದಾಗ ಏನಾಯ್ತು, ಅದನ್ನ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ, ಇದೊಂದು ಒಳ್ಳೆ ಉಂಟು. ನಮ್ಮ ಕಡೆಯಿಂದ ತುಂಬಾ ಜನ ನಾವು ರೋಡ್ ಸೈಡ್ ಎಲ್ಲ ಮಲಗುದೆಲ್ಲ ನೋಡ್ತೀವಿ, ಕೆಲವರು ದುಡ್ಡಿದ್ದವರು ಮಲಗ್ತಾರೆ, ಕುಡ್ಕೊಂಡು ಮಲ್ತಾರೆ, ಕೆಲವರಿಗೆ ಅವಶ್ಯಕತೆ ಊರಿಂದ ಊರಿಗೆ ಕೆಲಸಕ್ಕೋಸ್ಕರ ಹುಡ್ಕೊಂಡು ಬರ್ತಾರೆ, ಅವರಿಗೆ ಅದನ್ನೆಲ್ಲ ತಗೊಳ್ಳಿಕ್ ಆಗದೆ ಇರೋ ಪರಿಸ್ಥಿತಿ ಭಿಕ್ಷುಕರು ಇರ್ತಾರೆ. ಒಂದು ಪ್ಲಾನ್ ಮಾಡುವಂತೇಳಿ ನಾವು ನಮ್ಮ ಟೀಮ್ ಆ ಟೈಮ್ ಆವಾಗಿನ ಟೀಮ್ ಜೊತೆ ಮಾತಾಡಿದೆ. ಆವಾಗ ಏನ್ ಮಾಡಿದ್ವಿ, ಗಾಡಿಗಳಿಗೆ ಬೆಡ್ಶೀಟ್ ನಮ್ಮ ಒಬ್ರು ಗೌರವಾಧ್ಯಕ್ಷರಿದ್ದರು ರಾಘವೇಂದ್ರ ಅಂತ, ಅವ್ರು ಫಾರ್ನ್ ಅಲ್ಲಿ ಇರೋದು, ಅವ್ರಿಗೆ ನಾನು ಹೇಳಿದೆ ಈ ತರ ಒಂದು ಯೋಜನೆ ಮಾಡ್ತಿದ್ದೆ, ಓಕೆ ಅದೆಷ್ಟು ಬೆಡ್ಶೀಟ್ ಆಗ್ತದೆ ಅಂತ ಹೇಳಿ, ನನ್ಗೆ ನಿಮ್ ಜೊತೆ ಬರ್ಲಿಕ್ಕೆ ಆಗುದಿಲ್ಲ, ಆ ಬೆಡ್ಶೀಟ್ ದುಡ್ಡು ನಾನು ನಿಮ್ಗೆ ಅರೇಂಜ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿಗೆ ಒಂದು ದೊಡ್ಡದು ಫೈನಾನ್ಶಿಯಲಿ ಹೋಯ್ತು ನಮ್ಗೆ ತಲೆಯಿಂದ. ಆಯ್ತಾ, ನಮ್ಗೆ ಇನ್ನು ಕೆಲಸ ಅಂತ ಹೇಳಿದ್ರೆ ನಾವು ಹೋಗಿ ಮಾಡುವಂತ ಕೆಲಸ ಬಂದ್ವಿ. ಇಲ್ಲೇ ಎಲ್ಲ ಬೆಡ್ಶೀಟ್ ಎಲ್ಲ ಪರ್ಚೇಸ್ ಮಾಡಿದ್ವಿ, ರಾತ್ರಿ ಸಮಯದಲ್ಲಾಯ್ತು, ತಗೊಂಡು ಸೀದಾ ಇಲ್ಲಿಂದ ಕುಂಬಾಶಿ ತನಕ ನಾವು ಹೋಗಿದ್ವಿ ರಸ್ತೆ ಬದಿಯಲ್ಲಿ ಮಲಗಿರೋರಿಗೆ ಕೆಲವರಿಗೆಲ್ಲ. ಆವಾಗ ಏನಾಗ್ತಿತ್ತು, ನಮ್ದು ಈ ಶಾಸ್ತ್ರಿ ಸರ್ಕಲ್ ವೃತ್ತ ಇತ್ತಲ್ಲ ಅದ್ರ ಒಳಗಡೆ ಎಲ್ಲ ಮಲಗ್ತಾ ಇದ್ರು. ಇವಾಗ ಮಲಗ್ಲಿಕ್ಕೆ ಬಿಡುದಿಲ್ಲ, ಯಾಕಂದ್ರೆ ಇವಾಗ ಎಲ್ಲ ಹೊಸದಾಗಿ ಎಲ್ಲ ರೆಡಿ ಆಗಿದೆ ಅಲ್ಲ, ಅದ್ರ ಒಳಗಡೆ ಈಗ ಮಲಗಿ ಬಿಡುದಿಲ್ಲ. ಮೊದ್ಲು ಅದು ಕಂಪೌಂಡ್ ಇರಲಿಲ್ಲ, ಇವಾಗ ಚಂದ ಮಾಡಿದ್ದಾರೆ. ಅದ್ ಮೊದ್ಲು ಅದ್ರ ಒಳಗಡೆ ಎಲ್ಲ ಮಲಗ್ತಾ ಇದ್ರು. ಅಲ್ಲೆಲ್ಲ ಹೋಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಪ್ಲಾಸ್ಟಿಕ್ ಕವರ್ ಗಳನ್ನ, ಈ ಏನು ಸಿಮೆಂಟ್ ಬ್ಯಾಗ್ ಗಳನ್ನ, ಗೋಣಿ ಚೀಲಗಳನ್ನೆಲ್ಲ ಹೊತ್ಕೊಂಡು ಮಲಗ್ತಾ ಇದ್ರು. ಅವರಿಗೆಲ್ಲ ಹಾಸ್ಕೊಂಡು ಏಳಿಸ್ತಿಲ್ಲ ಆಯ್ತು, ಅವ್ರಿಗೆ ಮೈ ಮೇಲೆ ಒಂದೊಂದು ಬೆಡ್ಶೀಟ್ ಹಾಕಿ ಅದೊಂದು ಯೋಜನೆ ಮಾಡ್ಕೊಂಡು ಬಂದಿದ್ವಿ. ಅಪ್ ಟು ಕುಂಭಶಿ ತನಕ ನಾವು ಅದೊಂದು ಯೋಜನೆ ಚಳಿಗಾಲದಲ್ಲಿ ಮಾಡಿದ್ವಿ, ಯಾಕಂದ್ರೆ ಬೇರೆ ಟೈಮಲ್ಲಿ ಅದ್ರ ಅವಶ್ಯಕತೆ ಇರೋದಿಲ್ಲ. ಚಳಿಗಾಲದಲ್ಲಿ ತುಂಬಾ ನಮ್ ಕಡೆ ಇವಾಗ ಚಳಿನೂ ಕಮ್ಮಿ ಆಗ್ಬಿಟ್ಟಿದೆ, ಆ ಟೈಮಲ್ಲಿ ಆ ಚಳಿಗೆ ಅದೊಂದು ಯೋಜನೆ ಮಾಡಿ ಅದು ಯಶಸ್ವಿ ಆಗಿತ್ತು ಮೇಡಮ್ ನಮ್ದು.
1: ಅದಾದ್ಮೇಲೆ ಬೇರೆ ಯಾವ್ದೆಲ್ಲ ಇನ್ನು ಯಾವ್ದು ಯೋಜನೆಗಳು ಇಲ್ಲಿ ಹೇಳಕ್ ಬಾಕಿ ಇತ್ತೀಗ?
3: ಇಲ್ಲಿ ಆಲ್ಮೋಸ್ಟ್ ಈಗ ನಾವು ಎಲ್ಲ ಯೋಜನೆಗಳನ್ನು ನೀವು ಕಾಲ್ ಮಾಡಿದ್ರು ನನಗೆ. ಮತ್ತೆ ಈ ಮನೆ ವಿಷಯ ಹೇಳಿದ್ರಲ್ಲ, ನಮ್ಮ ನಾಗರಾಜಣ್ಣ ಹೇಳಿದ್ರಲ್ಲ, ನೋಡಿ ಸರ್ ನಮಗೆ ಈಗ ಮನೆದು ರಿಪೇರಿ ಬಗ್ಗೆ ನಾವು ಅವ್ರಿಗೊಂದು ಆಶ್ವಾಸನೆ ಕೊಟ್ಟು ಬಂದಿ, ನೋಡುವ ಯಾರಾದರೂ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಮ್ದೊಂದು ಶೀಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಒಂದು ಶೌಚಾಲಯದ ವ್ಯವಸ್ಥೆ ಮಾಡ್ಲಿಕ್ಕೆ ನೋಡುವ ಅಂತ ನಾವು ಹೇಳಿ ಬಂದಿದ್ದೆ. ಬಟ್ ಅವರಿಗೆ ಯಾವ ಲೆವೆಲ್ಗೆ ಇವಾಗ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಅವ್ರು ನಿನ್ನೆ ಮೊನ್ನೆ ಕಾಲ್ ಮಾಡಿದ್ರು ನನಗೆ, ನಾವು ಮನೆ ಲೇಟ್ ಆದರೂ ಪರವಾಗಿಲ್ಲ, ಈಗ ಮನೆ ಮಳೆ ಎಲ್ಲ ಕಮ್ಮಿ ಆಗ್ತಾ ಬಂತು, ನನಗೆ ಒಂದು ನೀವು ಸಹಾಯ ಮಾಡ್ಬೋದಾ, ನನಗೆ ನಮ್ಮಕ್ಕಿಂತ ತುಂಬಾ ದೊಡ್ಡವರು ಅಣ್ಣ ಅಂತ ಕೇಳಿದ್ರು. ನೀವು ಅಣ್ಣ ಅಂತೆಲ್ಲ ಕರಿಬೇಡಿ ಅಮ್ಮ ನಮ್ಮನ್ನ, ನಾವೆಲ್ಲ ತುಂಬಾ ನಿಮ್ಗಿಂತ ಚಿಕ್ಕವರು. ಇಲ್ಲ ನನ್ಗೆ ಒಂದು ದನ ನೀವು ಏನಾದ್ರೂ ಸಹಾಯ ಮಾಡಿದ್ರೆ, ನನ್ಗೆ ಇವಾಗ ಗಂಡನ ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರಿಗೆ ಲೋವರ್ ಪಾರ್ಟ್ ಇಲ್ಲ, ಅವರಿಗೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಆ ಮಕ್ಕಳು ಶಾಲೆಗೆ ಹೋಗಿ ಬಂದ ತಕ್ಷಣ ಅಪ್ಪ ಇರೋ ಪರಿಸ್ಥಿತಿ ನೋಡಿ ಅವ್ರು ಮತ್ತೆ ಶಾಲೆ ಕೈದ್ ಮಾಡ್ಬೇಕು ಅನ್ನೋ ಭಾವನೆ ಬರ್ತಿತ್ತು. ಯಾರು ನೋಡ್ಕೊಳ್ಳೋರಿಲ್ಲ ಅಂತೇಳಿ. ನೀವು ಒಂದು ನಮ್ಗೆ ದನ ಏನಾದ್ರು ಕೊಟ್ಟರೆ ನಾವು ಅದರಲ್ಲಿ ಬರೋ ಹಾಲಲ್ಲಿ ನಮ್ಮ ಮಕ್ಕಳನ್ನ ನಮ್ಮ ಜೀವನ ನಡೆಸಬಹುದು ಅಂತ ಒಂದು ರಿಕ್ವೆಸ್ಟ್ ಬಂತು. ನೋಡ್ಬೋದು ದೇವರ ಏನಾದ್ರು ಅವರಿಗೂ ಆ ಪಡ್ಕೊಳ್ಳೋ ಯೋಗ ಬೇಕು, ನಮಗೂ ಕೊಡೋ ಶಕ್ತಿ ಬೇಕು. ಎಲ್ಲ ಯಾರು ಒಳ್ಳೆ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ಆ ಒಂದು ಕುಟುಂಬಕ್ಕೆ ಒಂದು ಗೋವನ್ನ, ಅದೊಂದು ಹೊಸ ನೀವು ಹೇಳಿದ ಹೊಸ ಯೋಜನೆ ಆಗ್ಬಹುದು. ಒಂದು ಗೋದಾನ ಕೊಟ್ಟಿಂದ ಒಂದು ಗೋವಿಂದ ಒಂದು ಕುಟುಂಬ ಉಳಿಬಹುದು ಅಂತ.
11: ಖಂಡಿತ ಬೇಕೇ ಬೇಕು. ಈಗ ಒಂದು ಕುಟುಂಬ ನಿರ್ವಹಣೆಗೆ ಒಂದು 4-5 ಲೀಟರ್ ಹಾಲು ಕೊಡುವಂತ ದನ ಕೊಟ್ರೆ ನಾವು ಕೊಡ್ಬೇಕಾಗತ್ತೆ. ಅದರಿಂದ ಈಗ ಒಂದು ಕನಿಷ್ಠ ಅಂದ್ರೂ ಒಂದು 40,000 ಹಣ ಬೇಕೇ ಬೇಕು. ಅದಕ್ಕಾಗಿ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ದಾನಿಗಳ ನೆರವಿನಿಂದನೇ ನಾವು ಮಾಡ್ಬೇಕಾಗತ್ತೆ. ಯಾರಾದ್ರೂ ದಾನಿಗಳು ಖಂಡಿತ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಸಾಕಕ್ ಆಗುವುದಿಲ್ಲ, ಯಾರಾದ್ರೂ ಸಾಕೊಳ್ಳೋರು ಇದ್ರೆ ಕೊಡ್ತೀವಿ ಅನ್ನೋದಿದ್ರೆ ಅದು ತುಂಬಾ ದೊಡ್ಡ ಉಪಕಾರ ಆಗತ್ತೆ. ಆ ಉಪಕಾರ ಖಂಡಿತ ಅವ್ರು ಮಾಡಿದ್ರೆ ಅವ್ರು ಇನ್ನೊಂದು ಕುಟುಂಬನ ಅವ್ರು ಉಳಿಸ್ಬೇಕಾಗತ್ತೆ. ಆ ಕುಟುಂಬ ಅವ್ರ ಬೇಡಿಕೆ ಇಷ್ಟೇ, ಕುಟುಂಬ ನಿರ್ವಹಣೆಗೆ ಏನಾದ್ರೂ ನಮ್ಗೊಂದು ವ್ಯವಸ್ಥೆ ಮಾಡಿ ಕೊಡಿ. ಯಾರನ್ನೂ ಅವಲಂಬಿಸದೆ ನಾವು ಬದುಕುವುದಕ್ಕಾಗಿ. ಈಗ ಅವರ ಪತ್ನಿ ಒಂದು ಸಂಸ್ಥೆಯಲ್ಲಿ, ಗೇರ್ಬೀಜ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಇವರ
1: ಮನೇಲಿ ಕಣ್ಕಂಬರಿಲ್ಲ,
11: ಇವ್ರನ್ನ ಕಣ್ಕಂಬರಿಲ್ಲ. ಹಾಗಾಗಿ ಅಲ್ಲಿ ಯಾವ್ದಾದ್ರೂ ವಿದ್ಯಾಭ್ಯಾಸ ನಿಲ್ಲಿಸಬೇಕಾಗುತ್ತೆ.
3: ಆ ಪರಿಸ್ಥಿತಿ ಅವ್ರ ಮಕ್ಕಳು ಬಂದು ನೋಡಿದ ತಕ್ಷಣ ಏನಾಗುತ್ತೆ, ಅವ್ರಿಗೆ ಆ ಎಜುಕೇಶನ್ ಮೇಲೆ ಇಷ್ಟು ಕಷ್ಟ ಇರುವಾಗ ನಮ್ಗೆ ಎಜುಕೇಶನ್ ಬೇಡ, ನಾವು ಕೆಲ್ಸಕ್ಕೆ ಹೋಗುವ ಅನ್ನೋ ಭಾವನೆ ಮಕ್ಕಳಿಗೆ ಬರ್ತಾ ಇದೆ ಅನ್ನೋದು. ನಾವು ಇದು ಏನು ನಮ್ಮ ರೇಡಿಯೋ ಕುಂದಾಪುರ ಪರವಾಗಿ ಅಕಸ್ಮಾತ್ ಇದು ಯಾವ್ದಾದ್ರೂ ದಾನಿಗಳು ನಾವು ಇಲ್ಲ ಈ ಕುಟುಂಬಕ್ಕೆ ಸಹಕಾರ ಮಾಡಿದೆ ಅಂದ್ರೆ ಖಂಡಿತವಾಗಿ ನಾವು ಡೈರೆಕ್ಟ್ ಆಗಿ ಆ ಫ್ಯಾಮಿಲಿನವರಿಗೆ ಮೀಟ್ ಮಾಡಿಸಿ ಕೊಡ್ತೀವಿ ಅಂತ ನಾವು ಹೇಳ್ಬೋದು.
11: ಹೆಲ್ಪಿಂಗ್ ಹ್ಯಾಂಡ್ಸ್ನ ಯೋಜನೆ ಮತ್ತು ಕನಸು ತುಂಬಾ ದೊಡ್ಡದಿದೆ, ನಮ್ಮ ಕೈ ಮಾತ್ರ ಎಟಕ್ತಿಲ್ಲ ಅಷ್ಟೇ.
1: ಅದು ನೀವು ಆದಷ್ಟು ನೀಕ್ತಾ ಇದ್ರಿ, ಅದು ನೀಕಿದ್ದೀರಿ ಈಗಾಗ್ಲೇ. ಸೊ ಅದು ತುಂಬಾ ಖುಷಿ ವಿಷಯ. ಕೆಲವ್ರೆ ಈಗ ನೀವು ಕೇಳಿಸ್ಕೊಂಡ್ರೆ ಅಲ್ಲ, ಒಂದ್ ವೇಳೆ ಈಗ ನಮ್ಮಲ್ಲೆಲ್ಲ ದನ ಸಾಕುದೆಲ್ಲ ಕೈದ್ ಮಾಡೋರು ಬಹಳಷ್ಟು ಜನ ಇದ್ದಾರೆ, ನಮ್ಗೆ ಆತಿಲ್ಲ ಅಂತ ಹೇಳ್ಕೊಂಡ ಅಂತ ಸಂದರ್ಭದಲ್ಲಿ ನಿಮ್ ಮನೆಯಲ್ಲಿ ದನ ಇತ್ತು, ನೀವು ಯಾರಿಗಾರು ಕೊಡೋಕೆ ಈಗಾಗ್ಲೇ ರೆಡಿ ಇದ್ದೀರಿ ಅಂತ ಆದ್ರೆ, ಈಗಷ್ಟೇ ಹೇಳಿದ್ರು ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಅವರು, ಒಂದು ಫ್ಯಾಮಿಲಿಗೆ ಒಂದು ದನದ ಅಗತ್ಯ ಇದೆ ಅವ್ರ ಮನೆ ನಿರ್ವಹಣೆಗೆ, ದಯವಿಟ್ಟು ಅದನ್ನೊಂದು ನೀವು ಮಾಡುದಾದ್ರೆ ಭಾರಿ ಒಳ್ಳೇದಿತ್ತು ಅಂತ ಮನಸ್ಸಿದ್ದಲ್ಲಿ ರೇಡಿಯೋ ಕುಂದಾಪುರ ನಂಬರ್ ನ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಲಕ್ಕ. ನಮ್ಮ ವಾಟ್ಸ್ಆಪ್ ನಂಬರ್ ನಮ್ಮ ರೇಡಿಯೋ ಕುಂದಾಪುರ ಆಪ್ ಅಲ್ಲೇ ಇತ್ತು. ಸೊ ಆಪ್ ಮೂಲಕ ನೀವು ನಂಬರ್ ತಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಇಷ್ಟೊತ್ತವರಿಗೆ ಪ್ರದೀಪ್ ಮೊಗವೀರ ಅವರು, ಸುನೀಲ್ ಖಾರ್ವಿ ಅವರು, ನಾಗರಾಜ್ ಮೊಗವೀರ ಅವರು, ಆಕಾಶ್ ಖಾರ್ವಿ ಮತ್ತು ರತನ್ ಹೆರಿಕುದ್ರು, ಇಷ್ಟು ಜನ ನಮ್ಮ ಈ ರೇಡಿಯೋ ಕುಂದಾಪುರಕ್ಕೆ ಬಂದು.
3: ಒಂದು ಮಿಸ್ ಆಯ್ತು ಮೇಡಮ್, ನಾವು ಇಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಟೀಮ್ ನಿಲ್ಲಿಕ್ಕೆ ಕೆಲವರು ನಮ್ಮ ಟೀಮ್ ನ ಗೌರವ ಅಧ್ಯಕ್ಷ ದೊಡ್ಡ ಶಕ್ತಿ, ಅವರಿಗೆ ಯಾವ ಯೋಜನೆಗಳಿಗೆ ನಮ್ಮ ಜೊತೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೂ ಎಲ್ಲ ಯೋಜನೆಗಳಿಗೂ ಸಲಹೆ ಕೊಡ್ತಾ, ಏನಾದರೂ ಬೇರೆ ಬೇರೆ ಮೂಲಗಳಿಂದ ಎಲ್ಲಿಂದ ಆರ್ಥಿಕ ಮೂಲ ಬರುತ್ತೆ ಅದನ್ನ ನಮಗೆ ರೀಚ್ ಮಾಡಿಸುವಂತ ಕೆಲಸ ನಮ್ಮ ಜ್ಞಾನಾನಂದ ಐರೋಡಿ ಅಂತ, ನಮ್ಮ ಗೌರವ ಅಧ್ಯಕ್ಷರು ಮತ್ತೆ ರವೀಂದ್ರ ರಟ್ಟಾಡಿ ಅಂತ, ಆಮೇಲೆ ರಾಘವೇಂದ್ರ ಪೂಜಾರಿ ಅಂತ, ಇವರೆಲ್ಲ ನಮ್ಮ ದೊಡ್ಡ ಬೆನ್ನೆಲುಬು. ಅವ್ರನ್ನ ನಾವು ನೆನೆಸಿಕೊಳ್ಳದೆ ಇವತ್ತು ಹೋದರೆ ದೊಡ್ಡ ತಪ್ಪಾಗುತ್ತೆ. ಅವ್ರಿಗೆಲ್ಲರಿಗೂ ನಾನು ನಮ್ಮ ಟೀಮ್ ಪರವಾಗಿ ಈ ಸಮಯದಲ್ಲಿ ಅವ್ರನ್ನ ನಾನು ನೆನೆಸ್ಕೊಳ್ತೀನಿ ಮೇಡಮ್.
11: ಎಲ್ಲ ಯೋಜನೆಗಳಿಗೆ ನಿಸ್ವಾರ್ಥವಾಗಿ ನಮಗೆ ಸಹಕಾರ ಕೊಡ್ತಿರುವ ಎಲ್ಲ ದಾನಿಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀವಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು.
1: ಗೊತ್ತಾಯ್ತಲ್ಲ, ಹೆಲ್ಪಿಂಗ್ ಹ್ಯಾಂಡ್ಸ್ ಹೆಲ್ಪ್ ಮಾಡ್ಕಂದ್ರೆ ಅವರಿಗೂ ಹೆಲ್ಪಿಂಗ್ ಹ್ಯಾಂಡ್ಸ್ ಬೇಕತ್ತ ಅಂತ. ಎಷ್ಟೋ ಹೆಲ್ಪಿಂಗ್ ಹ್ಯಾಂಡ್ಸ್ಗಳು ಈಗಾಗಲೇ ಹೆಲ್ಪಿಂಗ್ ಹ್ಯಾಂಡ್ಸ್ ತುಂಬಾ ಸಹಾಯ ಮಾಡಿದ್ದಾರೆ, ಇನ್ನಷ್ಟು ಸಹಾಯದ ನಿರೀಕ್ಷೆಯಲ್ಲಿದೆ. ಯಾಕಂದ್ರೆ ಅವರ ಕನಸುಗಳು ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕೆ, ಇಲ್ಲಿ ಯಾರು ಅವ್ರ ಹೊಟ್ಟೆ ತುಂಬಿಸ್ಕಂತ ಇಲ್ಲ, ಅವರು ತಗೊಂಡ ಪ್ರತಿ ಪೈಸೆನು ಬೇರೆಯವರಿಗೆ ಅಂತಾನೆ ಅದನ್ನ ಸಲ್ಲಿಸ್ತಿದ್ದಾರೆ. ಸೊ ಹಾಂಗಾಗಿ ಹೆಲ್ಪಿಂಗ್ ಹ್ಯಾಂಡ್ಸ್ ಇವತ್ತು ಒಂದು ಒಳ್ಳೆ ಹೆಸರು ಗಳಿಸಿದೆ, ಜನ ನಂಬುತ್ತಿದ್ದಾರೆ ಅವರ ಪ್ರಾಮಾಣಿಕತೆ ಮತ್ತೆ ನಿಷ್ಠೆಯಿಂದ. ಸೊ ಹೆಲ್ಪಿಂಗ್ ಹ್ಯಾಂಡ್ಸ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಈಗ ನಾನು ಹೇಳ್ತಾ ಇದ್ದೆ. ರೇಡಿಯೋ ಕುಂದಾಪುರಕ್ಕೆ ಬಂದು ಇಷ್ಟೊತ್ತು ನಮ್ ಜೊತೆ ಹೆಲ್ಪಿಂಗ್ ಹ್ಯಾಂಡ್ಸ್ ಎಷ್ಟು ಕೆಲಸ ಮಾಡಿತ್ತು, ಇನ್ನಷ್ಟು ಮಾಡಿತ್ತು ಅದನ್ನೆಲ್ಲ ಈಗ ಹೇಳುಕ್ ಟೈಮ್ ಇಲ್ಲ, ಪುರ್ಸೋತಿಲ್ಲ,
3: ಎಷ್ಟು ನೆನಪಾಗಿದೆ ಅಷ್ಟು
1: ಹೇಳಿದ ಅವರು. ಹೌದು,
15: ಈಗ ಪ್ರದೀಪಣ್ಣ ಅವರು ಈ ಟೀಮ್ ನ ರಿಜಿಸ್ಟರ್ ಮಾಡಿದ್ದು, ಅದಾದ್ಮೇಲೆ ಈಗ ಯೂಟ್ಯೂಬ್ ಚಾನಲ್ ಇದೆ, ಯಾರಾದ್ರೂ ಇದೆ ಸಬ್ಸ್ಕ್ರೈಬ್ ಮಾಡ್ಬೋದು. ಹೆಲ್ಪಿಂಗ್ ಹ್ಯಾಂಡ್ಸ್ ಯೂಟ್ಯೂಬ್ ಚಾನಲ್ ಇದೆ. ನಾವೀಗ ಕೋಡೆ ಹಬ್ಬದಲ್ಲಿ ಮಕ್ಕಳಿಗೆ ಏನಾದ್ರೂ ಬಾಕ್ಸ್ ಅಲ್ಲಿ ಇದ್ವಿ, ಅದು ಓಪನ್ ಮಾಡುದಿಲ್ಲ ಆ ದಿನ,
13: ಅದ ಹಾಗೆ ಇಟ್ಟಿರ್ತೀವಿ. ಯಾಕಂದ್ರೆ ಅದನ್ನ ಓಪನ್ ಮಾಡೋ ದಿನಾನೇ ಅವ್ರು ಲೈವ್ ಬಂದಿರ್ತಾರೆ, ಫೇಸ್ಬುಕ್ ಲೈವ್ ಮತ್ತೆ ಯೂಟ್ಯೂಬ್ ಲೈವ್ ಬಂದಿರ್ತೀವಿ. ಅದ್ರಲ್ಲಿ ಸಹ ಯಾವ್ದ ರೀತಿಯ ಮೋಸ ಕೂಡ ಇಲ್ಲ. ಆ ಹಣನ ಓಪನಿಂಗ್ ಮಾಡೋ ಸಹ ಲೈವ್ ಅಲ್ಲೇ, ಮತ್ತೆ ಆ ಟೈಮಲ್ಲಿ ಸಹ ಬ್ಯಾಂಕ್ ಸ್ಟೇಟ್ಮೆಂಟ್ ಸಹ ಅಲ್ಲೇ ಸಹ ಲೈವ್ ಅಲ್ಲೇ ತೋರಿಸ್ತೀವಿ. ಅದು ಯಾವ ರೀತಿಯಲ್ಲಿ ಸಹ ಮೋಸ ಸಹ ಆಗುದಿಲ್ಲ.
1: ಸೊ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ. ಇಲ್ಲಿ ಈ ನಿಷ್ಠೆ ಇಪ್ಪುಕೋ, ಈ ಪ್ರಾಮಾಣಿಕತೆ ಇಪ್ಪುಕೋ, ಜನ ನಿಮ್ಮನ್ನ ನಂಬ್ತಾ ಇರೋದು. ಈ ಕೆಲಸ ಇನ್ನಷ್ಟು ಮುಂದುವರಲಿ, ಇನ್ನಷ್ಟು ಮನಸ್ಸುಗಳಿಗೆ, ನೊಂದ ಹೃದಯಗಳಿಗೆ ನಿಮ್ಮ ಸಹಾಯ ಹಸ್ತ ಸಿಕ್ಲಿ, ಚಾಚುದನ ಸಿಕ್ಕೋ ಹಂಗಾಯ್ಲಿ ಅಂತ.
16: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನಮ್ಗೆ ನಮ್ಮ ಟೀಮ್ ಅನ್ನ ಇಲ್ಲಿಗೆ ಕರೆದು ನಮ್ಮ ಒಂದು ಸಣ್ಣ ಸೇವೆಯನ್ನ ಗುರುತಿಸಿ ಇಷ್ಟು ಹೊತ್ತು ನಮ್ಗೆ ಸಮಯಕ್ಕೆ ವಶ ಕೊಟ್ಟಿದ್ದಕ್ಕೆ ಖಂಡಿತ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಕಡೆಯಿಂದ ರೇಡಿಯೋ ಕುಂದಾಪುರ ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ನಿಮಗೂ ಸಹ ತುಂಬಾ ಧನ್ಯವಾದ.
1: ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರಿಯ ಕೇಳುಗರೆ, ಇಷ್ಟೋ ತನಕ ನೀವು ಹೆಲ್ಪಿಂಗ್ ಹ್ಯಾಂಡ್ಸ್ ಕೇಳ್ರಿ ಅಲ್ಲ, ಸೊ ಈ ಹೆಲ್ಪಿಂಗ್ ಹ್ಯಾಂಡ್ಸ್ ಜೊತೆ ನೀವು ಸೇರ್ತೀರಿ, ನಾನು ಒಂದು ಇದರಲ್ಲಿ ಒಂದು ಭಾಗ ಆತೆ ಅಂದ್ರೆ ಖಂಡಿತವಾಗ್ಲೂ ನೀವು ಹೆಲ್ಪಿಂಗ್ ಹ್ಯಾಂಡ್ಸ್ ಭಾಗ ಇಲ್ಲಕ್ಕ. ಒಂಚೂರು ನಿಮ್ಮ ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಪ್ರದೀಪ್.
16: ನಮ್ಮ ಟೀಮ್ ಅನ್ನ ಆಲ್ಮೋಸ್ಟ್ ಬಂಡಕರ್ಸ್ ಕಾಲೇಜ್ ಅಲ್ಲಿ ಇರೋ ಹುಡುಗರಿಗೆಲ್ಲ ನಮ್ಮ ಟೀಮ್ ಗೊತ್ತು. ಲಾಸ್ಟ್ ಟೈಮ್ ಇದೇ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಒಂದು ಯುವಶಕ್ತಿ ಅಂತ ಟೀಮ್ ಅನ್ನ ಮಾಡಿ ನಮ್ಮನ್ನ ಕರೆದು ಇಲ್ಲಿ ಗೌರವಿಸಿದ್ರು. ಆ ಹುಡುಗರು ನಮ್ಮ ಟೀಮ್ ಬಗ್ಗೆ ಗೊತ್ತಿದೆ. ಯಾರು ಯಾರೇ ಆಗಿರ್ಲಿ, ನಿಮ್ಮ ಹತ್ರ ದುಡ್ಡಿರಬೇಕಂತಿಲ್ಲ, ನಿಮ್ಮ ಹತ್ರ ಸೇವೆ ಮಾಡಬೇಕನ್ನುವ ಮನಸ್ಸಿದ್ರೆ ಸಾಕು, ನೀವು ನಮ್ಮ ಜೊತೆ ಸೇರಬಹುದು. ಆದ್ರೆ ಒಂದ್ಸಲ ಸೇರಿ ನಂಗೆ ನಾಳೆ ಹೋಗ್ಲಿಕ್ಕೆ ಆಗಲ್ಲ. ಯಾವತ್ತಾದ್ರೂ ನಿಮ್ಗೆ ಸಮಯ ಅವಕಾಶ ಇದ್ದಾಗ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9535309691 9535309691. ನೀವು ಯಾವಾಗ ಬೇಕಾದ್ರ ಕಾಂಟ್ಯಾಕ್ಟ್ ಮಾಡಬಹುದು, ನಮ್ಮ ಜೊತೆ ಕೈ ಜೋಡಿಸಿ. ನಮಗೆ ಹೆಚ್ಚಿನ ನಿಮ್ಮ ಸಹಕಾರ ಬೇಕಾಗೋದು ಮುಂದೆ ಬರುವಂತ ಕೊಡಿ ಹಬ್ಬದಲ್ಲಿ. ಈ ವರ್ಷ ಸಹ ನಾವು ಯಶ ಆಗ್ತಾ ಇದ್ದೀವಿ. ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾ ಪೇಜ್ ಇದೆ, ಎಲ್ಲ ಪೇಜ್ ಇದೆ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರ ಸಹಕಾರ ಕೊಡಿ ಹಬ್ಬದಲ್ಲಿ ನಮ್ಗೆ ಬೇಕಾಗತ್ತೆ. ನಮ್ಮನ್ನು ಗುರುತಿಸಿ ನಮ್ಮ ತಂಡ ಹಬ್ಬದಲ್ಲಿ ಕೇಳ್ತಿರೋ ಕೇಳುಗರಲ್ಲಿ ನಾನು ಕೇಳ್ಕೊಳ್ಳೋದು, ಹಬ್ಬದಲ್ಲಿ ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನೋ ಒಂದು ಟೀ ಶರ್ಟ್ ಅನ್ನು ಧರಿಸಿ ಒಂದು ಬಾಕ್ಸ್ ಅನ್ನು ಇಟ್ಕೊಂಡು ಪುಟಾಣಿ ಮಕ್ಕಳಿಗೋಸ್ಕರ ಈ ವರ್ಷ ಸಹ ವಿಶೇಷ ವೇಷದೊಟ್ಟಿಗೆ ನಾವೆಲ್ಲ ಬರ್ತಾ ಇದ್ದೀವಿ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಮತ್ತಷ್ಟು ಪುಟಾಣಿ ಮಕ್ಕಳ ಚಿಕಿತ್ಸೆಗೆ ನಾವು ಜೊತೆಯಾಗುವ, ನೀವು ಸಹ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿಕೊಳ್ಬಹುದು.
1: ಒಳ್ಳೇದಾಯ್ತು, ಒಳ್ಳೆ ದಾಯಿಲಿ ನಿಮ್ಗೆ. ಹಂಗೆ ಯಾರಾದ್ರೂ ಆರ್ಥಿಕ ಸಹಾಯ ಮಾಡುವವರಿದ್ರೆ ಖಂಡಿತವಾಗ್ಲೂ ಪ್ರದೀಪ್ ಅವ್ರು ಈಗಾಗ್ಲೇ ನಂಬರ್ ಕೊಟ್ಟಿರಲ್ಲ, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಲಕ್ಕ. ಧನ್ಯವಾದಗಳು ಮತ್ತೊಮ್ಮೆ. ಪ್ರಿಯ ಕೇಳುಗರೆ, ನಿಮ್ಗೂ ಧನ್ಯವಾದಗಳು ಇಷ್ಟೋ ತನಕ ನಮ್ಮ ಈ ಕಾರ್ಯಕ್ರಮನ ಕೇಂದ್ರದಕ್ಕೆ. ಕೇಂತಾರಿ ರೇಡಿಯೋ ಕುಂದಾಪುರ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ
17: ಹಾಯ್, ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ ಬೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಅಕ್ಟೋಬರ್ 4ಕ್ಕೆ ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂಥ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, ಅಕ್ಟೋಬರ್ 4ಕ್ಕೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕಾರ್ಯಕ್ರಮ ಇತ್ತು, ಬನ್ನಿ.
1: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳೆಯಾಲೂರು, ಕುಂದಾಪುರದಲ್ಲಿ ಅಕ್ಟೋಬರ್ 4 ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ.

0: ಸಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಬರೀ ಬೇಜಾರ್ ಮರೆ.
2: ಎಂತಕ್ಕ,
1: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
2: ಇತ್ತಲ್ಲ ಮರೆ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕೆ ಹಬ್ಬ.
1: ಆಯುರ್ವೇದ ಹಬ್ಬವ? ಅದೆಂತದ?
3: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ, ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಬ್ಬದ ಅಕ್ಟೋಬರ್ 4 ತಾರೀಕು ಐತವಾರ ಬೆಳಿಗ್ಗೆ 7 ಸಾಯಂಕಾಲ 6 ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878.
4: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಎಸ್, ಪ್ರಿಯ ಮನಸ್ಸೆಯ ಈ ಸಂಚಿಕೆಯಲ್ಲಿ ಎಂತ ಇತ್ತು? ಅಷ್ಟಿಗೆ ನಮ್ಮೊಟ್ಟಿಗೆ ಯಾರಿದ್ರ, ಯಾರು ಮತ್ತಾರ ಅವರೇ, ನಮ್ಮ ಸ್ವರ್ಣ ಕುಂದಾಪುರ ಅವರು, ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ಹೆಂಗಿದ್ರಿ ಮೇಡಮ್?
5: ಸೂಪರ್.
4: ಓಕೆ, ಇವತ್ತಿನ ಈ ಪ್ರಿಯ ಮನಸ್ಸೆಯ ಈ ಸಂಚಿಕೆಯಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೋ ನಾವು?
5: ನಾವೀಗ ಇವತ್ತೊಂದು ಹೊಸ ಸಬ್ಜೆಕ್ಟ್ ತಗೊಳ್ಳುವ. ನಾವು ಇವತ್ತು ಒಂದು ಎಲ್ರಿಗೂ ಸ್ವಲ್ಪ ಅನ್ಕಂಫರ್ಟೇಬಲ್ ಅಂತ ಅನ್ಸ್ಬೋದು, ಆ ತರದ ಒಂದು ಪ್ರಶ್ನೆ ಕೇಳುವ. ನಿಮ್ಗೆ ನಿಜವಾಗ್ಲೂ ಸತ್ಯ ಬೇಕಾ ಅಥವಾ

0: ಆಗುದಿಲ್ಲ, ಆದ್ರೆ ಸ್ವೀಕರಿಸ್ತೇವೆ ಇಲ್ಲ ಅನ್ನೋದು ಮತ್ತೆ.
1: ಇಷ್ಟ ಆಗುದಿಲ್ಲ ನಮ್ ಬಗ್ಗೆ ಈಗ ಏನೋ ಹೇಳಿದ್ರು, ಸತ್ಯನೇ ಇದ್ದಿರ್ಬೋದು, ಅಪ್ರಿಯವಾದಂತದ್ ಇದ್ರೆ
0: ಇಷ್ಟ ಅಂತ
1: ಇಷ್ಟ ಆಗದೆ ಇರುವಂತದೊಂದೇನಾದ್ರು ಸತ್ಯ ಈಗ ಹೇಳಿದಾಗ ನಮ್ಗೆ ಹೇಗೆ, ನಾವು ಒಪ್ಕೊಳ್ತೇವಾ? ಇಲ್ಲ. ಆವಾಗ ನಾವ್ ಏನ್ ಹೇಳ್ತೇವೆ, ಅವ್ರಿಗೆ ನನ್ ಬಗ್ಗೆ ಎಷ್ಟು ಗೊತ್ತು ಅನ್ನುವ ಪ್ರಶ್ನೆಯನ್ನ ಇಡ್ತೇವೆ ಹೊರತು ಅದು ನಿಜ ಅಂತ ಹೇಳಿ ನಾವು ಒಪ್ಕೊಳ್ಲಿಕ್ಕೆ ಹೋಗುದಿಲ್ಲ. ನಮ್ಗೆ ಇಷ್ಟ ಆಗುದಿಲ್ಲ ಅದು. ಅಂದ್ರೆ ಮನ್ಸು ಹೇಗಂತ ಹೇಳಿದ್ರೆ, ಕೆಲವೊಮ್ಮೆ ಒಂದು ಹುಡುಗ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನ್ನೆಲ್ಲಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ ನಮ್ಗೆ ಫಸ್ಟ್ ಒಂದು ಇದ್ರಲ್ಲಿ ಇಷ್ಟ ಆದ್ರೆ, ನಾವು ಅವನ್ ಹಾ ಇವನ್ ತುಂಬಾ ಇಂಟೆಲಿಜೆಂಟ್ ಅಥವಾ ಇವಳು ತುಂಬಾ ಇಂಟೆಲಿಜೆಂಟ್ ಅಂತ ಅನ್ಕೊಂಡ್ರೆ ಅವ್ರು ಏನೇ ತಪ್ಪುಗಳನ್ನ ಮಾಡಿದ್ರು ನಮ್ಗದು ಕಾಣಿಸೋದಿಲ್ಲ. ಜೊತೆಗೆ ಯಾರೋ ಒಬ್ರು ಹಾ ಇವರೊಂದೇನೋ ತಪ್ಪು ಮಾಡಿದ್ರು ಅವ್ರ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಮತ್ತೆ 100 ಒಳ್ಳೇದನ್ನ ಮಾಡಿದ್ರು ಕೂಡ ನಮಗೆ ಇಷ್ಟ ಆಗುದಿಲ್ಲ. ಅಂದ್ರೆ ನಾವು ಹೇಗೆ ಆಕ್ಟ್ ಮಾಡ್ತೇವೆ ಮನುಷ್ಯರು ಅಂತ ಹೇಳಿದ್ರೆ, ನಮ್ಮ ನಂಬಿಕೆ ಏನ್ ನಾವು ಮಾಡ್ಕೊಂಡಿರ್ತೇವೆ ಅದ್ರ ಪ್ರಕಾರ ನಾವು ರಿಯಾಕ್ಟ್ ಮಾಡ್ತೇವೆ. ಅದ್ರ ಪ್ರಕಾರನೇ ನಾವು ನಮ್ಮ ನಂಬಿಕೆಯನ್ನೇ ಸಾಬೀತುಪಡಿಸ್ಲಿಕ್ಕೆ ನಾವು ಹೋಗ್ತಾ ಇರ್ತೇವೆ. ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ಬಗ್ಗೆ ಅವನು ಸ್ವಾರ್ಥಿ ಅಂತ ನಾವು ಮೊದ್ಲೇ ಅಂದ್ಕೊಂಡಿದ್ದೇವೆ ಅಂತ ಇಟ್ಕೊಳ್ಳಿ, ಆಮೇಲೆ ಅವನು ಎಷ್ಟೇ ನಿಸ್ವಾರ್ಥ ಕೆಲಸಗಳನ್ನ ಮಾಡಿದ್ರು ಕೂಡ ನಮ್ಮ ನಂಬಿಕೆ ಹೇಗಿರತ್ತೆ?
0: ನಂಬುದೇ ಇಲ್ಲ,
1: ನಾವು ನಂಬುದಿಲ್ಲ ಅಲ್ವಾ? ನಾನ್ ನೋಡಿದ್ಯಾ ಏನಾದ್ರೂ ಮತ್ತೆ ಎಲ್ಲಿಯಾದ್ರೂ ಒಂದು ಕೆಲಸ ತಪ್ಪು ಆಯ್ತು ಅಂತ ಹೇಳಿದ್ರೆ ನಾವೇನ್ ಹೇಳ್ತೇವೆ, ನೋಡಿದ್ಯಾ ನಾನ್ ಮೊದ್ಲೇ ಹೇಳಿರ್ಲಿಲ್ವಾ ಅವನ್ ದೊಡ್ಡ ಸ್ವಾರ್ಥಿ ಅಂತ ಅಲ್ವಾ? ಈ ತರದ ಒಂದು ಕನ್ಕ್ಲೂಷನ್ಗೆ ಬರ್ತೇವೆ, ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಒಂದ್ ವೇಳೆ ನಾವು ಫ್ಯಾಕ್ಟ್ಸ್ ಅನ್ನ ಹುಡುಕೋದಕ್ಕಿಂತ ಮುಂಚೆನೆ ನಾವೊಂದು ಏನು ಯೋಚನೆ ಮಾಡಿದ್ದೇವೆ, ನಾವೊಂದು ಡಿಸೈಡ್ ಮಾಡಿದ್ದೇವೆ ಅವ್ರ ಬಗ್ಗೆ, ಅದ್ರ ಬಗ್ಗೆನೆ ನಾವು ನಂಬೋದು. ನಾವು ಅದೇ ರೀತಿಯಾಗಿ ಯೋಚನೆ ಮಾಡೋದು. ಇದಕ್ಕೆ ನಮ್ದೀಗ ಸೈಕಾಲಜಿಯಲ್ಲಿ ನಾವು ಕನ್ಫರ್ಮೇಶನ್ ಬಯಾಸ್ ಅಂತ ಹೇಳಿ ಹೇಳ್ತೇವೆ. ಇದಕ್ಕೆ
0: ಓಕೆ,
1: ನಮ್ಗೆ ನಾವು ಏನು ಯೋಚನೆ ಮಾಡಿದ್ದೇವೆ ಅದೇ ಸತ್ಯ, ಅದನ್ನೇ ಅದು ಸುಳ್ಳಾಗಿದ್ರು ಕೂಡ ನಾವು ಅದನ್ನೇ ಸತ್ಯ ಅಂತ ಹೇಳಿ ಸಾಬೀತುಪಡಿಸುವಂತದ್ದು. ಒಂದ್ ವೇಳೆ ಅದು ಸತ್ಯ ಆಗಿದ್ರೂ ಕೂಡ ನಾವು ಅದನ್ನ ನಂಬೋದಕ್ಕೆ ರೆಡಿ ಇಲ್ಲ, ನಮಗದು ಇಷ್ಟ ಆಗೋದಿಲ್ಲ. ನಂಬೋದಕ್ಕೆ ರೆಡಿ ಇಲ್ಲ ಅನ್ನೋದಕ್ಕಿಂತ ಜಾಸ್ತಿ ನಮಗದು ಇಷ್ಟ ಆಗೋದಿಲ್ಲ. ಈ ತರದ ಒಂದು ಇದು. ಈಗ ಒಂದು ತಂದೆಗೆ ಅವನ್ ಮಗನ ಬಗ್ಗೆ ಇವನ್ ತುಂಬಾ ಕೇರ್ಲೆಸ್ ಅಂತ ಹೇಳುವಂತಹ ಒಂದು ಅಭಿಪ್ರಾಯ ಇದೆ ಅಂತ ಇಟ್ಕೊಳ್ಳಿ. ಇವನು ಯಾವ್ದನ್ನು ಸರಿ ಮಾಡೋದಿಲ್ಲ, ಸರಿಯಾಗಿ ಓದೋದಿಲ್ಲ, ಇವನಿಗೆ ಜೀವನದ ಬಗ್ಗೆ ಒಂದು ಸೀರಿಯಸ್ನೆಸ್ ಇಲ್ಲ, ಯಾವ್ದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳಿ ಎಲ್ಲ ಇದ್ದುದಿದ್ರೆ, ಒಂದಿನ ಅವನ್ ಕಾಲೇಜಿಗೆ ಹೋಗೋ ಒಂದ್ ಪುಸ್ತಕ ಮರ್ತು ಬಿಟ್ಟು ಹೋದ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ?
0: ನೀ ಹಿಂಗೆ
1: ಒಂದೂ ರೆಸ್ಪಾನ್ಸಿಬಿಲಿಟಿ ಇಲ್ಲ, ನೀ
0: ಭಾಷೆ ಬತ್ತಿಲ್ಲ
1: ಆತರ. ಅದೇ ಮಗ 10 ಜವಾಬ್ದಾರಿಯುತ ಕೆಲಸಗಳನ್ನ ಮಾಡಿದ್ರು ಕೂಡ ಈ ತಂದೆ ನೋಟಿಸ್ ಮಾಡೋದಿಲ್ಲ. ಬಟ್ ಒಂದು ತಪ್ಪು ಮಾಡಿದಾಗ ಅಂದ್ರೆ ಅವರ ಕನ್ಕ್ಲೂಷನ್ಗೆ ಬಂದಿರ್ತಾರಲ್ಲ, ನನ್ ಮಗ ಕೇರ್ಲೆಸ್, ಸೊ ನನ್ ಮಗ 10 ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಕೂಡ ನಾನು ಅದನ್ನ ನೋಡೋದಿಲ್ಲ. ಆದ್ರೆ ಒಂದು ಎಲ್ಲಿದ್ರೂ ತಪ್ಪು ಮಾಡಿದ್ರೆ ನಾನು ಏನ್ ಹೇಳ್ತೇನೆ, ನನ್ನ ಒಂದು ಯೋಚನೆ ಏನಿದೆ, ನನ್ನ ನಿರ್ಧಾರ ಏನಿದೆ, ಅದನ್ನು ನಾನು ಸಮರ್ಥಿಸಿಕೊಳ್ಳುವಾಗೆ ನಾನು ಹೇಳ್ತೇನೆ, ನೋಡಿದ್ಯಾ ನಾನು ಮೊದ್ಲೇ ಹೇಳಿದ್ನಲ್ಲ, ನಂಗೆ ಗೊತ್ತಿತ್ತು ಅವನು ಹೀಗೆ ಅಂತ. ಈ ತರ ನಾವು ಇದ್ ಹೇಳ್ತಾ ಬರ್ತೇವೆ. ಅಥವಾ ಒಂದು ಹುಡುಗಿ ಮಗಳು ತುಂಬಾ ರೆಸ್ಪಾನ್ಸಿಬಲ್ ಇವಳು, ತುಂಬಾ ಜವಾಬ್ದಾರಿ ಇವಳಿಗೆ ಅಂತ ಹೇಳಿ ನಾವೊಂದು ಅಂದ್ಕೊಂಡ್ರೆ ಅವಳು ಎಷ್ಟೇ ತಪ್ಪು ಮಾಡಿದ್ರು ಕೂಡ
0: ಕಾಣಿಸುದಿಲ್ಲ.
1: ಅದು ಏನೋ ರೀಸನ್ ಇದ್ದು ಹಾಗೆ ಮಾಡಿರ್ಬಹುದು ಅಂತ ಅಂದ್ರೆ ನಮ್ಮ ಯೋಚನೆಗೆ ನಾವೇ ಜಸ್ಟಿಫೈ ಮಾಡ್ಕೊಳ್ತೇವೆ. ತಪ್ಪು ಮಾಡಿದ್ರು ಕೂಡ ಅದೇನೋ ಇರ್ಬೋದು ಕಾರಣ ಇರ್ಬೋದು, ಅವಳು ಹಾಗೆ ಮಾಡ್ಲಿಕ್ಕೆ ಏನೋ ರೀಸನ್ ಇರ್ಬೋದು ಅಂತ ಹೇಳಿ ಅಂದ್ಕೊಳ್ತೇವೆ ಹೊರತು ಅವಳು ನಿಜ ತಪ್ಪು ಮಾಡಿದ್ದಾಳೆ ಅಂತ ಹೇಳಿ ನಾವು ಅಂದ್ಕೊಳ್ಳೋದಿಲ್ಲ. ಅಂದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ, ನಮ್ಮ ನಂಬಿಕೆ ಬದಲಾದ್ರೆ ನಮ್ಮ ಇಂಟರ್ಪ್ರಿಟೇಷನ್ ಕೂಡ ಬದಲಾವಣೆ ಆಗುತ್ತೆ.
0: ಅಂದ್ರೆ ನಾವ್ ಏನ್ ನಂಬ್ತೀವಿ ಅದನ್ನೇ ನಾವು ಮಾತಾಡ್ತೀವಿ, ಅದನ್ನೇ ನಾವು ಬಿಲೀವ್ ಮಾಡ್ತೀವಿ,
1: ಅದನ್ನೇ ಕೇಳೋದಕ್ಕೆ ಇಷ್ಟಪಡ್ತೀವಿ.
0: ಕರೆಕ್ಟ್. ಓಕೆ, ಈಗ ಒಬ್ಬರ ಬಗ್ಗೆ ನಮ್ಗೊಂದು ಒಪಿನಿಯನ್ ಇರುತ್ತೆ, ತುಂಬಾ ಒಳ್ಳೆ ಮನುಷ್ಯ ಅಂತ ಹೇಳ್ಕೊಂಡು ಇನ್ಯಾರೋ ಬಂದ ಹೇಳ್ತಾರೆ, ಇಲ್ಲ ಮಾರೆ ಅವ್ರು ಹಂಗ್ ಮಾರೆ ಹಿಂಗ್ ಮಾರೆ, ಹೇ ಸುಮ್ನೆ ಯಾಕಂತ್ರೆ, ಸುಮ್ನೆ ನಿಮ್ಗೆ ಆತಿಲ್ಲ ಅಂದ್ರೆ ಹೇಳ್ಬೇಡಿ, ನಾವು ನಂಬಕ್ ಆತಿಲ್ಲ. ಅನ್ಲೆಸ್ ನಾವು ಕಂಡಾದ್ಮೇಲೆ ನಂಬ್ಲಕ್ ಬಿಟ್ರೆ, ನಮ್ಗೆ ಗೊತ್ತಾದ್ರೆ ಅನುಭವ ಆದ್ರೆ ಮಾತ್ರ, ಇಲ್ಲ ಅಂದ್ರೆ ಅದನ್ನ ನಾವು ನಂಬಕ್ ಆಗ್ತಿಲ್ಲ ಇನ್ನೊಬ್ರು ಬಾಯಿಂದ ಬಂದ್ರು. ಯಾಕೆಂದ್ರೆ ನಮ್ಗೆ ಆಲ್ರೆಡಿ ಒಂದು ಬಿಲೀಫ್ ಇದೆ, ಆ ವ್ಯಕ್ತಿ ಒಳ್ಳೆಯವರು, ನಾವು ಲೇಬಲ್ ಹಾಕಿಟ್ಟಿದ್ದೇವೆ ಅವರನ್ನ ಒಳ್ಳೆಯವರು ಅಂತ. ಅದೇ ವಿಷಯದಲ್ಲಿ ಕೆಟ್ಟವರಾದ್ರೂ ಹಾಗೆ, ಮತ್ತೆ ಯಾರು ಎಂತ ಹೇಳ್ರು ಅವ್ರು ನಂಬಕ್ ಆತಿಲ್ಲ, ಡೌಟೇ ಆತ್ ಅವ್ರೇನೋ ಹೇಳ್ತಿದ್ದಾರೆ, ಹೌದು ಈ ಜನ ಚೇಂಜ್ ಆದ್ ಹೌದಾ ಮಾರೆ ಒಳ್ಳೆಯವರಾದ ಹೌದಾ, ಆ ಲೇಬಲ್ ಅನ್ನು ನಾವು ಅವ್ರ ಅಪ್ಪ ಚೇಂಜ್ ಮಾಡ್ಕೊಂಬ ಆತಿಲ್ಲ. ಅಥವಾ ಒಂದ್ಸಲ ಲೇಬಲ್ ಅಂತ ನಾವು ಹಾಕಿದಾಗ ಒಂದ್ ವ್ಯಕ್ತಿ ಬಗ್ಗೆ ಒಂದ್ ವಿಷಯದ ಬಗ್ಗೆ ಹಿಂಗೆ ಅಂತ ನಾವು ಅಂದ್ಕೊಂಡಾಗ ನಮ್ಗದನ್ನ ಚೇಂಜ್ ಮಾಡೋ ಮನಸ್ಸು ಇಪ್ಪುದಿಲ್ಲೇನೋ ಅಲ್ದಾ?
1: ಹೌದು, ಖಂಡಿತವಾಗ್ಲು.

0: ಮತ್ತೆ ಇದ್ರಲ್ಲಿ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ. ಹೇಗಂತ ಹೇಳಿದ್ರೆ, ಯಾವ್ದೋ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಒಳ್ಳೆಯವರೇ, ನಾವು ಒಳ್ಳೆಯವರು ಅಂತ ಅಂದ್ಕೊಳ್ತೀವಿ, ನಾಳೆ ಒಂದ್ ನಾಲ್ಕು ಜನ ಅವ್ರ ಬಗ್ಗೆ ಕೆಟ್ಟದ್ದು ಹೇಳಿದಾಗ್ಲೂ ನಾವು ನಂಬ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಮ್ಗೆ ಕನ್ಫರ್ಮೇಶನ್ ಬಯಸ್ ಇದೆ, ನಾವು ಆಲ್ರೆಡಿ ಅವರನ್ನೊಂದು ಜಡ್ಜ್ ಮಾಡಿ ಆಗಿದೆ ನಮ್ಮ ಮನಸ್ಸಲ್ಲಿ. ಸೊ ಒಂದ್ ರೀತಿಯಲ್ಲಿ ಇದು ಒಳ್ಳೇದು ಅಲ್ವಾ? ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಳ್ಳೆಯವರಂತ ಹೇಳಿ ನಂಬಿದ್ದೇವೆ, ಬಟ್ ನಿಜವಾಗ್ಲೂ ಒಳ್ಳೆಯವರಲ್ಲ, ನಾಲ್ಕು ಜನ ಬಂದು ಹೇಳಿದ್ರು ನಾವು ನಂಬೋದಿಲ್ಲ ಅಂದ್ರೆ, ಆವಾಗ ನಮ್ಗೆ ಕೆಲವು ಸಲ ನಾವು ತೊಂದರೆಗಳಿಗೆ ಸಿಕ್ಕಾಕೊಳ್ಳುವಂತದ್ದು ಇರುತ್ತೆ. ಸೊ ಇದು ಒಳ್ಳೇದು ಕೆಲವು ಸಲ ಕೆಲವು ಸಂದರ್ಭಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಕೆಟ್ಟದ್ದು. ಹೌದು, ಒಂದೇ ಸಲ ನಾವು ಇದನ್ನು ಕೆಟ್ಟದ್ದು ಅಂತ ಹೇಳೋದಕ್ಕೂ ಬರೋದಿಲ್ಲ, ಒಳ್ಳೇದು ಅಂತ ಹೇಳಲಿಕ್ಕೂ ಬರೋದಿಲ್ಲ. ಎರಡೂ ರೀತಿಯ ಮಿಶ್ರ ಫಲ ಇದರಲ್ಲಿ ಇದೆ. ಈ ದಾಂಪತ್ಯದಲ್ಲೂ ಕೂಡ ಹಾಗೆ ನೋಡಿ, ಕೆಲವರು ಹೆಂಡತಿಗೆ ತನ್ನ ಗಂಡನಿಗೆ ತನ್ನ ಬಗ್ಗೆ ಒಂಚೂರು ಕಾಳಜಿನೇ ಇಲ್ಲ ಅಂತ ಹೇಳಿ ಇರುತ್ತೆ, ಅವಳು ಆತರ ತಿಳ್ಕೊಂಡಿರ್ತಾಳೆ. ಅವನು ಒಂದಿನ ಮನೆಗೆ ಬಂದು ಅವನಿಗೆ ಏನೋ ಸುಸ್ತಾಗಿರುತ್ತೆ, ತುಂಬಾ ಸುಮ್ಮನೆ ಕೂತ ಅಂತ ಹೇಳಿದ್ರೆ ಆಯ್ತು, ಇವಳದ್ದು ಶುರು ಆಗುತ್ತೆ. ಇವನ್ಗೆ ನಾನಂದ್ರೆ ಇಷ್ಟನೇ ಇಲ್ಲ, ನನ್ನ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ, ಏನೇ ಮಾಡಿದ್ರು ನಾವು ಏನು ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಅವರ ಮೇಲೆ, ಅದ್ರ ಪ್ರಕಾರನೇ ನಮ್ಮ ಯೋಚನೆ ಕೂಡ ಇರುತ್ತೆ. ಎಷ್ಟೇ ಒಳ್ಳೇದು ಮಾಡ್ಲಿ, ಎಷ್ಟೇ ಸರಿ ಇರ್ಲಿ, ನಾವು ನಮ್ಮ ಯೋಚನೆಯ ಪ್ರಕಾರನೇ ಹೋಗೋದು. ನಾವೊಂದ್ ಏನೋ ಜಡ್ಜ್ ಮಾಡಿರ್ತೇವಲ್ಲ ಅದ್ರ ಪ್ರಕಾರ. ನಾನೀಗ ರೇಡಿಯೋ ಮೇಡಮ್ ಒಳ್ಳೆಯವರು ಅಂತ ಹೇಳಿ ಅನ್ಸಿದ್ರೆ, ಅವ್ರು ಏನೇ ಮಾಡಿದ್ರು ನನ್ಗದು ಕೆಟ್ಟದ್ದು ಮಾಡಿದ್ರು ನನಗೆ ಕಾಣಿಸೋದಿಲ್ಲ. ಅದೇ ನನ್ಗೆ ಅವ್ರು ಸರಿ ಇಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ರೆ, ನೀವ್ ಎಷ್ಟೇ ಒಳ್ಳೇದು ಮಾಡಿದ್ರು ನನ್ನ ದೃಷ್ಟಿಯಲ್ಲಿ ನೀವು ಸರಿಯಾಗ್ಲಿಕ್ಕೆ ಕಷ್ಟ ಅಲ್ವಾ? ಅಂದ್ರೆ ಮನುಷ್ಯನ ಪ್ರತಿಯೊಬ್ಬರದ್ದು ಅವರವರ ಒಂದು ನಂಬಿಕೆಗೆ ಅನುಗುಣವಾಗಿ ಪ್ರತಿಯೊಬ್ಬರ ಜೊತೆಗೆ ಅವರ ವರ್ತನೆ ಇರುತ್ತೆ. ಕೆಲವು ಸಲ ನಾನು ಹೇಳಿದಾಗೆ ಸರಿಯೂ ಆಗಿರ್ಬೋದು, ಕೆಲವು ಸಲ ತಪ್ಪು ಆಗಿರ್ಬೋದು, ಸಂದರ್ಭಕ್ಕೆ ವ್ಯಕ್ತಿಗಳಿಗೆ ಅನುಗುಣವಾಗಿ. ಅದಕ್ಕೆ ಯಾವುದೋ ಒಂದೇ ಇದರಲ್ಲಿ ನಾವು ಸ್ಟಿಕ್ ಆಗಿರೋದಕ್ಕಿಂತ ಅದನ್ನ ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡು ಅಂತ ಹೇಳಿ ಹೇಳ್ತಾರಲ್ಲ, ಆತರ ಒಂದು ಡಬಲ್ ಚೆಕ್ ಮಾಡ್ಕೊಳ್ಳೋ ಅಭ್ಯಾಸ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳಿ. ಯಾವುದೇ ಒಂದೇ ಒಂದ್ ಇದಕ್ಕೆ ನಾವು ಸ್ಟಿಕ್ ಆಗಿದ್ರೆ, ನಾವು ಕೆಲವು ಸಲ ಈಗ ನೋಡಿ, ಗಂಡ ನಿಜವಾಗ್ಲೂ ಕೇರಿಂಗ್ ಆಗಿದ್ರು ಕೂಡ ಅವಳ ಮನಸ್ಸಲ್ಲಿ ಅವನ್ ಕೇರಿಂಗ್ ಇಲ್ಲ ಅಂತ ಹೇಳಿ ಬಂದ್ರೆ, ಪ್ರತಿದಿನ ಅವಳು ಅದಕ್ಕೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಜಗಳ ಮಾಡ್ತಾಳೆ ಹೊರತು, ಅಥವಾ ಅವನು ನಿಂತಿದ್ದಕ್ಕೆ ಕೂತಿದ್ದಕ್ಕೆ ತಪ್ಪನ್ನೇ ಅವಳು ಯೋಚನೆ ಮಾಡ್ತಾಳೆ ಹೊರತು, ಆ ಮನೆಯಲ್ಲಿ ಒಂದು ಸಾಮರಸ್ಯ ಅನ್ನೋದು ಇರೋದಿಲ್ಲ ಅಲ್ವಾ? ಒಂದ್ ವೇಳೆ ಗಂಡನಿಗೆ ಹೆಂಡತಿಗೆ ಏನು ಬುದ್ಧಿ ಇಲ್ಲ ಅಂತ ಹೇಳಿ ಅವನ್ಗೆ ಒಂದು ಕನ್ಕ್ಲೂಷನ್ ಬಂದಿದ್ರೆ, ಅವಾಗ ಏನಾಗುತ್ತೆ, ಅವಳು ಏನೇ ಒಳ್ಳೆಯ ಒಂದು ಸಜೆಷನ್ ಕೊಟ್ರು ಕೂಡ ಇವಳಿಗೇನ್ ಬುದ್ಧಿ ಇಲ್ಲ, ಇವಳದ್ದು ಸಜೆಷನ್ ನಾನೆಂತ ಕೇಳುದಂತೇಳಿ.
1: ಅದಂತೂ ಹೌದ್ಮರ್ರೆ, ಅದು ಗಂಡ ಹೆಂಡತಿ ಸಂಬಂಧದಲ್ಲಿ ಈ ತರದ್ದೊಂದು ಒಪಿನಿಯನ್ ಬಂದ್ಬಿಟ್ರೆ, ಇವಳು ಫಿನಾನ್ಷಿಯಲಿ ಇವಳಿಗೆ ಎಂತ ನಾಲೆಜ್ ಇಲ್ಲ, ಇವಳಿಗೆ ಎಂತ ಆರ್ಥಿಕವಾಗಿ ಎಂತ ಆಗೋಗು ಆಗ್ತಿದೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಇವಳು ನಾನು ಒಳ್ಳೇದಕ್ಕೆ ಹೇಳ್ತಾ ಇಲ್ಲ, ಇವಳಿಗೆ ನಾನು ಒಳ್ಳೇದ ಅಪ್ಪದ್ ಬೇಕಿಲ್ಲ, ಅಥವಾ ಇದು ತದ್ವಿರುದ್ಧ, ಈಗ ಹೆಂಡತಿಗೆ ಗಂಡನ ಬಗ್ಗೆ ಹಂಗಿದ್ರೆ ಮತ್ತದ್ದು ಚೇಂಜ್ ಮಾಡೋಕ್ ಭಾರಿ ಕಷ್ಟ ಮಾರ್ರೆ,
0: ತುಂಬಾ ಕಷ್ಟ. ಅದಕ್ಕೆ ನಾನು ಹೇಳೋದು, ಯಾವುದೋ ಒಂದು ಬಿಲೀಫ್ ಅನ್ನ ನಾವು ಕೊನೆಯವರೆಗೆ ಇಟ್ಕೊಂಡು ಎಲ್ಲ ಪರಿಸ್ಥಿತಿಗೂ ಅದನ್ನೇ ಅಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಬದುಕು ತುಂಬಾ ಕಷ್ಟ ಆಗುತ್ತೆ. ಸೊ ನಾವು ಕಾಲಕ್ಕೆ ಅನುಗುಣವಾಗಿ ಸತ್ಯವನ್ನ ತಿಳ್ಕೊಳ್ಳೋದು ಅಥವಾ ಕಮ್ಯುನಿಕೇಶನ್ ಮಾಡಿ ಸರಿಯಾ ತಪ್ಪ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ವರ್ತಿಸೋದು ಬಹಳ ಒಳ್ಳೇದು. ಇನ್ನೂ ಕೆಲವರಿಗೆ ಇರುತ್ತೆ ಏನು ಸೆಲೆಕ್ಟಿವ್ ಲಿಸ್ನಿಂಗ್ ಅಂತ ನಾವೀಗ ಹೇಳ್ತೇವೆ. ಈಗ ನಾನು ನಿಮ್ಮ ಹತ್ರ ಒಂದು ಮಾತಾಡ್ತಿದ್ದೇನೆ ಅಂತ ಇಟ್ಕೊಳ್ಳಿ, ನೀವೊಂದು 10 ವಿಷಯದ ಬಗ್ಗೆ ಮಾತಾಡಿದ್ರಿ ನನ್ನ ಹತ್ರ, ಮಾತಾಡಿದಾಗ 9 ನನಗೆ ಇಷ್ಟ ಆಯ್ತು, 1 ಇಷ್ಟ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ. ನೀವು ಹೇಳಿದ್ದು ನಾನು ಮನೆಗೆ ಹೋದ ಮೇಲೂ ಆ 1 ಇಷ್ಟ ಆಗದೆ ಇರೋ ವಿಷಯವನ್ನ ಕುರಿತು ಯೋಚನೆ ಮಾಡ್ತೇನೆ, ಜ್ಯೋತಿ ಮೇಡಮ್ ಹೀಗೆ ಮಾತಾಡಬಾರ್ದಿದ್ದಿತ್ತು, ಹೀಗೆ ಹೇಳಬಾರ್ದಿದ್ದಿತ್ತು, ಆದ್ರೆ ಆ ಉಳಿದ 9 ಒಳ್ಳೇದು ಏನಿತ್ತಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ಪ್ರತಿಯೊಬ್ಬರು ಮನುಷ್ಯರು ಹಾಗೆ ಅಂದ್ರೆ, ಎಲ್ಲ ವಿಷಯ ತುಂಬಾ ಒಳ್ಳೇದು ಹೇಳಿದಾಗ್ಲೂ ಯಾವುದೋ ಒಂದು ಅವ್ರು ನಮಗಿಷ್ಟ ಇಲ್ದಿದ್ದು, ನೀವಾಗ್ಲೇ ಒಂದ್ ಮಾತು ಹೇಳ್ತಾ ಇದ್ರಿ, ನಮ್ಮ ಪ್ರಕಾರವೇ ಮಾಡಿದ್ರೆ ಒಳ್ಳೆಯವರು
1: ಮೂಗಿನ ನೇರಕ್ಕೆ,
0: ನಮ್ ಮೂಗಿನ ನೇರಕ್ಕೆ ಅಲ್ವಾ? ನಾವು ಸಹ ಅಂದ್ರೆ ಅವರು ಸಹ ಹೇಳ್ಬೇಕು, ಅವ್ರೇನಾದ್ರು ನಾವು ಸಹ ಹೇಳ್ದಾಗ ಅವ್ರು ಸೂ ಹೇಳಿದ್ರೆ ನಮ್ಗ ಅವ್ರು ಇಷ್ಟ ಆಗೋದಿಲ್ಲ. ನಮ್ಮ ಅಮ್ಮ ಯಾವಾಗ್ಲೂ ಈ ಉದಾಹರಣೆ ಹೇಳ್ತಾ ಇದ್ರು, ಸಹಗೆ ಸಹಗುಡೋದು ಅಂತ, ಸಹಗುಡೋದು ಸಹ ಅಂತ ಹೇಳಿದ್ರೆ ನೀವು ಸಹ ಸಹ ಹೇಳೋದು, ನೀವೇನಾದ್ರೂ ಸೂ ಹೇಳಿದ್ರೆ ನನ್ಗೆ ಇಷ್ಟ ಆಗೋದಿಲ್ಲ, ನನ್ ವಿರುದ್ಧವಾಗಿ ಹೇಳಿದ್ರಿ ಅಂತ, ಅದು ಸತ್ಯ ಇದ್ರೂ ಕೂಡ ನನಗದು ಇಷ್ಟ ಆಗೋದಿಲ್ಲ. ಆತ ಅಂದ್ರೆ ನಾವು 10 ಒಳ್ಳೇದನ್ನ ಮರೆತು ಆ 1 ಯಾವುದು ಕೆಟ್ಟದ್ದು ನೆಗೆಟಿವ್ ಇರ್ತದಲ್ಲ ಅದನ್ನು ಮಾತ್ರ ನಾವು ನೆನಪು ಮಾಡ್ಕೊಳ್ತೇವೆ, ಅದ್ರ ಮೇಲೆ ಮತ್ತೆ ನಾನು ನಿಮ್ಮ ಜೊತೆ ವರ್ತನೆ ನಮ್ದು ಏನಿರುತ್ತೆ ಅದೆಲ್ಲವೂ ಆ ಒಂದು ಕೆಟ್ಟದೇನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ ನನ್ನ ವರ್ತನೆ ನಿಮ್ ಜೊತೆಗಿರುತ್ತೆ. ಓ ಜ್ಯೋತಿ ಮೇಡಮ್ ಹೀಗೆ ಹೇಳ್ಬಿಟ್ರಲ್ಲ ಅವ್ರು ಸರಿನೇ ಇಲ್ಲ, ಈ ತರ ಒಂದ್ ಕನ್ಕ್ಲೂಷನ್ಗೆ ಬಂದ್ಬಿಡತ್ತೆ ಮನಸ್ಸು. ನಮ್ ಮನ್ಸು ಕೆಲಸಲ ಇಡೀ ಒಬ್ಬ ಮನುಷ್ಯ ಮಾತಾಡ್ತಿದ್ದಾನಂತ ಹೇಳಿದ್ರೆ ನಾವೆಲ್ಲವನ್ನ ಕೇಳಲಿಕ್ಕೆ ಹೋಗುದಿಲ್ಲ, ನಮ್ಗೆ ಯಾವ್ದು ಬೇಕು ಅದನ್ನ ಮಾತ್ರ ನಾವು ಕೇಳ್ತೇವೆ.
1: ಆಕ್ಟಿವ್ ಲಿಸ್ನಿಂಗ್ ಅಲ್ಲಿ ಆಕ್ಟಿವ್ ಲಿಸ್ನಿಂಗ್ ಅಲ್ಲಿ ಚೂಸಿಂಗ್ ಲಿಸ್ನಿಂಗ್ ಸೆಲೆಕ್ಟಿವ್ ಲಿಸ್ನಿಂಗ್ ನಮ್ ಬೇಕಾದ ಮಾತ್ರ ಕೇಂದ್ರ.
0: ಅದರಲ್ಲಿ ನೆಗೆಟಿವ್ ಜಾಸ್ತಿ ಅಬ್ಸರ್ವ್ ಆಗೋದು. ಸೊ ಪಾಸಿಟಿವ್ ಆಗಿ ಅವ್ರು ಎಷ್ಟು ಹೇಳಿರ್ತಾರೆ ಅದ್ ಯಾವ್ದು ನಾವು ಕೇಳಿರೋದಿಲ್ಲ. ಅದ್ ನಾವು ಇಲ್ಲ ಇದು ಒಂದು ಮಾತ್ರ ಅಲ್ಲ ಆದ್ರೆ 9 ಒಳ್ಳೇದ್ ಹೇಳಿದ್ರಲ್ಲ ಅವರು ಅಂತ ನಾನು ಯೋಚನೆ ಮಾಡಬಹುದು. ಬಟ್ ಆತರ ಯೋಚನೆ ಮಾಡಲ್ಲ. ಅಂದ್ರೆ ಮನುಷ್ಯನ ಒಂದು ಯೋಚನೆ ಮಾಡುವ ರೀತಿ ಕೂಡ ಹಾಗೆ. ಇನ್ನೊಂದೇನಂದ್ರೆ ಸೋಷಿಯಲ್ ಮೀಡಿಯಾ ಕೂಡ ಇದನ್ನ ಹೆಚ್ಚಿಸುತ್ತೆ.
1: ಯಾವ್ದನ್ನ?
0: ಈ ನಮ್ಮ ನಂಬಿಕೆಯನ್ನ. ಯಾಕಂತ ಹೇಳಿದ್ರೆ ಕೆಲವು ಸಲ ನಾವು ನಮ್ಗೆ ಇಷ್ಟವಾದದ್ದನ್ನೇ ನಾವು ನೋಡ್ತಾ ಹೋಗ್ತೇವೆ ಅಲ್ವಾ. ಅದರಲ್ಲಿ ಕೂಡ ಹಾಗೆ ಒಂದ್ ಸಲ ಒಂದು ನಮ್ಗೆ ಇಷ್ಟ ಆದ ನೋಡಿದ್ರೆ ಅದೇನ್ ಮಾಡತ್ತೆ, ನೆಕ್ಸ್ಟ್ ನಮ್ಗೆ ಇಷ್ಟ ಆದದ್ದನ್ನೇ ತೋರಿಸ್ತಾ ಹೋಗತ್ತೆ.
1: ಕರೆಕ್ಟ್.
0: ಅವಾಗ ನಮ್ಮ ನಂಬಿಕೆ ಏನಾಗತ್ತೆ, ಇನ್ನಷ್ಟು ಗಟ್ಟಿಯಾಗತ್ತೆ. ಅದೇ ವಿಷಯ. ಆಮೇಲೆ ನಮ್ಗೆ ಯಾವ್ದು ಇಷ್ಟ ಆಗತ್ತೆ ಅದೇ ಸೇಮ್ ಟು ಸೇಮ್ ರಿಪೀಟ್ ಆಗ್ತಾ ಹೋಗತ್ತೆ. ನಮ್ಮ ನಂಬಿಕೆಗಳು ಕೂಡ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಹೊರತು ನಂದು ತಪ್ಪಿರಬಹುದು ಅಂತ ಹೇಳಿ ನಾವು ಇದ್ ಮಾಡೋದಿಲ್ಲ. ಆ ನಮ್ಮ ತಪ್ಪನ್ನ ನಾವು ಮತ್ತೆ ಜಸ್ಟಿಫೈ, ಎಲ್ರು ಹೀಗೆ ಹೇಳ್ತಿದಾರಲ್ಲ, ಎಲ್ರೂ ಹೀಗೆ ಹೇಳ್ತಿದಾರೆ ಅಂದ್ರೆ ಸರಿ ಅಂತ.
1: ಎಲ್ರೂ ಹೇಳ್ರೆ ಸರಿ,
0: ಎಲ್ರು ಹೇಳ್ತಿದಾರಲ್ಲ ಸರಿ ಇರ್ಬೋದು ಅಂತ. ಸರಿ,
1: ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ಕನ್ಫ್ಯೂಷನ್ ಗಳಿದೆ ಮಾರ್ರೆ.
0: ಹೌದು, ಅದೇ
1: ಎಲ್ಲರೂ ಹೌದು ಬಸವ ಹೌದು ಹೌದು ಬಸವ ಹೌದು ಒಂಬತ್ತಿಗೆ ನಮ್ಗೂ ಹೌದು ಹೌದು ಒಂಬಗಾತ.
0: ಅದು ನಾನು ಒಂದು ಉದಾಹರಣೆ ಕೊಡೋದಿದೆ ಯಾವಾಗ್ಲೂ. ನನ್ಗೀಗ ಕುಂದಾಪುರದಿಂದ ಉಡುಪಿಗೆ ಹೋಗ್ಬೇಕು. ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೇನೆ. ಜನ ಎಲ್ಲ ಕುಂದಾಪುರದಿಂದ ಬೈಂದೂರಿಗೆ ಹೋಗೋ ಬಸ್ ಜಾಸ್ತಿ ಹತ್ತುತ್ತಿದ್ದಾರೆ ಅಂತ ಇಟ್ಕೊಳ್ಳಿ. ತುಂಬಾ ಜನ ಎಲ್ರೂ ಹತ್ತತಾ ಇದ್ದಾರೆ ಅಂತ ಹೇಳಿ ನಾನು ಹತ್ತದ. ನಾನ್ ಹಾಗೆ ಮಾಡಿದ್ರೆ ಏನಾಗತ್ತೆ?
1: ನಿಮ್ ಡೆಸ್ಟಿನೇಷನ್ ಅಲ್ಲಿ ಅಲ್ಲಿಗೆ ಹೋಯ್ಕತ್ ನೀವು ಕುಟ್ಟಿ ಕುಂದಾಪುರಕ್ಕೆ ಹೋದಾಗ.
0: ಅದೇ, ಅದಕ್ಕೆ ಅಂದ್ರೆ ಎಲ್ರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸರಿ ಅನ್ನೋದಕ್ಕೆ ಪ್ರೂಫ್ ಅಲ್ಲ ಅಲ್ವ. ಅದನ್ನ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ಒಂದ್ 10 ಜನ ಕಾಲೇಜ್ ಸ್ಟೂಡೆಂಟ್ಸ್ ಇದಾರೆ ಅಂತ ಇಟ್ಕೊಳ್ಳಿ, ಯಾರದ್ದು ಒಂದ್ ಬರ್ತ್ಡೇ ಪಾರ್ಟಿ ಇದೆ ಏನೋ ಅಲ್ಲಿ ಬೇರೆ ರೀತಿ ಅವ್ರು ಮಾಡ್ತಾರೆ ಅಂತ. ಆಗ ಒಂದು ಫ್ರೆಂಡ್ಸ್ ಅನ್ನ ಈಗ ಕರೆದಾಗ ಬಾ ಅಂತ ಹೇಳಿ ಕರೆದಾಗ ಅವನೊಬ್ಬ ನಾನ್ ಬರೋದಿಲ್ಲ ಹೇಳ್ತಾನೆ, ನನ್ಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ನಾನ್ ಬರೋದಿಲ್ಲ. ಆಗ ಎಲ್ರು ಬರ್ತಾರೆ ನಿಂದೇನು ಅಂತ. ಅಂದ್ರೆ ಎಲ್ರು ಮಾಡ್ತಾರೆ ಅಂದ ತಕ್ಷಣ ಅದು ಸರಿ ಅಂತ ಹೇಳಿ.
1: ಎಕ್ಸಾಕ್ಟ್ಲಿ. ಅವರೆಲ್ಲ ಮಾಡ್ತಿದ್ರು ಮರೇ ನಿಂಗೆ ಈಗ ಡ್ರಿಂಕ್ಸ್ ಅಭ್ಯಾಸ ಎಲ್ಲ ಮಾಡಿಸುವಾಗ್ಲು ಹಿಂಗೆ ವಿಷಯ ಅಥವಾ ಡ್ರಗ್ಸ್ ಇರ್ಬೋದು, ನೀ ಎಲ್ಲ ಕುಡಿದ್ರು ಮರೇ ನೀ ಒಂದೆಂತ ಅಂತ ಹೇಳಿಯೇ ಶುರು ಮಾಡ್ತಾರೆ
0: ಕೂಡ. ಇದರಲ್ಲಿ ಕೂಡ ಒಂದು ನಾವು ತುಂಬಾ ಜನರನ್ನ ಈಗ ಈ ಆಲ್ಕೋಹಾಲಿಕ್ ಪೇಷಂಟ್ಸ್ ಅನ್ನೆಲ್ಲ ಮಾತಾಡಿದಾಗ ಅವರೆಲ್ಲ ನೀವ್ ಯಾವಾಗ ಫಸ್ಟ್ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಸಣ್ಣ ಏಜ್ ಅಲ್ಲಿ ಶುರು ಮಾಡಿರ್ತಾರೆ. ಹೇಗ್ ಶುರು ಆಯ್ತು ಅಂತ ಕೇಳಿದ್ರೆ ಫ್ರೆಂಡ್ಸ್ ಪಾರ್ಟಿ, ಬರ್ತ್ಡೇ ಪಾರ್ಟಿನೋ ನ್ಯೂ ಇಯರ್ ಪಾರ್ಟಿನೋ ಯಾವ್ದೋ ಹಬ್ಬದ ಪಾರ್ಟಿನೋ ಮತ್ತೊಂದು ಇದರಲ್ಲಿ ಶುರುವಾಗಿದೆ. ಬಟ್ ಇದರಲ್ಲಿ ನಾವು ಒಂದು ಗಮನಿಸಬೇಕು, ಈಗಿನ ಯಂಗ್ಸ್ಟರ್ಸ್ ಗಮನಿಸಬೇಕೇನಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಟಾಲರೆನ್ಸ್ ಲೆವೆಲ್ ಸೇಮ್ ಇರೋದಿಲ್ಲ. ಆಯ್ತಾ, ಈಗ ಯಾರು ಇವರನ್ನ ಹೋಗಿ ಪರಿಚಯ ಮಾಡಿಸಿರ್ತಾರೆ ಆಲ್ಕೋಹಾಲ್ ಅನ್ನ, ಇವ್ರ ಅಡಿಕ್ಷನ್ ಆದಾಗೆ ಅವನ್ ಯಾಕೆ ಅಡಿಕ್ಷನ್ ಆಗಿಲ್ಲ? ಇವನಿಗೆ ಶುರು ಮಾಡಿದ್ದ ಅವನು, ಶುರು ಮಾಡಿಸಿದ್ದ ಅವನು, ಬಟ್ ಅವನ್ ಅಡಿಕ್ಷನ್ ಆಗಿಲ್ಲ, ಇವನ್ ಅಡಿಕ್ಷನ್ ಆಗಿದ್ದಾನೆ. ಇವನ್ ಲೈಫ್ ಹಾಳಾಗಿದೆ, ಅವನ್ ಲೈಫ್ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಟಾಲರೆನ್ಸ್ ಲೆವೆಲ್ ಸೇಮ್ ಇರಲ್ಲ. ಅವನಿಗೆ ಆ ಅಡಿಕ್ಷನ್ ಇದಿಲ್ದೇ ಇರಬಹುದು. ಇವರಿಗೆ ಕೆಲವಲ್ಲಿ ಜೀನ್ಸ್ ಅಲ್ಲಿ ಇರುತ್ತೆ, ತಂದೆ ತಾಯಿ ಅಡಿಕ್ಷನ್, ತಂದೆ ಅಡಿಕ್ಟ್ ಆಗಿರ್ಬೋದು, ಅಜ್ಜ ಅಡಿಕ್ಟ್ ಆಗಿರ್ಬೋದು, ಇವರ ಮನೆಯಲ್ಲಿ ಅದೇ ಒಂದು ಕೆಲವರ ಮನೆಯಲ್ಲೇ ತಂದು ಕುಡಿತಾರೆ, ಮಕ್ಕಳದನ್ನು ನೋಡಿ ಬೆಳೆದಿರ್ತಾರೆ, ಕುಡಿದಿಲ್ದೇ ಇದ್ದಿದ್ರು ನೋಡಿ ಅಭ್ಯಾಸ ಇರುತ್ತೆ. ಸೊ ಇವರಿಗೆ ಅದು ಅಡಿಕ್ಷನ್ ಆಗೋ ಚಾನ್ಸಸ್ ಬೇಗ ಇರುತ್ತೆ. ಅಂತ ಸಮಯದಲ್ಲಿ ಯಾರೋ ಒಬ್ಬ ಪರಿಚಯ ಮಾಡಿಸ್ದಂದ್ರೆ ಅವನಿಗೆ ಟಾಲರೆನ್ಸ್ ಲೆವೆಲ್ ಜಾಸ್ತಿ ಇದೆ, ಇವನಿಗೆ ಇಲ್ಲ ಅಂತ ಹೇಳಿಯಾದಾಗ ಅವನ್ ಅಡಿಕ್ಷನ್ಗೆ ಒಳಗಾಗಲ್ಲ, ಇವನು ಬೇಗ ಅಡಿಕ್ಷನ್ಗೆ ಒಳಗಾಗ್ತಾನೆ ಅಲ್ವಾ. ಕೆಲವರಿಗೆ 30 ml ಕುಡಿದ್ರೆ ಅವರು ಫುಲ್ ಇದಾಗ್ತಾರೆ, ಮತ್ತು ಬರುತ್ತೆ ಅವರಿಗೆ. ಇನ್ನು ಕೆಲವರಿಗೆ 90 ಕುಡಿದ್ರು ಆಗಲ್ಲ, ಯಾಕಂದ್ರೆ ಅವರಿಗೆ ಆ ಟಾಲರೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದು ಸರಿ ಅಂತ ಹೇಳಿ ಅಲ್ಲ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನೋ ಒಂದು ನಂಬಿಕೆಯನ್ನ, ತಪ್ಪು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅದು ಎಲ್ಲರೂ ಮಾಡ್ತಿದ್ದಾರೆ ನಾನು ಮಾಡೋದು ಸರಿ ಅಂತ ಹೇಳಿ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಇನ್ನೊಂದು ಫ್ಯಾಕ್ಟ್ ಮತ್ತೆ ಒಪಿನಿಯನ್ ಎರಡು ಒಂದೇ ಅಲ್ಲ.
1: ಫ್ಯಾಕ್ಟ್ ಅಂದ್ರೆ ಎಂತ?
0: ನಿಜ.
1: ಒಪಿನಿಯನ್ ಅಂದ್ರೆ ಎಂತ?
0: ನನ್ನ ಅಭಿಪ್ರಾಯ.
1: ಅದು ಹೆಂಗ್ ಡಿಫ್ರೆನ್ಸ್ ಹೆಂಗ್ ಗೊತ್ತಪ್ಪದ
0: ಡಿಫ್ರೆನ್ಸ್? ಈಗ ನೋಡಿ, ಒಂದ್ ಮಳೆ ಬಂದ್ರೆ ಇಡೀ ದಿನ ಹಾಳು ಅಂತ ಹೇಳುವಂತದ್ದು ನನ್ನ ಒಪಿನಿಯನ್.
1: ಓಕೆ,
0: ಇವತ್ ಮಳೆ ಬಂದಿದೆ ಅದು ಫ್ಯಾಕ್ಟ್ ಅಲ್ವಾ? ಇವತ್ ಮಳೆ ಬಂದಿದೆ ಅನ್ನೋದು ಫ್ಯಾಕ್ಟ್, ನಿಜ ಮಳೆ ಬಂದಿದೆ. ಬಟ್ ಒಂದ್ ಮಳೆ ಬಂದ್ರೆ ಇಡೀ ದಿನ ಹಾಳಾಗತ್ತೆ ಅನ್ನೋದು ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಪ್ರಕಾರ ಬೇರೆ ಇರ್ಬೋದು. ಮಳೆ ಬಂದ್ರೆ ತುಂಬಾ ತಂಪಾಗಿರುತ್ತೆ ಅಂತ ನೀವು ಹೇಳ್ಬೋದು. ಮಳೆ ಬಂದ್ರೆ ತುಂಬಾ ಒಳ್ಳೇದು, ರೈತರಿಗೆಲ್ಲ ಒಳ್ಳೆ ಬೆಳೆ ಆಗತ್ತೆ ಅಂತ ನೀವು ಹೇಳ್ಬೋದು. ಸೊ ಒಪಿನಿಯನ್ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್, ಅದು
1: ಓಕೆ.
0: ಅದು ಫ್ಯಾಕ್ಟ್ ಆಗಿರ್ಬೇಕು ಅಂತ ಏನು ಇಲ್ವಲ್ಲ?
1: ಕರೆಕ್ಟ್,
0: ಸರಿ ಅಲ್ವಾ?
1: ಒಪಿನಿಯನ್ ಫ್ಯಾಕ್ಟ್ ಆಗ್ಬೇಕಾಗಿಲ್ಲ, ಬಟ್ ಫ್ಯಾಕ್ಟ್ ಇಸ್ ಆಲ್ವೇಸ್ ಅ ಫ್ಯಾಕ್ಟ್ ಅನ್ನೋದು
0: ಅಲ್ವಾ?
1: ಓಕೆ,
0: ಸೊ ಅದನ್ನ ನಾವು ಇದ್ ಮಾಡ್ಬೇಕು. ಹಾಗಂತ ಹೇಳಿ ಇವತ್ತು ಒಬ್ಬ ನನ್ ಜೊತೆ ಮಾತಾಡ್ಲಿಲ್ಲ ಅಂತ ಹೇಳಿ ಇದು ಒಂದು ಘಟನೆ. ನನ್ ಫ್ರೆಂಡ್ ಒಬ್ಬ ನನ್ ಜೊತೆ ಇವತ್ ಮಾತಾಡ್ಲಿಲ್ಲ.
1: ಓಕೆ,
0: ಸೊ ನಾನು ನನ್ ಬಗ್ಗೆ ಅವನಿಗೆ ಕೇರೇ ಇಲ್ಲ, ಅವನಿಗೆ ಫ್ರೆಂಡ್ಶಿಪ್ ಬಗ್ಗೆನೆ ಕೇರ್ ಇಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಅದು ನನ್ ಒಪಿನಿಯನ್ ಅಷ್ಟೇ, ಅದು ನಿಜ ಆಗಿರ್ಬೇಕು ಅಂತ ಏನಿಲ್ಲ ಅಲ್ವಾ? ಅವನೇನೋ ಬಿಸಿ ಇದ್ದಿರ್ಬೋದು, ಅವನ್ ಮೂಡ್ ಏನೋ ಹಾಳಾಗಿದ್ದಿರ್ಬೋದು, ಅವನ್ ನೋಡದೆ ಇದ್ದಿರ್ಬೋದು. ಈ ತರ ಅಂದ್ರೆ ನಾವು ಈ ಎರಡು ಅಭ್ಯಾಸ ಏನಿದೆ ಅಲ್ಲ, ಫ್ಯಾಕ್ಟ್ ಮತ್ತೆ ಒಪಿನಿಯನ್, ಇದೆರಡನ್ನ ಬೇರ್ಪಡಿಸಿ ನೋಡೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಎರಡು ಒಂದೇ ಅಲ್ವಲ್ಲ. ಕೆಲವೊಮ್ಮೆ ಸತ್ಯ ನಮ್ಗೆ ಇಷ್ಟ ಆಗೋದಿಲ್ಲ. ಈಗ ಯಾರು ಫ್ರೆಂಡ್ಸ್ ಈಗ ಹೇಳ್ಬೋದು, ನೋಡು ನೀನ್ ಈ ತರ ಮಾಡ್ತಾ ಇದೀಯ, ಏನ್ ಮಾಡ್ತಾ ಇದೀಯ, ಇದು ತಪ್ಪು ಮಾಡ್ತಾ ಇದೀಯ, ಆ ತರ ಹೇಳ್ದಾಗ ಇಷ್ಟ ಆಗತ್ತೆ ನಮ್ಗೆ?
1: ಒಂಥರ ಬೇಜಾರ.
0: ನಾವು ಮಾಡ್ತಿರೋದು ತಪ್ಪೇ,
1: ಹೌದು, ಆದ್ರೆ ಆದ್ರೂ ಬೇಜಾರ.
0: ಯಾಕೆ? ಸತ್ಯ ಅಲ್ವಾ ಅದು?
1: ಅದಕ್ಕೆ
0: ಅದೇ ಸತ್ಯ.
1: ಅಪ್ರಿಯವಾದದ್ದು,
0: ಅಪ್ರಿಯವಾದದ್ದು ನಮ್ಗೆ ತುಂಬಾ ಬೇಜಾರಾಗತ್ತೆ ಈ ತರ ಹೇಳ್ಬಿಟ್ರಲ್ಲ ಅಂತ ಹೇಳಿ. ಒಂದು ಅದು ತಪ್ಪಾಗಿರ್ಬಹುದು, ಅವ್ರು ತಪ್ಪಾಗಿರ್ಬಹುದು.
1: ಓಕೆ,
0: ಇಲ್ಲ ಅಂತ ಹೇಳಿದ್ರೆ ಅವ್ರು ನಮಗೆ ಬೇಡದೆ ಇರೋ ಸತ್ಯವನ್ನ ಹೇಳಿರ್ಬೋದು ಅಲ್ವಾ? ಎರಡು ಸಾಧ್ಯತೆಗಳು. ಒಂದೇ ಕೆಲಸಲ ಈಗ ನಾನೇನೋ ಒಂದ್ ಮಾಡ್ತಾ ಇದ್ದೀನಿ, ನನ್ನ ದೃಷ್ಟಿಯಲ್ಲಿ ಅದು ಸರಿ ಅಂತ ಕಾಣಿಸ್ತಿರ್ಬೋದು.
1: ಓಕೆ,
0: ಆದ್ರೆ ನನ್ನ ಫ್ರೆಂಡ್ ದೃಷ್ಟಿಯಲ್ಲಿ ಅದು ತಪ್ಪು ಅಂತ ಹೇಳಿ ಅನ್ಸಿರ್ಬೋದು ಅವರಿಗೆ. ಅದು ಕೂಡ ಸಾಧ್ಯತೆಗಳಿದೆ ಅಲ್ಲ. ನಾನೀಗ ಇಲ್ಲಿ ಏನು ನನ್ಗೆ ತುಂಬಾ ಇಂಟ್ರೆಸ್ಟ್ ಅಂತ ಹೇಳಿ ನನ್ನ ರೇಡಿಯೋ ಪ್ರೋಗ್ರಾಮಿಗೆ ಬಂದಿರಬಹುದು. ನನ್ನ ಫ್ರೆಂಡ್ಸ್, ಅಯ್ಯೋ ನೀನ್ ಮನೇಲೆ ಕೂತ್ಕೊಂಡು ನೀನ್ ಕೌನ್ಸಿಲಿಂಗ್ ಮಾಡಿದ್ರೆ ನಿನ್ಗೆ ಎಷ್ಟು ಇದಾಗ್ತಿತ್ತು, ನೀನ್ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದೀಯ ಅಂತ ಹೇಳ್ಬೋದು.
1: ಕರೆಕ್ಟ್.
0: ಹಾಗಂತ ಹೇಳಿ ಅವ್ರು ಹಾಗೆ ಹೇಳದ ತಕ್ಷಣ ಅದು ಸತ್ಯ ಆಗಿರ್ಬೇಕು ಅಂತ ಏನಿಲ್ಲ ಅಲ್ಲ. ನನ್ ಮನ್ಸಿಗೆ ಇದು ಸಂತೋಷ ಕೊಡ್ತಾ ಇದೆ. ನಾನು ಸಂತೋಷವನ್ನ ಹಣಕ್ಕಿಂತ ಜಾಸ್ತಿ ತೂಗ್ತಾ ಇರ್ಬೋದು ಅಲ್ವಾ?
1: ಕರೆಕ್ಟ್.
0: ಹಾಗಾಗಿ ಎಲ್ಲವೂ ಹಾಗೆ ಇರುತ್ತೆ ಅಂತ ಹೇಳಿ ಅಲ್ಲ, ಎರಡೂ ಸಾಧ್ಯತೆಗಳಿರತ್ತೆ. ಒಂದು ಅವ್ರು ತಪ್ಪಾಗಿರ್ಬೋದು, ಇನ್ನೊಂದು ನಮ್ಗೆ ಬೇಡದೆ ಇರುವಂತಹ ಸತ್ಯವನ್ನ ಅವ್ರು ಹೇಳ್ತಾ ಇರ್ಬೋದು. ಅವಾಗ ನಮ್ಗೆ ಬೇಜಾರಾಗತ್ತೆ, ನನ್ಗೆ ಇಷ್ಟ ಆಗೋದಿಲ್ಲ ಅಲ್ವಾ, ಆತರ ಇದಿರತ್ತೆ. ಹಾಗಾದ್ರೆ ನಮಗ್ ಬೇಕಾಗಿರೋ ಸತ್ಯವನ್ನ ಅವ್ರು ಹೇಳ್ದಾಗ ನಾವ್ ಏನ್ ಮಾಡ್ಬೇಕು? ಫಸ್ಟ್ ನಾವು ಡಿಫೆಂಡ್ ಮಾಡ್ಕೊಳ್ಬಾರ್ದು. ಹಾಗಲ್ಲ, ಹೀಗೆ ಅದು ನಾನ್ ಈ ತಪ್ಪು ಮಾಡಿದೀನಿ ಅಂತ ಹೇಳಿದ್ರೆ, ನಾನು ಆ ತಪ್ಪು ಮಾಡೋದ್ರ ಹಿಂದೆ ಈ ತರ ಕಾರಣ ಇತ್ತು, ಅದಕ್ಕೆ ನಾನ್ ಮಾಡಿದೆ ಅಂತ ಹೇಳೋದನ್ನ ನಾವು ಮಾಡಬಾರ್ದು. ಜೊತೆಗೆ ಹೌದು ನಾನ್ ತಪ್ಪು ಮಾಡಿದೆ, ಏನೀಗ ಅಂತ ಹೇಳಿ ಅದನ್ನ ಒಪ್ಕೊಳ್ಳೋದು ಕೂಡ ಮಾಡಬಾರ್ದು. ಆದ್ರೆ ನಾವು ಒಂದು ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಅವ್ರು ಹೇಳಿದ್ರಲ್ಲ ಆ ಮಾತುಗಳಲ್ಲಿ ನಮ್ಗೆ ಇಷ್ಟ ಆಗದೆ ಇರೋದು ಯಾವ್ದು, ನಮ್ಗೆ ಇಷ್ಟ ಆಗದೆ ಇರೋ ಭಾಗ ಯಾವ್ದು, ಅದನ್ನ ನಾವು ಯೋಚನೆ ಮಾಡ್ಬೇಕು. ಅದು ಸುಳ್ಳು ಅಂತ ಹೇಳಿ ನನಗ್ ಗೊತ್ತಿದೆಯಾ, ಅಥವಾ ಅದು ಸತ್ಯ ಅಂತ ಹೇಳೋದನ್ನ ಒಪ್ಕೊಳ್ಳೋದಕ್ಕೆ ನಂಗ್ ಕಷ್ಟ ಆಗ್ತಿದ್ಯಾ?
1: ಎರಡು ವಿಷಯ.
0: ಈಗ ನನ್ಗೆ ಯಾರೋ ಒಬ್ರು ಏನೋ ಒಂದ್ ಹೇಳಿದ್ರು, ನೋಡ್ ನೀನ್ ಹಾಗೆ ಮಾಡ್ತಾ ಇದೀಯಾ, ನೀನ್ ಸರಿ ಇಲ್ಲ ಅಂತ ಹೇಳಿದಾಗ ನಾನ್ ಫಸ್ಟಿಗೆ ನೋಡ್ ನಾನ್ ಸರಿ ಇಲ್ಲ ಹೌದು, ಬಟ್ ಅದು ಹಾಗ್ ಮಾಡೋದಕ್ಕೆ ನನ್ಗೆ ಬೇಕಾದಷ್ಟು ಕಾರಣ ಇದೆ, ನಿನಗ್ ಗೊತ್ತಿಲ್ಲ ಅಂತ ಹೇಳಿ ನಾವು ಒಂದು ಹೇಳೋದು, ಅದನ್ನು ನಾವು ಮಾಡಬಾರ್ದು. ಹೌದಾ ನಾನ್ ತಪ್ಪು ಮಾಡಿದೆ, ಏನೀಗ ಅಂತೇಳಿ ಆತರನು ನಾವು ಮಾಡೋದಲ್ಲ. ಅದಕ್ಕೆ ಬದಲಾಗಿ ಹಾಗಾದ್ರೆ ಅವ್ರೀಗ ಈ ತರ ಹೇಳಿದ್ರಲ್ವಾ, ಈ ತರ ಹೇಳ್ದಾಗ ನಿಜವಾಗ್ಲೂ ನನ್ನಲ್ಲಿ ಏನಾದ್ರು ತಪ್ಪುಗಳಿದೀಯಾ, ಅಥವಾ ಅವ್ರು ಏನ್ ಹೇಳ್ತಿದಾರಲ್ಲ ಅದ್ರಲ್ಲಿ ನನ್ಗೆ ಇಷ್ಟ ಆಗದೆ ಇರೋದು ಯಾವ್ದು, ನಾನ್ ಅದನ್ನ ಅನಲೈಸ್ ಮಾಡ್ಬೇಕು ಫಸ್ಟ್. ಆಮೇಲೆ ನನ್ಗೆ ಎರಡರ ನಡುವೆ ವ್ಯತ್ಯಾಸ ಗೊತ್ತಾಗತ್ತಲ್ವಾ, ನನ್ ಕಷ್ಟ ಆಗ್ತಿದ್ಯಾ ಸತ್ಯವನ್ನ ಒಪ್ಕೊಳ್ಳೋದಕ್ಕೆ, ಸುಳ್ಳು ಹೇಳ್ತಿದಾರ, ಅಥವಾ ಯಾವ ಭಾಗ ನನ್ಗೆ ಇಷ್ಟ ಆಗ್ಲಿಲ್ಲ
1: ಅಲ್ಲ. ನಾವು ಯಾರು ಹಂಗ ಹೇಳ್ರಿ ಇಷ್ಟೆಲ್ಲ ಯೋಚನೆ ಮಾಡತ್ತ ಮಾರ್ರೆ, ಫಸ್ಟ್ ಅವ್ರ ಮೇಲೆ ಸಿಟ್ ಮಾಡ್ಕಂತ, ಇವ್ರು ಯಾರು ಬೇಕಲ್ಲ ಹೊಟ್ಟೆ ಕಿಚ್ಚಕಂತ ಅದಕ್ಕೆ ಬಂದಿರ ಹೇಳುಕಂತ ಅಲ್ವಾ.
0: ಇಷ್ಟೊಂದೇ ಸಂಬಂಧಗಳು ಹಾಳಾಗೋದು, ಸಂಬಂಧಗಳು ಹಾಳಾಗೋದು ಹಾಗೆ. ಅದಕ್ಕೆ ಇವತ್ತು ಯಾರಿಗೂ ಕೂಡ ಒಂದು ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ಏನಂತ ಗೊತ್ತಿಲ್ಲ, ಒಂದು ಟ್ರೂ ರಿಲೇಶನ್ಶಿಪ್ ಅಂದ್ರೆ ಗೊತ್ತಿಲ್ಲ. ಈ ಅಟ್ರಾಕ್ಷನ್, ಈ ಪಾಸಿಸಿವ್ನೆಸ್, ಅಥವಾ ಅವ್ರಿಗೆ ಬೇಕಾದ ರೀತಿ ಅವರ ಮೂಗಿನ ನೇರಕ್ಕೆ ನಡ್ಕೊಂಡು ಹೋಗೋದನ್ನೇ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಅಂತ ಹೇಳಿ ಅಂದ್ಕೊಂಡು ಬಿಟ್ಟಿದ್ದಾರೆ. ನಿಜವಾದ ಒಂದು ರಿಲೇಶನ್ಶಿಪ್ ಅಥವಾ ಒಂದು ಫ್ರೆಂಡ್ಶಿಪ್ ಅನ್ನುವಂಥದ್ದು ಏನು, ಅದು ಎಷ್ಟು ಅಲ್ಲಿ ಬೌಂಡ್ರೀಸ್ ಏನಿದೆ, ಅಲ್ಲಿ ಅಲ್ಲಿ ಸತ್ಯ ಏನಿದೆ, ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ, ಅದನ್ನೆಲ್ಲ ವಿಶ್ಲೇಷಣೆ ಮಾಡೋದಕ್ಕೆ ನಾವು ಹೋಗೋದಿಲ್ಲ. ನಮ್ಮ ಮೂಗಿನ ನೇರಕ್ಕೆ ಇಷ್ಟ ಆಯ್ತು ಅಂದ್ರೆ ಅದು ತಪ್ಪಾಗಿದ್ರು ನಾವು ಒಪ್ಕೊಳ್ತೇವೆ,
1: ಕರೆಕ್ಟ್.
0: ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಸತ್ಯ ಆದ್ರೂ ನಾವು ಒಪ್ಕೊಳ್ಳೋದಿಲ್ಲ. ಸೊ ಆತರ ಆಗಬಾರ್ದು ಅಂತ ಹೇಳಿದ್ರೆ ಪ್ರತಿಯೊಬ್ರು ಒಂದು ರೀತಿಯಲ್ಲಿ ನನ್ನಲ್ಲಿರುವ ಕೊರತೆಗಳನ್ನ ಬೇರೆಯವರು ತೋರಿಸಿದಾಗ ನಾನದನ್ನು ಒಪ್ಕೊಂಡಾಗ ತಾನೇ ನಾನು ಇಂಪ್ರೂವ್ ಆಗೋದಕ್ಕೆ ಸಾಧ್ಯ. ನಾನು ಒಪ್ಕೊಂಡೇ ಇಲ್ಲ ಅಂದ್ರೆ ನಾನು ಯಾವಾಗ ಇಂಪ್ರೂವ್ ಆಗ್ತೇನೆ, ನಾನು ಸರಿ ಮಾಡ್ಕೊಳ್ಳೋದು ಯಾವಾಗ ನನ್ನನ್ನ?
1: ಅದೇ ಯಾವಾಗ ನಾವು ಒಪ್ಕೊಂಡ ಅಂತ, ಒಪ್ಪಿಕೊಂಡ್ರೆ ಆ ವ್ಯಕ್ತಿ ಜೀವನದಲ್ಲಿ ಮುಂದುವರಿತಾನೆ ಅಂತ.
0: ಖಂಡಿತವಾಗ್ಲು ಒಪ್ಕೊಂಡಾಗ ಮಾತ್ರ, ನಮ್ಮ ಆತ್ಮಾವಲೋಕನ ಮಾಡಿಕೊಂಡಾಗ ಒಪ್ಕೊಂಡಾಗ ಆವಾಗ ಮಾತ್ರ ನಾವು ನಮ್ಮ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋ ಒಂದು ಅವಕಾಶ ನಮ್ಗೆ ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ಕನ್ಫರ್ಮೇಶನ್ ಬಯಾಸ್. ಯಾವಾಗ ನೋಡಿದ್ರು ಒಂದು ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತವಾಗಿ ನಾವೊಂದು ನಿರ್ಧಾರಕ್ಕೆ ಬಂದಾಗ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಿದ್ರೆ ಜೀವನ ಪೂರ್ತಿ ಒಂದ್ ರೀತಿ ಕತ್ತಲೆಲ್ಲೇ ಇದ್ದು ಬಿಡ್ತೀವೇನೋ ಅಂತ. ನಾವು ಈಗ ಒಂದು ಸಣ್ಣ ಪರೀಕ್ಷೆ ನಾವು ಮಾಡ್ಕೊಳ್ಬೇಕು. ಏನಾದ್ರೂ ಒಂದು ನನ್ನ ಬಗ್ಗೆ ಒಂದು ಕೆಟ್ಟದಾಗಿ ಯಾರೋ ಮಾತಾಡಿದ್ರು, ಒಂದ್ ಕ್ರಿಟಿಸಿಸಂ ಬಂತು ನನ್ನ ಬಗ್ಗೆ, ಸೊ ಆವಾಗ ಸಡನ್ ರಿಯಾಕ್ಟ್ ಮಾಡೋದಲ್ಲ, ಇಲ್ಲ ನಾನು ಹಾಗಲ್ವೇ ಅಲ್ಲ, ಹಾಗಲ್ದೆ ಇರಬಹುದು, ನಾನು ತಪ್ಪು ಮಾಡಿಲ್ದೇ ಇರಬಹುದು, ಮಾಡಿಯೂ ಇರಬಹುದು ಅಲ್ವಾ.
1: ಅಲ್ಲ ಆ ಹೊತ್ತಲ್ಲಿ ಇನ್ನೊಂದು ಇಮಿಡಿಯೇಟ್ ಆಗಿ ಯಾರಾದ್ರೂ ನಮ್ಮ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿದಾಗ ನಮ್ದು ಅನಲೈಸ್ ಮಾಡುದು ಬಿಡಿ, ನೀನೆಂತ ಜಗಳದನ ಫಸ್ಟ್ ಅವ್ರ ಕ್ಯಾರೆಕ್ಟರ್ ಅವ್ರು ಎಂತ ಅಂತ ನಾವು ಹೋಗ್ಬಿಡತ್ತೆ. ನಾವೊಂದು ಅವ್ರ ಬಗ್ಗೆ ಒಂದ್ ಅನಲೈಸ್ ಮಾಡ್ಕೊ ಇರುತ್ತಲ್ಲ, ಅದಕ್ಕೂ ನಿಂತು ಬಿಡತ್ ನಮ್ದನ್ನ ಅನಲೈಸ್ ಮಾಡೋದಿರ್ಲಿ, ನೀ ನನ್ ಬಗ್ಗೆ ಹೇಳ್ಬೋದು, ಇದು ನಾನ್ ನಿನ್ ಬಗ್ಗೆ ಹೇಳ್ತೆ ಅಂತ.
0: ಸೊ ಅದೇ ಮಾಡೋದು ಅಲ್ವಾ. ಸೊ ಯಾರು ಕೂಡ ಹೌದು ಇವ್ರೀಗ ಹೇಳಿದ್ದಾರೆ, ಸೊ ಸತ್ಯನೂ ಇರಬಹುದು, ನನಗ್ ಗೊತ್ತಿಲ್ಲದೆ ಇರೋ ಹಾಗೆ, ಅಥವಾ ಅವ್ರ ತಪ್ಪರ್ಥನೂ ಮಾಡ್ಕೊಂಡಿರ್ಬೋದು. ಫಸ್ಟ್ ನಾನು ಅದನ್ನ ಸರಿ ಮಾಡ್ಕೊಳ್ಬೇಕಲ್ವಾ. ಅದನ್ ಬಿಟ್ಟು ನಾನು ರಿಯಾಕ್ಟ್ ಮಾಡಿದ್ರೆ, ನಾವ್ ಅವಾಗ್ಲೇ ಹೇಳಿದ್ವಲ್ಲ, ಯಾವುದೇ ಒಂದು ಮೊಮೆಂಟ್ ಅಲ್ಲಿ ಸಡನ್ ನಮ್ ರಿಯಾಕ್ಷನ್ ನಾವು ಮಾಡಿದ್ರೆ ಅದರಲ್ಲಿ ನಾವು ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಿಚುವೇಶನ್ ಕೂಡ ಕಂಟ್ರೋಲ್ ತಪ್ಪಿ ಹೋಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ನಾವು ಹೇಗೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕೋ ಅದೇ ರೀತಿ ಯಾರಾದ್ರೂ ನಮ್ಮ ಬಗ್ಗೆ ಒಂದು ಕ್ರಿಟಿಸಿಸಂ ಮಾಡಿದಾಗ ನಾವು ಮೊದಲು ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇದು ನಿಜವಾಗ್ಲೂ ತಪ್ಪು ಅಂತ ಹೇಳಿ ನನ್ ಗೊತ್ತಿದೆಯಾ? ನಿಜವಾಗ್ಲೂ ತಪ್ಪು, ನಾನು ತಪ್ಪು ಇರಬಹುದಲ್ವಾ, ನಾನು ಅಲ್ವಾ, ನನ್ನ ದೃಷ್ಟಿಯಲ್ಲಿ ನಾನು ಸರಿ ಇರಬಹುದು, ಬಟ್ ಸಮಾಜದ ದೃಷ್ಟಿಯಲ್ಲಿ ಅಥವಾ ಇನ್ನೊಬ್ಬರ ಒಂದು ಸಾಮಾಜಿಕವಾಗಿ ಬೇರೆಯವರ ದೃಷ್ಟಿಯಲ್ಲಿ ತಪ್ಪಾಗ್ತಿರಬಹುದು ನಂದು, ಬಟ್ ನಾನು ಅದನ್ನು ಸರಿ ನಂಬಿಕೊಂಡಿದ್ದೇನೆ ಅಂದ ಮಾತ್ರಕ್ಕೆ ಅದು ಸರಿಯೇ ಆಗಿರ್ಬೇಕು ಅಂತೇನಿಲ್ಲ. ಸೊ ನಾನು ಇನ್ನೊಂದ್ಸಲ ನಾನು ನನ್ನನ್ನು ಕೇಳ್ಕೊಳ್ಬೇಕು, ಸರಿ ಇದು ತಪ್ಪಲ್ಲ ಅಂತ ನನ್ಗೆ ಗೊತ್ತಿದ್ಯಾ, ಅಥವಾ ತಪ್ಪು ಅಂತ ನನ್ಗೆ ಗೊತ್ತಿದ್ಯಾ ಅಂತ ನಾನು ಕೇಳ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಆದ್ರೂ ಸತ್ಯ ಇರಬಹುದಾ ಅಂತ ಹೇಳಿ ಅದನ್ನು ನಾವು ಕೇಳ್ಕೊಳ್ಬೇಕಾಗತ್ತೆ. ನನ್ಗೆ ಇಷ್ಟ ಆಗದೆ ಇರೋ ಕಾರಣಕ್ಕೆ ಅದು ಸತ್ಯ ಅಂತ ಹೇಳಿ ನಾನು ಒಪ್ಕೊಳ್ತಾ ಇಲ್ವಾ ಅಂತ ಮೂರನೇ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಬೇಕು. ಕೆಲವು ಸಲ ಸತ್ಯ ನಮ್ಮ ಪರವಾಗಿ ಇಲ್ಲ ಅಂತ ಹೇಳಿದ ತಕ್ಷಣ ನಮ್ಗೆ ಇಷ್ಟ ಆಗೋದಿಲ್ಲ ಅಲ್ವಾ. ಸೊ ನಾವು ಅದನ್ನ ಕೇಳ್ಕೊಳ್ಬೇಕು. ಈ ಮೂರೂ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕಂಡುಕೊಂಡ್ರೆ ಬಹುಶಃ ನಾವು ಆತ್ಮಾವಲೋಕನ ಮಾಡ್ಕೊಂಡು ಹಾಗೆ ಅಂತ ಹೇಳಿ ನನ್ಗನ್ಸುತ್ತೆ. ಕೆಲವು ಸಲ ನಮಗೆ ಇಷ್ಟ ಆಗದಿದ್ರು ಕೂಡ ಅದು ಸತ್ಯ ಆಗಿರಬಹುದಲ್ವಾ. ಆವಾಗ ನಾವು ಅದನ್ನ ಒಪ್ಕೊಳ್ಳೋದನ್ನ, ಒಪ್ಕೊಂಡು ತಿದ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಹೆಚ್ಚಿನವರು ನೀವು ಹೇಳಿದಾಗೆ ನಮ್ಮ ತಪ್ಪನ್ನ ತೋರಿಸಿಕೊಟ್ಟಾಗ ನಾವು ಅದನ್ನ ತಿದ್ಕೊಳ್ಳುವ ಬದಲಾಗಿ ಅವರಲ್ಲಿ ತಪ್ಪುಗಳನ್ನ ಹುಡುಕೋದಕ್ಕೆ ಹೋಗ್ತಾರೆ, ಬಟ್ ಅದೇನು ನಮ್ಗೆ ಪ್ರಯೋಜನ ಆಗೋದಿಲ್ಲ. ಆ ಸಮಯದಲ್ಲಿ ಆ ಮೊಮೆಂಟ್ ಅನ್ನೋದು ಹೀಟ್ ಆಗತ್ತೆ, ಒಂದಿಷ್ಟು ಮಾತಿನ ಚಕಮಕಿಗಳಾಗಬಹುದು ಅಷ್ಟೇ, ಬಿಟ್ರೆ ನಾವು ನಮ್ಮ ಪ್ರೋಗ್ರೆಸ್ ಯಾವತ್ತೂ ಕೂಡ ಸಾಧ್ಯ ಆಗೋದಿಲ್ಲ. ನಾವು ಮತ್ತೆ ಅದೇ ಕನ್ಫರ್ಮೇಶನ್ ಬಯಸ್ ಅಲ್ಲಿ ಜೀವನ ಪೂರ್ತಿ ಕತ್ಲಲ್ಲಿ ಇರ್ತೇವೆ. ನಾವು ಅಂದ್ಕೊಂಡಿದ್ದೇ ಸತ್ಯ ಅಂತ. ಬಾವಿಯೊಳಗಿನ ಕಪ್ಪೆ ಇರುತ್ತೆ ನೋಡಿ, ಬಾವಿನೇ ದೊಡ್ಡದು ಅಂತ ಹೇಳಿ ಅಂದ್ಕೊಂಡಿರುತ್ತೆ. ಹೊರಗಡೆ ಒಂದು ಸಮುದ್ರದ ಕಲ್ಪನೆಯೇ ಅದಕ್ಕೆ ಇರೋದಿಲ್ಲ.
1: ಹೌದು.
0: ಸೊ ನಾವು ಯಾವಾಗ ಈ ತರದ ಒಂದು ಇವಳು ಒಳ್ಳೆಯವಳು, ಇವಳು ನೋಡೋದಕ್ಕೆ ಚೆನ್ನಾಗಿದ್ದಾಳೆ ಸೊ ಇವಳು ಒಳ್ಳೆಯವಳು, ಇವನು ಟಾಲ್ ಆಗಿ ಹ್ಯಾಂಡ್ಸಮ್ ಆಗಿದ್ದಾನೆ ಸೊ ಇವನು ಒಳ್ಳೆಯವನು, ನಾವು ಹೊರಗಡೆಯ ಒಂದು ರೂಪಕ್ಕೆ ಅಥವಾ ಇವಳು ಕಪ್ಪುಗಿದ್ದಾಳೆ ಇವಳು ಒಳ್ಳೆಯವಳಲ್ಲ, ನಾವು ಅವರ ರೂಪದ ಮೇಲೆ ಅವರ ಗುಣವನ್ನು ಕೂಡ ಇವತ್ತು ಜಡ್ಜ್ ಮಾಡೋ ಲೆವೆಲ್ ಗೆ ಬಂದಿದೆ.
1: ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್.
0: ಹೌದು, ಆತರ ನಾವು ಮಾಡ್ತೇವೆ. ಅಥವಾ ಒಂದು ಸಲ ಅವ್ರು ಏನೋ ತಪ್ಪು ಮಾಡಿದ್ರು ಸೊ ಅವ್ರು ಯಾವತ್ತೂ ಕೂಡ ತಪ್ಪೇ ಮಾಡುವವರು, ಒಂದು ಸಲ ಸರಿ ಮಾಡಿದ್ದಾರೆ ಸೊ ಯಾವತ್ತೂ ಸರಿ ಮಾಡ್ತಾರೆ. ಈ ತರದ ಒಂದು ಬಯಸ್ ಗಳನ್ನ ಇಟ್ಕೊಂಡಿದ್ರೆ ತುಂಬಾ ಜೀವನದಲ್ಲಿ ಕಷ್ಟ ಆಗತ್ತೆ. ಎಷ್ಟೋ ಸಲ ಜೀವನದ ಸತ್ಯಗಳನ್ನೇ ನಾವು ಅರ್ಥ ಮಾಡ್ಕೊಳ್ಳದೆ ಇರುವಷ್ಟರ ಮಟ್ಟಿಗೆ ಕತ್ತಲೆಯಲ್ಲಿ ಬದುಕಬೇಕಾಗತ್ತೆ. ಹಾಗಾಗಿ ನಾವು ಯಾವುದೇ, ನಾನು ಯಾವಾಗ್ಲೂ ಹೇಳೋದು, ಯಾವುದೇ ಒಂದು ನಮ್ದು ಒಪಿನಿಯನ್ ಇರ್ಲಿ, ಆಗ್ಲೇ ನಾನು ಹೇಳಿದೆ ಫ್ಯಾಕ್ಟ್ ಮತ್ತೆ ಒಪಿನಿಯನ್ ಎರಡೂ ಕೂಡ ಸೇಮ್ ಅಲ್ಲ ಅಲ್ವಾ. ಇದೆಲ್ಲ ನಮ್ಮ ಒಪಿನಿಯನ್ಗಳೇನಿದೆ ಇದು ಯಾವತ್ತೂ ಕೂಡ ಒಂದೇ ರೀತಿ ಇರಬಾರ್ದು. ಇದು ಒಂದೇ ರೀತಿ ಇದ್ದಷ್ಟು ನಾವು ಕಷ್ಟಗಳನ್ನು ಅನುಭವಿಸ್ತೇವೆ. ಇವತ್ತು ನನಗೆ ಸರಿ ಅಂತ ಹೇಳಿ ಕಂಡಿದ್ದು, ನಾಳೆ ಅದು ತಪ್ಪು ಅಂತ ಹೇಳಿ ಗೊತ್ತಾದಾಗ್ಲೂ ನಾನು ಅದನ್ನ ಸರಿ ಅಂತಾನೆ ವಾದಿಸ್ದ ಬಂದ್ರೆ ಕಷ್ಟದಲ್ಲಿ ಸಿಕ್ಕಿಕೊಳ್ಳೋದು ಯಾರು? ನಾನೇ. ಬಿಕಾಸ್ ಆಫ್ ನನ್ನ ಒಪಿನಿಯನ್ ಇಂದಾಗಿ ನಾನು ಕಷ್ಟದಲ್ಲಿ ಸಿಕ್ಕಾಕೊಳ್ತಾ ಇದ್ದೀನಿ.
1: ಅದಕ್ಕೆ ಅದು ಇಂಗ್ಲಿಷ್ ವಿಂಗ್ಲಿಷ್ ಅಂತ ಒಂದು ಪಿಕ್ಚರ್ ಬಂದಿದ್ದಿತ್ತು, ಆ ಪಿಕ್ಚರ್ ಹಂಗ ಅದೇ ಹೇಳುದು, ಡೋಂಟ್ ಬಿ ಜಡ್ಜ್ಮೆಂಟ್ ಅಲ್ಲ ಅಂತ. ಹಂಗೆ ಅಲ್ದ ಅದು?
0: ಹೌದು.
1: ಸೊ ಯಾವ್ದ್ರ ಬಗ್ಗೆನು ಯಾರ ಬಗ್ಗೆನು ಡೋಂಟ್ ಬಿ ಜಡ್ಜ್ಮೆಂಟಲ್, ಅವ್ರು ಹಿಂಗೆ ಅವ್ರು ಹಂಗೆ, ಡೋಂಟ್ ಗೋ ಟು ಅ ಕನ್ಕ್ಲೂಷನ್. ಯಾಕೆಂದ್ರೆ ಎವ್ರಿ ಮೂಮೆಂಟ್ ಎವ್ರಿ ಟೈಮಿಗೆ ಪ್ರತಿಯೊಬ್ಬರದ್ದು ರೂಪ ವರ್ತನೆ ಎಲ್ಲ ಬದಲಾವಣೆ ಆತ ಇರತ್ತೆ, ಯಾವುದೂ ಪರ್ಮನೆಂಟ್ ಅಂತಾನೆ ಇರಲ್ಲ. ಸ್ವರ್ಣ ಅಂದ್ರೆ ಹೀಗೆ, ಜ್ಯೋತಿ ಅಂದ್ರೆ ಹೀಗೆ, ಮತ್ತೊಬ್ರಂದ್ರೆ ಹಾಗೆ, ಇಟ್ ಇಸ್ ನಾಟ್ ಫಿಕ್ಸ್ಡ್.
0: ಸಿಚುವೇಶನ್ ಚೇಂಜ್ ಆದಾಗೆ ನಮ್ಮ ಬಿಹೇವಿಯರ್ ಕೂಡ ಚೇಂಜ್ ಆಗ್ತಾ ಇರತ್ತೆ ಅಲ್ವಾ?
1: ಕರೆಕ್ಟ್
0: ಅಲ್ವಾ. ನೋಡಿ, ನಾವು ಮನೆಯಲ್ಲೇ ಇದ್ದಾಗ ಒಬ್ಬರೇ ಇದ್ದಾಗ ನಾವು ಹೇಗಿರ್ತೇವೆ? ಯಾವುದೋ ಒಂದು ಹರಿದ ಡ್ರೆಸ್ ಆದ್ರೂ ನಮ್ ಕಂಫರ್ಟೇಬಲ್ ಆಗಿದೆ ಅಂತ ಹೇಳಿ ಹಾಕೊಂಡು ಕುತ್ಕೊಂಡಿರ್ತೇವೆ, ಅದರಲ್ಲಿ ಹ್ಯಾಪಿ ಆಗಿರ್ತೇವೆ ಕೂಡ. ಅದೇ ಹೊರಗಡೆ ಒಂದ್ 4 ಜನರ ಹತ್ರ ಹೋಗುವಾಗ ನಾವು ಜನ ಏನ್ ಯೋಚನೆ ಮಾಡ್ತಾರೆ, ಜನ ಏನ್ ಹೇಳ್ತಾರೆ ಅಂತ ಹೇಳಿ ನಾವು
1: ಒಂದ್ ಚಂದದ
0: ಹಾಕೊಂಡು, ಅದ್ ನಮ್ಗೆ ಎಷ್ಟೇ ಇರಿಟೇಷನ್ ಕೊಡ್ತಾ ಇರ್ಲಿ
1: ಗನಂದ್
0: ಅಲ್ವಾ, ನಮ್ಗದು ಚುಚ್ತಾ ಇರ್ಲಿ, ನಮ್ಗದು ಇರಿಟೇಷನ್ ಕೊಡ್ತಾ, ಸೆಕೆ ಆಗ್ತಾ ಇರ್ಲಿ, ಏನೇ ಆಗ್ತಾ ಇರ್ಲಿ, ನಾವು ಅದನ್ನ ಹಾಕೊಂಡು ಹೋಗ್ತೇವೆ. ಅದು ನಮ್ಮ ಒರಿಜಿನಲ್ ಪರ್ಸನಾಲಿಟಿ ಅಲ್ಲ ಅಲ್ವಾ. ಹಾಗಂತ ಹೇಳಿ ನಾನು ಚೇಂಜೇ ಆಗಲ್ಲ, ಇಲ್ಲ ನಾನು ಕಂಫರ್ಟೇಬಲ್ ಆಗಿ ಇರ್ಬೇಕು, ನಾನು ಅರ್ಧದನ್ನೇ ಹೊರಗಡೆ ಹಾಕೊಂಡು ಹೋಗ್ತೇನೆ ಅಂತ ನಾನು ಯಾವಾಗ್ಲೂ ಎಣಸಕ್ಕಾಗತ್ತಾ? ಇಲ್ಲ, ಹಾಗಂದ ಮಟ್ಟಿಗೆ ನಾನು ಚೆನ್ನಾಗಿಯೇ ಕಾಣ್ಬೇಕು, ಮನೆಯಲ್ಲೂ ನಾನು ಚುಚ್ಚುದನ್ನೇ ಹಾಕೊಂಡು ಅಲ್ಲಿ ಮನೆಯಲ್ಲಿ ಇರ್ಬೇಕಾದ್ರೂ ಅದನ್ನೇ ಹಾಕೊಂಡಿರ್ತೇನೆ ಅಂತ ಹೇಳೋ ನಿರ್ಧಾರಕ್ಕೆ ಬರಕ್ಕಾಗತ್ತಾ? ಇಲ್ಲ. ಅಂದ್ರೆ ಸಿಚುವೇಶನ್ ಬಂದಾಗ ಬೇರೆ ಬೇರೆ ರೀತಿಯಾಗಿ ನಾವು ವರ್ತಿಸ್ತೇವೆ. ಒಂದೇ ರೀತಿಯಲ್ಲಿ ವರ್ತನೆ ನಮ್ದು ಯಾವತ್ತೂ ಕೂಡ. ಈ ಕನ್ಫರ್ಮೇಶನ್ ಬಯಸ್ ಅನ್ನೋದು ಹೇಗಂತ ಹೇಳಿದ್ರೆ ಅದು ಯಾವತ್ತಿದ್ರೂ ಸೇಮ್, ನಾನು ಬದಲೇ ಆಗಲ್ಲ. ನಾನು ಅವನ್ ಸ್ವಾರ್ಥಿ ಅಂತ ನಾನು ಅನ್ಕೊಂಡಿದ್ದೀನಿ, ಅವನ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅವನ್ ಸ್ವಾರ್ಥಿನೆ ನನ್ನ ದೃಷ್ಟಿಲಿ. ಅದು ನನ್ನ ಒಪಿನಿಯನ್, ಅದು ಫ್ಯಾಕ್ಟ್ ಆಗಿರ್ಬೇಕು ಅಂತೇನಿಲ್ಲ. ಸೊ ನಾವು ಈ ತರ ಒಂದು ಫರ್ಮ್ ಬಿಲೀಫ್ ಅಂತ ಏನು ಇದ ಹೇಳ್ತೇವೆ ಅದನ್ನ ಇಟ್ಕೊಳ್ದೆ ಕಾಲಕಾಲಕ್ಕೆ ಸರಿಯಾಗಿ ಚೆಕ್ ಮಾಡ್ತಾ, ಡಬಲ್ ಚೆಕ್ ನಮ್ಮ ಮನಸ್ಸಿನ ಸ್ಥಿತಿಯನ್ನ, ನಮ್ಮ ಒಪಿನಿಯನ್ಸ್ ಅನ್ನ ಕಾಲಕಾಲಕ್ಕೆ ತಕ್ಕ ಹಾಗೆ ಡಬಲ್ ಚೆಕ್ ಮಾಡಿ ಬದಲಾವಣೆ ಮಾಡ್ಕೊಳ್ತಾ ಬಂದ್ರೆ ನಾವು ಜೀವನದಲ್ಲಿ ತುಂಬಾ ಸಂತೋಷವಾಗಿರ್ಬಹುದು ಅಂತ ನಂದೊಂದು
1: ಒಳ್ಳೆ ಮಾತು ಇದು ಮಾತ್ರ. ಯಾಕೆಂದ್ರೆ ಯಾವುದೇ ವಸ್ತು, ಯಾವುದೇ ಪರಿಸ್ಥಿತಿ, ಯಾವುದೇ ವ್ಯಕ್ತಿ ಒಂದೇ ತರ ಇಪ್ಪುದಿಲ್ಲ. ಅದು ಸಮಯಕ್ಕೆ, ಕಾಲಕ್ಕೆ, ಅವರವರ ವಿಷಯ ಸಂಬಂಧಿಸಿದಂತೆ ಅದು ಬದಲಾತ ಹೋತ್ ಹಾಂಗಾಯಿ ಡೋಂಟ್ ಬಿ ಜಡ್ಜ್ಮೆಂಟಲ್. ಅಥವಾ ಯಾವುದೇ ಸತ್ಯ ಇದ್ರೂ ಸ್ವರ್ಣ ಮೇಡಮ್ ಹೇಳಿದಾಗೆ ಒಂದ್ಸಲ ನಮ್ಮ ಬಗ್ಗೆನೇ ಸತ್ಯ ಹೇಳಿದಾಗ ಸತ್ಯನ ಸುಳ್ಳು ಅಂತ ನಾವೇ ಒಂದ್ಸಲ ಅನಲೈಸ್ ಮಾಡ್ಕೊಂಬ. ಇದು ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ತುಂಬಾ ಒಳ್ಳೇದು. ಹಾಗೆ ಒಂದ್ ಒಳ್ಳೆ ಟಾಪಿಕ್, ತುಂಬಾ ಸೀರಿಯಸ್ ಇತ್ತು ಈ ಟಾಪಿಕ್ ಮಾತ್ರ. ಎಷ್ಟು ಜನಕ್ಕೆ ಇದೆ ಇಷ್ಟ
0: ಕೂಡ, ಎಷ್ಟೋ ಸಂಬಂಧಗಳು ಮುರಿದು ಬೀಳುವುದು ಇದೇ ಕನ್ಫರ್ಮೇಶನ್ ಬಯಸ್ ಇಂದ, ಎಷ್ಟೋ ಸಂಬಂಧಗಳು ಉತ್ತಮಗೊಳ್ಳೋದು ಕೂಡ ಇದರಿಂದ ಕೂಡ ಆಗಿರ್ಬೋದು. ನಾನು ಹೇಳ್ದಲ್ಲ, ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜ್ ಇದೆ ಅಂತ ಹೇಳಿ ಗೊತ್ತಾದಾಗ ಅದನ್ನ ಉಪಯೋಗಿಸ್ಕೊಂಡು, ಡಿಸ್ಅಡ್ವಾಂಟೇಜ್ ಇದೆ ಅಂತ ಹೇಳಿದಾಗ ಅದನ್ನ ಬದಲಾಯಿಸಿಕೊಂಡು, ನಮ್ಮನ್ನು ನಾವು ಬದಲಾಯಿಸಿಕೊಳ್ತಾ ಉತ್ತಮವಾಗುವ ಕಡೆಗೆ, ಕೆಳಗಡೆ ಹೋಗೋದು ಕೂಡ ಬದಲಾವಣೆನೆ, ಬಟ್ ಅದಲ್ಲ, ನಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸುವಂತಹ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತಾ ಹೋದ್ರೆ ತುಂಬಾ ಸಂತೋಷವಾಗಿ ಬದುಕೋದಕ್ಕೆ ಸಾಧ್ಯ.
1: ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸ್ವರ್ಣ ಮೇಡಮ್ಗೆ
0: ಕೂಡ, ಥ್ಯಾಂಕ್ ಯು.
1: ಸೊ ಪ್ರಿಯ ಕೇಳುಗ್ರೆ, ಈ ಸಂಚಿಕೆ ನಿಮ್ಮಲ್ಲೂ ನಮ್ಮಲ್ಲೂ ಒಂದೊಂದ್ ಚೂರು ಬದಲಾವಣೆ ನಮ್ಮನ್ನೇ ನಾವು ಅನಲೈಸ್ ಮಾಡ್ಕೊಂಬ ಹಂಗೆ ಒಂದು ಯೋಚನೆಗೆ ಹತ್ತಿಸಿದ್ರೆ ಭಾರಿ ಒಳ್ಳೇದು, ಅದು ನಮ್ಮ ಯಶಸ್ಸು. ಹಾಗೆಯೇ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕೇಂತಾ ಇರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ವಿಷಯ ಜೊತೆ. ಪ್ರಿಯ ಮನಸ್ಸೆಲೆ ಬತತ್ತ, ಇದು ರೇಡಿಯೋ ಕುಂದಾಪುರ 89.6 FM ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ಹಾಯ್ ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ ವೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಅಕ್ಟೋಬರ್ 4 ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂತಹ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಂಡ್ಲಕ್ಕ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಂಡ್ಲಕ್ಕ, ಹಾಗೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, ಅಕ್ಟೋಬರ್ 4 ಬೆಳಿಗ್ಗೆ 7 ಸಂಜೆ 6 ಕಾರ್ಯಕ್ರಮ ಇತ್ತು, ಬನ್ನಿ.
1: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳೆಯಾಲೂರು, ಕುಂದಾಪುರದಲ್ಲಿ ಅಕ್ಟೋಬರ್ 4 ಬೆಳಿಗ್ಗೆ 7 ಸಂಜೆ 6 ತನಕ.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

0: ನಿಗಣ್ಣ ಓಯ್ ಮಾತಾಡ್ರಲ್ಲ ಮಾರ್ರೆ, ಓಕೆ ಸುಮ್ಮನೆ ಕೂತಿರಲ್ಲ ಮಾರ್ರೆ, ಓವರ್ ಬ್ರಾಹ್ಮಣ ಕಂಡಾಗ.
1: ಬೇಡ ಬೇಡ ಬಿಸ್ಕೆ ತಗೊಂಬೇಡ.

0: ಕಸ್ಕೊಂಡು ತಂಡಿಗೆ ಮತ್ತಿತ್ತ ಎಂತ ಹೇಳುದು.
1: ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.